ಆಕಾಶವಾಣಿ ಮಂಗಳೂರು, ಇಂದು ಭಾನುವಾರ. ರಾಷ್ಟ್ರೀಯ ಶಕವರ್ಷ 1948 ಆಷಾಢ ಮಾಸದ 7ನೇ ದಿನ, ಅಂದರೆ 2026ನೇ ಇಸವಿಯ ಜೂನ್ ತಿಂಗಳ 28ನೇ ತಾರೀಖು.

ಸಮಯ 5:58:38. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಭೇದ ಭಾವ ಮರೆಯುವ ಎಲ್ಲರೊಂದಾಗುವ ರಚನೆ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಮುಂದೆ ಕೇಳಿ ಪೃಥ್ವಿರಾಜ್ ಕವತಾರ್ ಅವರಿಂದ ಚಿಂತನ.
1: ಸಂಗೀತ ಕಚೇರಿಯಲ್ಲಿ ಪಕ್ಕವಾದ್ಯ ಸಾಥಿ ನೀಡುವವರಿಗೆ ಅನುವಾದಕರು ಎಂದು ಕರೆಯಬಹುದೇ ಎಂಬ ವಿಚಾರವೊಂದು ಇತ್ತೀಚೆಗೆ ಹೊಳೆಯಿತು. ಅನುಸರಿಸಿಕೊಂಡು ನುಡಿಸುವವರು ಅಥವಾ ಗಾಯಕರ ಮನೋಧರ್ಮಕ್ಕೆ ಸ್ಪಂದಿಸಿ ಅವರನ್ನು ಹಿಂಬಾಲಿಸುವವರು ಎಂಬ ಅರ್ಥದಲ್ಲಿ ಅನು ಎಂದರೆ ಅನುಸರಿಸುವುದು, ವಾದಕ ಎಂದರೆ ನುಡಿಸುವವನು ಎಂಬುದನ್ನು ಅನುವಾದಕ ಎಂದು ಬಳಸಿದರೆ ತಪ್ಪೇನೂ ಇಲ್ಲ ಅಂತ ಅನ್ನಿಸಿತು. ರೂಪಕಾತ್ಮಕವಾಗಿಯೂ ಇದೊಂದು ಸುಂದರವಾದ ಪದ. ನಿಜವಾಗಿ ಅನುವಾದಕ ಎಂದರೆ ಭಾಷಾಂತರಕಾರ ಎಂಬುದು ರೂಢಿಯಲ್ಲಿರುವ ಅರ್ಥ. ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಎಂಬ ಪದಕ್ಕೆ ಸಂವಾದಿಯಾಗಿ ಬಳಸಲಾಗಿರುವ ಪದವಿದು. ಟ್ರಾನ್ಸ್ಲೇಷನ್ ಎಂಬುದು ಕ್ರಿಯೆಯಾಗಿ ಆರಂಭಗೊಂಡು ಆಮೇಲೆ ಅದರ ಸುತ್ತ ಸಿದ್ಧಾಂತಗಳು ವಿಸ್ತರಿಸಿ ಆ ವಿಭಾಗವೇ ಪ್ರತ್ಯೇಕ ಅಧ್ಯಯನ ಸಂಶೋಧನಾ ಕ್ಷೇತ್ರವಾಗಿ ಬೆಳೆದು ನಿಂತಿದೆ. ನಾವೆಲ್ಲ ಸಾಮಾನ್ಯವಾಗಿ ಭಾವಿಸಿದಂತೆ ಕೇವಲ ಒಂದು ಭಾಷೆಯ ಪಠ್ಯವನ್ನು ಇನ್ನೊಂದು ಭಾಷೆಗೆ ಒಯ್ಯುವುದಷ್ಟೇ ಟ್ರಾನ್ಸ್ಲೇಷನ್ ಅಲ್ಲ. ಪದಗಳನ್ನೂ ಒಯ್ಯಬೇಕು, ಅರ್ಥವನ್ನೂ ಒಯ್ಯಬೇಕು, ಧ್ವನಿಯನ್ನೂ ಒಯ್ಯಬೇಕು, ಸಂಸ್ಕೃತಿಯನ್ನೂ ಮತ್ತೊಂದು ಭಾಷೆಗೆ ಒಯ್ಯಬೇಕು. ನಿಜವಾಗಿ ಟ್ರಾನ್ಸ್ಲೇಷನ್ ಎಂಬ ಪದಕ್ಕೆ ಭಾಷಾಂತರ ಎಂಬುದನ್ನು ಸಂವಾದಿಯಾಗಿ ಬಳಸಬಹುದಾದರೂ ಅನುವಾದ ಎಂಬುದು ಸಂಸ್ಕೃತದ ಸುಂದರವಾದ ಮತ್ತು ಸೂಕ್ತವಾದ ಒಂದು ಪದ. ಅದಕ್ಕೆ ಸಂವಾದಿಯಾಗಿ ರೀಟೆಲ್ಲಿಂಗ್ ಎಂಬ ಪದವನ್ನು ಬಳಸಬಹುದೋ ಏನೋ. ಕುಮಾರವ್ಯಾಸ ಭಾರತ, ಆಂಧ್ರ ಮಹಾಭಾರತಮು, ಎಳುತಚ್ಚನ ಮಲಯಾಳ ಮಹಾಭಾರತ, ಪೆರುಂದದೇವನಾರ್ನ ತಮಿಳು ಮಹಾಭಾರತ, ಹೀಗೆಲ್ಲ ಇವೆಲ್ಲ ಮೂಲ ಭಾರತದ ಭಾಷಾಂತರಗಳಲ್ಲ, ಅನುವಾದಗಳು. ಮೂಲವನ್ನು ಅನುಸರಿಸಿ ಸೃಜಿಸಿದ ಪ್ರಾದೇಶಿಕ ಭಾಷಾ ಕಾವ್ಯಗಳು. ಅನುವಾದ ಸಂಭವಿಸಬೇಕಾದರೆ ಬೇರೆ ಬೇರೆ ಭಾಷೆಗಳು ಬೇಕು. ಜಗತ್ತಿನಲ್ಲಿ ಎಲ್ಲರದ್ದು ಒಂದೇ ಭಾಷೆಯಾಗಿದ್ದಲ್ಲಿ ಅಲ್ಲಿ ಅನುವಾದದ ಅಗತ್ಯವಿದೆಯೇ? ಅಗತ್ಯವಿಲ್ಲ. ಹಾಗೊಂದು ಕಾಲವಿತ್ತಂತೆ, ದೊಡ್ಡದೊಂದು ಪ್ರವಾಹ ಬಂದು ಅಥವಾ ಪ್ರಳಯ ಉಂಟಾಗಿ ಎನ್ನಿ ಇಡೀ ಜಗತ್ತು ಕೊಚ್ಚಿ ಹೋಗಿ ಅಳಿದುಳಿದವರು ಸೇರಿ ಮತ್ತೆ ಸಮಾಜವನ್ನು ಸಂಘಟಿಸುವ ಪ್ರಯತ್ನ ಮಾಡಿದರಂತೆ. ಎಲ್ಲರೂ ಒಂದೇ ಭಾಷೆಯನ್ನು ಬಳಸುತ್ತಿದ್ದರು. ಒಂದೇ ಭಾಷೆಯವರಾದ್ದರಿಂದ ಎಲ್ಲರಲ್ಲೂ ಒಗ್ಗಟ್ಟು ಮೂಡಿತು. ಎಲ್ಲರೂ ಸೇರಿ ದೊಡ್ಡದೊಂದು ಗೋಪುರವನ್ನು ಕಟ್ಟಲಾರಂಭಿಸಿದರು. ಬಾಬೆಲ್ ಎಂಬ ಹೆಸರಿನ ಆ ಗೋಪುರದ ಶಿಖರ ಸ್ವರ್ಗವನ್ನು ಸ್ಪರ್ಶಿಸಬೇಕೆಂಬುದು ಅವರ ಹೆಬ್ಬಯಕೆಯಾಗಿತ್ತು. ಭಾಷೆ ಒಂದೇ ಆಗಿರುವುದರಿಂದ ಜನರೆಲ್ಲ ಅತಿಯಾದ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾಗಿ ಅತಿಶಯದಿಂದ ವರ್ತಿಸುತ್ತಿದ್ದಾರೆ ಎಂದು ತಿಳಿದ ದೇವರು ಜಗತ್ತಿನಲ್ಲಿ ಭಾಷೆಗಳು ಬೇರೆ ಬೇರೆಯಾಗಲಿ ಎಂದು ಸಂಕಲ್ಪಿಸಿದರಂತೆ. ಹಾಗೆ ಜಗತ್ತಿನಲ್ಲಿ ಬಹುಭಾಷೆಗಳು ಹುಟ್ಟಿಕೊಂಡವು. ಒಂದು ಭಾಷೆಯಿಂದ ಇನ್ನೊಂದಕ್ಕೆ ಅರ್ಥವನ್ನು ದಾಟಿಸುವ ಅನುವಾದದ ಅಗತ್ಯವೂ ಹುಟ್ಟಿಕೊಂಡಿತು. ಕ್ರಿಸ್ತಪೂರ್ವದಲ್ಲಿ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಎಲ್ಲರೂ ಗ್ರೀಕ್ ಮಾತನಾಡುತ್ತಿದ್ದ ಸಮಯವದು. ಹೀಬ್ರೂ ಭಾಷೆಯಲ್ಲಿದ್ದ ಬೈಬಲನ್ನು ತಮ್ಮ ಗ್ರಂಥ ಸಂಗ್ರಹದಲ್ಲಿ ಹೊಂದಬೇಕೆಂಬ ಬಯಕೆ ಅಲ್ಲಿನ ಅರಸ ಟಾಲಮಿ ಫಿಲಾಡೆಲ್ಫಸ್ಗೆ ಮೂಡಿತಂತೆ. ಅವನು ಇಸ್ರೇಲ್ನಿಂದ 700 ಮಂದಿ ಪಂಡಿತರನ್ನು ಕರೆಸಿ ಹಿಬ್ರೂ ಭಾಷೆಯ ಧರ್ಮಗ್ರಂಥವನ್ನು ಗ್ರೀಕಿಗೆ ಅನುವಾದಿಸಿಕೊಂಡನೆಂಬುದು ಐತಿಹ್ಯ. ಕೆಲವೊಮ್ಮೆ ಭಾಷೆ ತಿಳಿಯದಿರುವುದರಿಂದ ಆ ಭಾಷೆಯ ಗ್ರಂಥದಲ್ಲಿ ಏನಿದೆ ಎಂದು ಗೊತ್ತಾಗುವುದಿಲ್ಲ. ಹಾಗೆ ಗೊತ್ತಾಗದಿರುವುದೇ ಒಂದು ರೀತಿಯಲ್ಲಿ ಕ್ಷೇಮ. ಹಿಬ್ರೂ ಮತ್ತು ಗ್ರೀಕ್ ಭಾಷೆಯಿಂದ ಗ್ರಂಥವನ್ನು ಇಂಗ್ಲಿಷಿಗೆ ಅನುವಾದಿಸಿ ಕೊಲೆಗೀಡಾದ ವಿಲಿಯಂ ಟಿಂಡ್ಲೆಯ ಕಥೆಯು ನಮ್ಮ ಮುಂದಿದೆ. ಇಂದು ಕೂಡ ಅನುವಾದಿತ ಕೃತಿಯು

0: ಮೂಲ ಕೃತಿಯಷ್ಟೇ ಪ್ರಾಧಾನ್ಯ ಪಡೆಯುತ್ತಿದೆ. ಈ ಸಲ ಬೂಕರ್ ಪ್ರಶಸ್ತಿ ಮೂಲ ಕಥೆಗಾರರಿಗೂ ಅನುವಾದಕರಿಗೂ ಸಮನಾಗಿ ಹಂಚಿಹೋದ ಸುದ್ದಿ ನಮಗೆಲ್ಲರಿಗೂ ತಿಳಿದೇ ಇದೆಯಲ್ಲವೇ. ಸೂಫಿ ಸಂತ ಜಲಾಲುದ್ದೀನ್ ರೂಮಿಯ ಒಂದು ಉಕ್ತಿಯನ್ನು ಇಲ್ಲಿ ನೆನಪಿಸಿಕೊಳ್ಳೋಣ. ಮೌನವೇ ದೇವರ ನಿಜವಾದ ಭಾಷೆ, ಉಳಿದದ್ದೆಲ್ಲವೂ ಅದರ ದುರ್ಬಲ ಅನುವಾದಗಳು. ಮಾತನ್ನು ಅನುವಾದಿಸಬಹುದು, ಅದು ಸುಲಭ. ಆದರೆ ಮಾತಿನ ನಡುವೆ ಇರುವ ಮೌನವನ್ನು ಅನುವಾದಿಸುವುದು ಅಷ್ಟೊಂದು ಸುಲಭವಲ್ಲ, ಅಲ್ಲವೇ?
1: ಇದುವರೆಗೆ ಪೃಥ್ವಿರಾಜ್ ಕವತಾರ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಮುಂಜಾನೆ 6:40 ಸಂಗೀತ ಕಟ್ಟಿ ಹಾಡಿರುವ ಸಂತ ಶಿಶುನಾಳ ಶರೀಫರ ರಚನೆಯ ತತ್ವಪದ ಕೇಳುವಿರಿ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಕೇತ್ ಅಂಪಾರ್. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:35 ನಾಡಪ್ರಭು ಶ್ರೀ ಕೆಂಪೇಗೌಡರ 517 ಜನ್ಮದಿನಾಚರಣೆಯ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಉಪರಾಷ್ಟ್ರಪತಿಯವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. 8:50 ಮಡಿಕೇರಿ ನಾಗೇಂದ್ರ ಹಾಡಿರುವ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ ಪ್ರಸಾರವಾಗಲಿದೆ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಖ್ಯಾತ ಸಾಹಿತಿ, ರಂಗಭೂಮಿ, ಸಿನಿಮಾ ಹಾಗೂ ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ್ ಭಟ್ ಪಿಎಸ್. 9:35 ಚಿತ್ರಗೀತೆಗಳು. 10:00 ಬಾಲವೃಂದ. ಯೋಗದಲ್ಲಿ ವಿಶ್ವ ದಾಖಲೆ ಪಟ್ಟವನ್ನು ಮುಡಿಗೇರಿಸಿಕೊಂಡಿರುವ ಪುಟಾಣಿ ಗೌರಿತಾಳೊಂದಿಗೆ ಮಾತುಕತೆ, ನಡೆಸಿಕೊಡುವವರು ರಶ್ಮಿ ಜೆ ರೈ. 10:30 ಹಿಂದಿ ಚಿತ್ರಗೀತೆಗಳು. 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗಲಿದೆ. ಕನ್ನಡ ಅನುವಾದ ಕೆ ಸತ್ಯಪ್ರಸಾದ್, ಎಎಂಪಿ ರಾಧಾಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್ ಹಾಗೂ ಆಶಾ, ಪ್ರಸ್ತುತಿ ಬಿಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಇದು ದೆಹಲಿ ಕೇಂದ್ರದ ಪ್ರಸಾರ. 12:05 ವನಿತಾ ವಿಹಾರ, ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮಾನಸ ನಾಗಭೂಷಣಂ. 12:35 ಆರೋಗ್ಯ ಕಾರ್ಯಕ್ರಮ, ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರಗಳು, ಈ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:20 ಸ್ವರ ಮಾಧುರ್ಯ, ಪಂಡಿತ್ ವಿನಾಯಕ್ ತುರವಿ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಚಕೋರಿ, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಇತಿ ನಿನ್ನ ಅಮೃತ, ಒಂದು ಪತ್ರರೂಪಕ. ಜಾವೇದ್ ಸಿದ್ದಿಕಿ ಅವರ ಮೂಲ ಹಿಂದಿ ರಚನೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಜಯಂತ್ ಕಾಯ್ಕಿಣಿ. ಪ್ರಸ್ತುತಿ ಮಂಗಳೂರಿನ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ, ನಿರ್ದೇಶನ ಸದಾನಂದ ಸುವರ್ಣ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಕವಯತ್ರಿ ಫ್ಲೇವಿಯಾ ಆಲ್ಬುಕರ್ಕ್ ಪುತ್ತೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಮಾ ಆರ್ ಮಿತ್ರ. 5:30 ನಶೆ ಮುಕ್ತ ಭಾರತ, ರಾಜೀವ ಗಾಂಧಿ ಯುಎಚ್ಎಸ್ ಸಂಸ್ಥಾಪನಾ ದಿನ ಮತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧ

ಮೋದಿ ದಿನ ಕಾರ್ಯಕ್ರಮದ ನಿಮಿತ್ತ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿಯ ಬಾನುಲಿ ವರದಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:55 ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪ್ರಯುಕ್ತ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವೆ ನಡೆಯಲಿರುವ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ. ಎಂಟು ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳುವಿರಿ. ನಂತರ ದೇಶಭಕ್ತಿ ಗೀತೆಗಳು. ನಂತರ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪ್ರಯುಕ್ತ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯಲಿರುವ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮುಂದುವರೆಯಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಇದೀಗ ಸಂತ ಶಿಶುನಾಳ ಶರೀಫರ ರಚನೆಯ ಜೀವನ ಸತ್ವವನ್ನು ಸಾರುವ ತತ್ವಪದ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ

0: ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ರಚನೆಯ ತತ್ವಪದ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಆಲ್ಝೈಮರ್ ಬಾರದಂತೆ ಜಾಗ್ರತೆ ವಹಿಸುವುದು ಹೇಗೆ. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾ.
1: ಪ್ರಿವೆಂಟಿವ್ ಮೆಷರ್ಸ್ ಆಲ್ಝೈಮರ್ಸ್ ಡೆವಲಪ್ ಆಗುವಂಥ ರಿಸ್ಕ್, ಆ್ಯಕ್ಚುಲಿ ಹೈಯರ್ ಎಜುಕೇಷನ್ ಸ್ಟೇಟಸ್ ಇರೋರಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಇರ್ತದೆ. ಮತ್ತು ಈಗ ನಾವು ಡ್ಯಾನ್ಸಿಂಗ್ ಹಾಬೀಸ್, ಡ್ಯಾನ್ಸಿಂಗ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಬೋರ್ಡ್ ಗೇಮ್ಸ್, ಚೆಸ್ ಥರ, ಈ ರೀತಿಯಲ್ಲಿ ನಾವು ಮೈಂಡನ್ನ ಆಕ್ಟಿವ್ ಆಗಿ ಇಟ್ಕೊಂಡವ್ರು ಇದರಲ್ಲಿ ಸ್ವಲ್ಪ ಇದು ಹೆಲ್ಪ್ ಆಗ್ತದೆ. ಮತ್ತು ಮೋಸ್ಟ್ ಕಾಮನ್ಲಿ ರೆಗ್ಯುಲರ್ ಎಕ್ಸಸೈಸಸ್, ಈಗ ಒಂದು ವಾಕಿಂಗ್ 30-40 ಮಿನಿಟ್ಸ್ ರೆಗ್ಯುಲರ್ ಡೈಲಿ ವಾಕಿಂಗ್ ಮಾಡೋದು, ಫಿಸಿಕಲಿ ಆಕ್ಟಿವ್ ಆಗಿ ಇರೋದು, ಇದರಿಂದ ನೆಕ್ಸ್ಟ್ ಮುಂದೆ ಪ್ರಿವೆಂಟ್ ಅದು ಫರ್ದಿರ್ದಾಗೆ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮೇನ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಮತ್ತು ಡಯಟ್, ಡಯಟಲ್ಲಿ ಈಗ ಒಂದು ಅಂತ ಹೇಳಿದ್ರೆ ಆಲ್ಕೋಹಾಲ್, ಮದ್ಯಪಾನ, ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಈ ಬಟರ್, ಚೀಸ್, ಈ ಪಾಮ್ ಆಯಿಲ್ಸ್, ಬೇಕ್ರಿ ಐಟಮ್ಸ್ ಇದೆಲ್ಲ, ಅದೆಲ್ಲ ನಾವು ತುಂಬಾ ಡಿಸ್ಪ್ರಪೋರ್ಷನೇಟ್ ಆಗಿ ತುಂಬ ಸೇವನೆ ಮಾಡಬಾರ್ದು. ಸೊ ಅದು ಅದರಿಂದ ಬ್ರೈನ್ ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ಈಗ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳಿ ಕೆಲವು ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಈಗ ಎಕ್ಸಾಂಪಲ್ಸ್ ಫಿಶ್ ಮತ್ತು ನಟ್ಸ್, ಈಗ ಬಾದಾಮಿ ಮತ್ತು ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅಂತದೆಲ್ಲ ಇರ್ತದೆ, ಅವಕಾಡೋಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕ್ಯಾಪ್ಸೂಲ್ಸ್ ಇಂಥದ್ದೆಲ್ಲ, ಆಮೇಲೆ ಆಲಿವ್ ಆಯಿಲ್ಸ್ ಯೂಸ್ ಮಾಡೋದು. ಸೊ ಟು ಸಮ್ ಎಕ್ಸ್ಟೆಂಟ್ ದಿಸ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಒಂದ್ಸರಿ ಡಿಟೆಕ್ಟ್ ಆದಮೇಲೆ ನಾವು ಆದಷ್ಟು ಪ್ರಮೋಟ್ ದಟ್ ಅವ್ರು ಮೋಟಿವೇಟ್, ಅವರಿಗೆ ಒಂದು ಫಿಸಿಕಲಿ ಯಾವುದಾದ್ರೂ ಆಕ್ಟಿವಿಟೀಸ್ ಮಾಡ್ತಾ ಇರೋದ್ರಲ್ಲಿ ಮೈಂಡನ್ನ ಆಕ್ಯುಪೈ ಮಾಡಿಕೊಂಡಿರಬೇಕು. ಸ್ವಲ್ಪ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಈ ಪಜಲ್ ಸಾಲ್ವಿಂಗ್, ಗಾರ್ಡನಿಂಗ್ ಇಂಥದ್ದು ಆಕ್ಟಿವಿಟೀಸ್ ಮಾಡಿಕೊಂಡಿದ್ದು ನಾವು ಆ್ಯಕ್ಟಿವ್ ಆಗಿದ್ದರೆ ಸ್ವಲ್ಪ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಪ್ರೋಗ್ರೆಷನ್ ಆಗೋದನ್ನು ನಾವು ಆದಷ್ಟು ತಡೆ ಹಿಡಿಬೋದು. ಆಲ್ಝೈಮರ್ಸ್ ಡಿಸೀಸ್ ಒಂದು ಡೆಫಿನೆಟ್ ಕ್ಯೂರ್ ಅಂತೂ ಇರೋದಿಲ್ಲ. ಆದಷ್ಟು TLC ಅಂತ ಹೇಳ್ತೇವೆ, ಟೆಂಡರ್ ಲವ್ ಆ್ಯಂಡ್ ಕೇರ್, ಈ ಫ್ಯಾಮಿಲಿ ಮೆಂಬರ್ಸ್ ಆಗಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಅವರಿಂದ ಏನಾದರೂ ಮಿಸ್ಟೇಕ್ಸ್ ಆಯಿತು, ಕೇರ್ ಗಿವರ್ಸ್ ಆಗಿ ವಿ ಶುಡನ್ ಗೆಟ್ ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ರೆ, ಅಥವಾ ಸಿಟ್ಟು ತೋರಿಸ್ಕೊಳ್ಳೋದು, ಅದರಿಂದಾಗಿ ಒಂದು ಡಿಮೆನ್ಷನ್ ಅಂತೂ ಇದೆ, ಅದರ ಮೇಲೆ ಅವರಿಗೆ ಡಿಪ್ರೆಷನ್ ಆಗುವಂಥದ್ದು ಸಿಚುವೇಷನ್ಸಿಗೆ ಬರ್ಬೋದು. ಮತ್ತು ಆದಷ್ಟು ಅವರಿಗೆ ಅವರ ಆ್ಯಕ್ಟಿವಿಟೀಸ್ನ ಸೆಲ್ಫ್ ಆಗಿ ಮಾಡಲಿಕ್ಕೇ ಮೋಟಿವೇಟ್ ಮಾಡಬೇಕು. ಎಲ್ಲದಕ್ಕೂ ಈಗ ಸಪೋರ್ಟ್ ಅಂದರೆ ಓವರ್ ಆಗಿ ಸಹ ಎಲ್ಲದನ್ನು ಮಾಡ್ತಾ ಹೋದರೆ ಅವ್ರ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅಂಡರ್ ಸೂಪರ್ವಿಷನ್. ಸೂಪರ್ವಿಷನ್ ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈಗ ಕಿಚನಿಗೆ ಹೋದರೆ ಗ್ಯಾಸ್ ಆಫ್ ಮಾಡಲಿಕ್ಕೆ ಮರ್ತು ಹೋಗ್ಬೋದು, ಆಗ ಪ್ರಾಬ್ಲಮ್ಸ್ ಬರ್ತದೆ. ಅವರಿಗೆ ಒಂದು ಪರ್ಸನಲ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಇರೋದು. ಆದಷ್ಟು ನಮ್ಮ ಆಸ್ ಅ ಕೇರ್ ಗಿವರ್ ವಿ ಹ್ಯಾವ್ ಟು ಟ್ರೈ ಟು ಸಪೋರ್ಟ್ ದೆಮ್.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಆಲ್ಝೈಮರ್ ಬಾರದಂತೆ ಜಾಗ್ರತೆ ವಹಿಸುವುದು ಹೇಗೆ. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಇದೇ ಬರುವ ಭಾನುವಾರ

0: ಬೆಳಗ್ಗೆ 9:05. ಈ ವಾರದ ಅತಿಥಿಯಾಗಿ ಅಕ್ಷರಗಳ ಜೋಡಿಸಿ ಕಾವ್ಯದ ಹಾರ ಬರೆದವರು, ವೇದಿಕೆಯ ಮೇಲೆ ರಂಗದ ನಾಯಕಿಯಾದವರು, ಕ್ಯಾಮರಾ ಕಣ್ಣಲ್ಲಿ ಸಿನಿಮಾದ ಪಾತ್ರಕ್ಕೆ ಜೀವ ತುಂಬಿದವರು, ಸಾಹಿತ್ಯ ಮತ್ತು ಕಲೆಯ ಅಪರೂಪದ ಸಂಗಮ, ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್.
1: ನನ್ನ 10ನೇ ತರಗತಿಯ ಪರೀಕ್ಷೆ ನಂಗಿಗೂ ನೆನಪಿದೆ, ಸಮಾಜ ಪರೀಕ್ಷೆ ಇತ್ತು ಕೊನೆಗೆ. ಆ ದಿನ ಈಚನೂರು ಜಯಲಕ್ಷ್ಮಿ ಅವರದೊಂದು ಮೋಡದ ಮನೆ ಏನೋ ಒಂದು ಕಾದಂಬರಿ ಅರ್ಧ ಓದಿಯಾಗಿತ್ತು, ಅದು 300 ಪುಟನೇನು ಜಾಸ್ತಿ ಇತ್ತು, 380 ಪುಟನ. ಅದನ್ನು ಓದಿ ಮುಗಿಸಿ ಮತ್ತೆ ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ, ಆದ್ರೆ ಅದು ಓದುವಾಗ್ಲೂ ನಂಗೆ ಈ ಪಾತ್ರಗಳೇ ಕಾಡುದು, ಆ ರೀತಿಯ ಓದಿನ ಹುಚ್ಚು. ನಮ್ಮ ಮನೋರಂಜನೆ ನಮ್ಗೆ ಏನು ಅಂತ ಹೇಳಿದ್ರೆ ಪುಸ್ತಕ, ಕಲೆಗೆ ಯಕ್ಷಗಾನ ಆರಂಭ. ಈಗಲೂ ನಾಟಕ ಮತ್ತು ಯಕ್ಷಗಾನ ಬಂದ್ರೆ ಸರ್ ನನ್ನ ಆಯ್ಕೆನ ಯಕ್ಷಗಾನ.
0: ಹೊಸ ವಾರ ಹೊಸ ಅತಿಥಿ ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 9:05. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆಕಾಶವಾಣಿ ಮಂಗಳೂರು ಇದೀಗ ರೈತರಿಗೆ ಸಲಹೆ.
1: ರಸಗೊಬ್ಬರಗಳನ್ನು ಬೆಳೆಗೆ ಬಳಸುವ ಮೊದಲು ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಇದರಿಂದ ಪೋಷಕಾಂಶಗಳ ಪ್ರಮಾಣ, ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನು ನೋಡಿಕೊಂಡು ರಸಗೊಬ್ಬರಗಳನ್ನು ಬಳಸುವುದರಿಂದ ಆಯಾ ಬೆಳೆಗಳ ಪೋಷಕಾಂಶಗಳ ಪೂರೈಕೆ ಮಾಡಲು ಸಹಾಯ ಆಗ್ತದೆ. ಇದರ ಜೊತೆ ರಸಗೊಬ್ಬರಗಳ ಮೇಲೆ ಮಾಡುವ ಅನಾವಶ್ಯಕ ಖರ್ಚು ಕೂಡ ಕಡಿಮೆಯಾಗ್ತದೆ. ಎರಡು ಬೆಳೆ ಬೆಳೆಯುವ ಪ್ರದೇಶಗಳಲ್ಲಿ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆ ಪದ್ಧತಿಯಲ್ಲಿ ಬೇಳೆಕಾಳು ಬೆಳೆಗಳನ್ನು ಸೇರಿಸುವುದರಿಂದ ಸಸಾರಜನಕ ಪೋಷಕಾಂಶದ ಪ್ರಮಾಣವನ್ನು 15-20% ಕಡಿಮೆ ಮಾಡಿ ಸಾರಜನಕ ಗೊಬ್ಬರದ ಮೇಲಿನ ಖರ್ಚನ್ನು ಕಡಿಮೆ ಮಾಡಬಹುದು. ಇದರಿಂದ ಇಳುವರಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಮುಂಗಾರಿನಲ್ಲಿ ಭೂಮಿಯನ್ನು ಬಿಟ್ಟು ಹಿಂಗಾರಿನಲ್ಲಿ ಬೆಳೆ ತೆಗೆಯುವ ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಅಥವಾ ಗ್ಲೆರಿಸಿಡಿಯಾಗಳನ್ನು ಬೆಳೆದು ಹೂ ಆಗುವ ಹಂತದಲ್ಲಿ ಅವನ್ನು ಭೂಮಿಗೆ ಸೇರಿಸುವುದರಿಂದ ಬೆಳೆಗಳಿಗೆ ಸಾರಜನಕದ ಪ್ರಮಾಣವನ್ನು 15-20% ಕಡಿಮೆ ಮಾಡಬಹುದು. ಇದರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಸಲು ಸಹಾಯ ಆಗ್ತದೆ. ಬೆಳೆಗಳಿಗೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಿತ್ತುವಾಗ ತೇವಾಂಶದ ಆಧಾರದ ಮೇಲೆ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಡುವುದು ಲಾಭದಾಯಕ. ಇಂತಹ ಸಂದರ್ಭದಲ್ಲಿ ಬೆಳೆದ ಬೆಳೆ ನಾಶವಾಗುವ ಸಂದರ್ಭಗಳು ಕೂಡ ಇರುತ್ತವೆ. ಒಂದು ವೇಳೆ ಬಿತ್ತುವ ವೇಳೆ ಮಳೆ ಬಾರದೆ ಒಣ ಜಮೀನು ಇದ್ದರೆ ಮೊದಲು ಒಣ ಮಣ್ಣಿನಲ್ಲಿ ಬಿತ್ತನೆಯ ಕಾರ್ಯವನ್ನು ಮುಗಿಸಿ ನಂತರ ಬಂದಾಗ ರಸಗೊಬ್ಬರವನ್ನು ಬೆಳೆಗೆ ಕೊಡುವುದು ಲಾಭದಾಯಕವಾಗಿದೆ. ಮಣ್ಣಿನಲ್ಲಿನ ತೇವಾಂಶವನ್ನು ಆಧರಿಸಿ ಬಿತ್ತುವಾಗ ಹೂವಾಡುವ ಹಂತದಲ್ಲಿ ಸಾರಜನಕ ಗೊಬ್ಬರವನ್ನು 2-3 ಕಂತುಗಳಲ್ಲಿ ಬೆಳೆಗೆ ಕೊಡುವುದು ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ರೈತರು ಈ ಎಲ್ಲ ಕ್ರಮಗಳನ್ನು ಗಮನದಲ್ಲಿಟ್ಟು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಲ್ಲಿ ಗೊಬ್ಬರದ ಸದ್ಬಳಕೆಯಾಗ್ತದೆ. ಹಾಗೆಯೇ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
4: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ ನನ್ನ ರಾಗತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ

30 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 211 999 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 to 12:30. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ಕರೈಕಲ್, ತೆಲಂಗಾಣ, ವಿದರ್ಭ, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್ ದ್ವೀಪೇಷು ಅಪಿ ಆಗಾಮಿ ದಿನದ್ವಯೋಃ ಕೃತೆ ವಿಭಾಗೇನ ಸಂಚೇತನ ಪ್ರಸಾರಿತ ಅಸ್ತಿ. ಋತುವಿಭಾಗೇನ ಖ್ಯಾಪಿತಂ ಯತ್ ಸ್ವಃ ದಿಲ್ಲೀ, ಹರಿಯಾಣ, ಚಂಡೀಗಢ, ಉತ್ತರ ಪ್ರದೇಶ ಇತ್ಯೇತೇಷು ಪ್ರದೇಶೇಷು ಉಷ್ಣತರಂಗಸ್ಯ ಸ್ಥಿತಿಂ ಭವಿಷ್ಯತಿ. ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಇಂಗ್ಲೆಂಡ್ ದೇಶೇನ ಅದ್ಯ ಪ್ರಾತಃ ಅಮೆರಿಕಾ ದೇಶಸ್ಯ ನ್ಯೂಜರ್ಸಿ ಕ್ರೀಡಾಂಗಣೆ ಸ್ವಸ್ಯ ಗ್ರೂಪ್ ಎಲ್ ಕ್ರೀಡಾಯಾಂ ಪನಾಮಾ ದೇಶಂ 2-0 ಇತ್ಯಂಕೈಃ ಪರಾಜಿತಂ. ಪ್ರಿಯಃ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಶ್ರೋತುಂ ಪ್ರಭವಂತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ. ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕೇಳುಗರೆ, ಇಂದು ಬೆಳಿಗ್ಗೆ 9:05 ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿಸುವ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ, ರಂಗಭೂಮಿ, ಸಿನಿಮಾ ಹಾಗೂ ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸೂರ್ಯನಾರಾಯಣ್ ಭಟ್ ಪಿಎಸ್. ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ

0: ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಜ್ಯಾದ್ಯಂತ ಇಂದಿನಿಂದ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಚುರುಗಲಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ರಾಜ್ಯದ ಸಂಕಲ್ಪವಾಗಿದ್ದು, ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪೋಲಿಯೋ ಲಸಿಕೆ ಕೊಡಿಸುವಂತೆ ತಾಯಂದಿರಲ್ಲಿ ವಿನಂತಿಸಿದ್ದಾರೆ.
1: ಪೋಲಿಯೋ ಮುಕ್ತವಾದ ಭಾರತ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಇವತ್ತು ನಿರ್ಮಾಣವಾಗಿದ್ದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ವರ ಸಹಕಾರ ನಮಗೆ ಅತಿ ಅಗತ್ಯ. ಪ್ರತಿಯೊಂದು ತಾಯಂದಿರು ಕೂಡ 28ನೇ ತಾರೀಕು ಬೆಳಿಗ್ಗೆ 5 ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಇವತ್ತು ಹಾಕಿಕೊಳ್ಳಲು ತಮ್ಮ ವಿಶೇಷವಾದ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಿಕೊಳ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಡೆಯಲ್ಲಿ ಕೂಡ ಪೋಲಿಯೋ ಬೂತ್ ಅನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಸಾವಿರಾರು ಹೆಲ್ತ್ ವರ್ಕರ್ಸ್ ಬೂತ್ಸ್ ಮತ್ತು ನಮ್ಮ ಇನ್ನು ಸಿಬ್ಬಂದಿ ಕೂಡ ನೇಮಿಸಲಾಗಿದೆ. ಬಸ್ ಸ್ಟ್ಯಾಂಡ್, ಸ್ಕೂಲ್ ಅಥವಾ ಏರ್ಪೋರ್ಟ್ ಇನ್ನಿತರ ಪ್ರದೇಶಗಳು ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಕಾರ್ಯನಿರತರಾಗಿದ್ದಾರೆ. ಅದಲ್ಲದೆ ಮೊಬೈಲ್ ಆಪ್ ಕೂಡ ಇವತ್ತು ಪ್ರಾರಂಭಿಸಲಾಗಿದೆ. ಇದರೆಲ್ಲ ಪ್ರಯೋಜನವನ್ನು ಸರ್ವರು ಕೂಡ ಪಲ್ಕೊಳ್ಬೇಕಂತ ಕೇಳಲಿಕ್ಕೆ ಬಯಸ್ತೇನೆ.

0: ಮನಿ ತಪ್ಪದೆ ಹಾಕಿಸಿ.
1: ನಶಾಮುಕ್ತ ಭಾರತ್ ವಿಕಸಿತ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ಇಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಶೆಮುಕ್ತ ಭಾರತ ಯುವಜನ ಜಾಗೃತಿ ಸಮಾವೇಶ ಹಾಗೂ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪರಾಷ್ಟಪತಿಯವರು 2 ದಿನಗಳ ರಾಜ್ಯ ಪ್ರವಾಸ ಇಂದಿಗೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನ ಲೋಕಭವನದಲ್ಲಿ ದಿಶಾಬೋಧ ಫೌಂಡೇಶನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ನಶೆಮುಕ್ತ ಭಾರತ ಅಭಿಯಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದ ಜಲವಿವಾದ ಸಹಯೋಗದಿಂದ ಬಗೆಹರಿಬೇಕು. ಈ ನಿಟ್ಟಿನಲ್ಲಿ ದೇಶದ ನದಿಗಳ ಜೋಡಣೆ ನೀರಿನ ಲಭ್ಯತೆಯ ಸಮಸ್ಯೆಯನ್ನು ಪರಿಹರಿಸುವ ಉತ್ತಮ ಮಾರ್ಗ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಪರಿಸರ ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ್ದರು. 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಿಸಲು ಅವರ ಕೊಡುಗೆ ಅನುಪಮವಾದದ್ದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃತಕ ಬುದ್ದಿಮತ್ತೆ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಯಿಂದ ವ್ಯಾಜ್ಯ ಪರಿಹಾರಕ್ಕೆ ಮಧ್ಯಸ್ಥಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಲಭಿಸಿದ್ದು ತಂತ್ರಜ್ಞಾನದ ನೆರವಿನೊಂದಿಗೆ ಮಾನವೀಯ ಸಂವೇದನೆಗೂ ಮಹತ್ವ ನೀಡಬೇಕಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಶಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ

0: ಮಧ್ಯಸ್ಥಿಕೆ ಮತ್ತು ಸಂಧಾನ ಕೇಂದ್ರ ಬಿಐಎಸಿ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಸಿಎಂಎಸ್ ಬಿಸಿನೆಸ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಭಜನೆಯ ಸೇತುವೆಯಾಗಿ ಮಧ್ಯಸ್ಥಿಕೆಯ ಎರಡು ದಶಕಗಳು ವಿಷಯಾಧಾರಿತ 20ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆ ವ್ಯಾಜ್ಯಗಳ ಪರ್ಯಾಯ ಪರಿಹಾರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸಂಘಜ್ಜದ್ವಂ ಸಂವದದ್ವಂ ವೇದವಾಕ್ಯವನ್ನು ಉಲ್ಲೇಖಿಸಿದ ರಾಜ್ಯಪಾಲರು ಒಟ್ಟಾಗಿ ನಡೆಯುವ ಸಮಷ್ಟಿ ಹಿತ ಚಿಂತಿಸಿ ಪರಸ್ಪರರ ಭಾವನೆ ಅರ್ಥ ಮಾಡಿಕೊಳ್ಳುವ ಸಂಸ್ಕೃತಿಯೇ ಮಧ್ಯಸ್ಥಿಕೆಯ ಮೂಲ ತತ್ವವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಹುಶ್ರುತ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಪ್ರಸಾರದ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸ್ವಚ್ಛ ಭಾರತ ಹಾಗೂ ಸಮರ್ಥ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿ ವಿಕಸಿತ ಭಾರತ 2047ರ ಗಮ್ಯದತ್ತ ಮುಂದುವರಿದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚಿಕ್ಕಮಗಳೂರು ಬಸವ ತತ್ವ ಪೀಠಕ್ಕೆ ಭೇಟಿ ನೀಡಿ ಶ್ರೀ ಬಸವ ಮರಳಸಿದ್ಧ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಹೊತ್ತಗೆ ನೀಡಿದರು. ಕೇಂದ್ರದ ಜನಪರ ಯೋಜನೆಗಳಿಂದ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 24.5% ಇಳಿದಿದೆ. 2047ರ ವೇಳೆಗೆ ನಮ್ಮ ದೇಶ ಆರ್ಥಿಕ ಬಲಾಢ್ಯ ರಾಷ್ಟವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಪ್ರಥಮ ಪಿಸಿಬಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಮಹತ್ವಾಕಾಂಕ್ಷಿ ಇಂಟಿಗ್ರೇಟೆಡ್ ಪಿಸಿಬಿ ಮೆಗಾ ಕ್ಯಾಂಪಸ್ 100 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ವಿಜಯಪುರ ಜಿಲ್ಲೆ ಇಲೆಕ್ಟ್ರಾನಿಕ್ಸ್, ನವೀಕೃತ ಇಂಧನ, ಪಾನೀಯ ಉದ್ಯಮ ಹಾಗೂ ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಆಕರ್ಷಿಸಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಮಾವಿಗೆ 437.50 ರೂಪಾಯಿ ನೇರ ಸಹಾಯಧನ ನೀಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ರೈತರಿಗೆ ತಲುಪುವ ಮುನ್ನವೇ ಕೇಂದ್ರದ ಪಾಲು 29 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಮೊದಲು ಪಾವತಿಸಿ ವಿಳಂಬದ ಸಂಕಷ್ಟ ತಪ್ಪಿಸಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಭಾನಾಪುರ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ವ್ಯಾನ್ ಮಧ್ಯದ ಅಪಘಾತದಲ್ಲಿ 4 ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಮೂಲದ ಕುಟುಂಬವಾಗಿದ್ದು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆಂಬಳಕಿನ ಕವಿ ಚನ್ನವೀರ ಕಣವಿ ಹಾಗೂ ಸಾಹಿತಿ ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಚನ್ನವೀರ ಕಣವಿ ಕಾವ್ಯ ಸ್ಪರ್ಧೆ ಹಾಗೂ ಶಾಂತಾದೇವಿ ಕಣವಿ ಕಥಾಸ್ಪರ್ಧೆಯ ಬಹುಮಾನ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಜರುಗಲಿದೆ. ಕ್ರಿಕೆಟಿಗ ರೋಹನ್ ಪಾಟೀಲ್ ಅವರ ಅರ್ಧಶತಕದ ಬಲದಿಂದ ಶಿವಮೊಗ್ಗ ಯೋಧಾಸ್ ತಂಡವನ್ನು ಮಣಿಸಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವಿನ ಓಟ ಮುಂದುವರಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ

0: ತಂಡವೊಡ್ಡಿದ 174 ರನ್ಗಳ ಗುರಿ ಬೆನ್ನತ್ತಿದ ಬೆಂಗಳೂರು ತಂಡ 7 ಹುದ್ದರಿಗಳಿಂದ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆ ಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್. ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ಬನ್ನಂಜೆ ಗೋವಿಂದಾಚಾರ್ಯ ಅವರ ರಚನೆಯ ಪಾಜಕದ ಗಿಣಿಯೇ ಮೂಜಗದ ಕಣ್ಮಣಿಯೇ ಕೇಳಿ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ.

ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ.

ಬಿ ಕೃಷ್ಣಕಾರಂತ್ ಅವರ ಧ್ವನಿಯಲ್ಲಿ ದೇವು ಹನೇಹಳ್ಳಿ ಅವರ ರಚನೆಯ ತೊಟ್ಟು ಕಳಚಿದ ಹೂವೇ.

0: ಇದುವರೆಗೆ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0822225533.
2: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಇದೇ ಬರುವ ಭಾನುವಾರ ಬೆಳಗ್ಗೆ 9:05. ಈ ವಾರದ ಅತಿಥಿಯಾಗಿ ಅಕ್ಷರಗಳ ಜೋಡಿಸಿ ಕಾವ್ಯದ ಹಾರ ಬರೆದವರು, ವೇದಿಕೆಯ ಮೇಲೆ ರಂಗದ ನಾಯಕಿಯಾದವರು, ಕ್ಯಾಮರಾ ಕಣ್ಣಲ್ಲಿ ಸಿನಿಮಾದ ಪಾತ್ರಕ್ಕೆ ಜೀವ ತುಂಬಿದವರು, ಸಾಹಿತ್ಯ ಮತ್ತು ಕಲೆಯ ಅಪರೂಪದ ಸಂಗಮ, ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್.
3: ನನ್ನ 10ನೇ ತರಗತಿಯ ಪರೀಕ್ಷೆ ನಂಗಿಗೂ ನೆನಪಿದೆ. ಸಮಾಜ ಪರೀಕ್ಷೆ ಇತ್ತು ಕೊನೆಗೆ. ಆ ದಿನ ಈಚನೂರು ಜಯಲಕ್ಷ್ಮಿ ಅವರದೊಂದು ಮೋಡದ ಮನೆ ಏನೋ ಒಂದು ಕಾದಂಬರಿ ಅರ್ಧ ಓದಿಯಾಗಿತ್ತು. ಅದು 300 ಪುಟನೇನು ಜಾಸ್ತಿ ಇತ್ತು, 380 ಪುಟನ. ಅದನ್ನು ಓದಿ ಮುಗಿಸಿ ಮತ್ತೆ ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ. ಆದ್ರೆ ಅದು ಓದುವಾಗ್ಲೂ ನಂಗೆ ಈ ಪಾತ್ರಗಳೇ ಕಾಡುದು, ಆ ರೀತಿಯ ಓದಿನ ಹುಚ್ಚು. ನಮ್ಮ ಮನೋರಂಜನೆ ನಮ್ಗೆ ಏನು ಅಂತ ಹೇಳಿದ್ರೆ ಪುಸ್ತಕ, ಕಲೆಗೆ ಯಕ್ಷಗಾನ ಆರಂಭ. ಈಗಲೂ ನಾಟಕ ಮತ್ತು ಯಕ್ಷಗಾನ ಬಂದ್ರೆ ಸರ್ ನನ್ನ ಆಯ್ಕೆನ ಯಕ್ಷಗಾನ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 9:05. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ ರಾಷ್ಟ್ರೀಯ ಶಾಸನ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಪ್ರಧಾನಿ ರೋಚೆ ಕೈಮನ್ನಲ್ಲಿ ನಡೆಯುವ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ 1 ತುಕಡಿ 2 ಭಾರತೀಯ ನೌಕಾಪಡೆಯ ಹಡಗುಗಳೊಂದಿಗೆ ಆಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೆಷಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ 3 ದಿನಗಳ ಭೇಟಿಯಲ್ಲಿದ್ದಾರೆ. ಈ ಭೇಟಿಯು ಭಾರತ ಮತ್ತು ಸೆಷಲ್ಸ್ ನಡುವಿನ ಬಲವಾದ ಮತ್ತು ಶಾಶ್ವತ ಸ್ನೇಹವನ್ನು ಪುನರುಚ್ಚರಿಸುತ್ತದೆ ಮತ್ತು ಎಲ್ಲಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ರಾಷ್ಟ್ರಗಳ ಹಂಚಿಕೆಯ ಬದ್ಧತೆಯನ್ನು ಬಲಪಡಿಸುತ್ತದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುವುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430 ಏರಿಕೆಯಾಗಿದೆ. ಕಳೆದ ಬುಧವಾರ ದಕ್ಷಿಣ ಅಮೆರಿಕದ ಈ ರಾಷ್ಟ್ರದಲ್ಲಿ 7.2 ಮತ್ತು 7.5 ತೀವ್ರತೆಯ ಸರಣಿ ಭೂಕಂಪಗಳಿಂದ ತತ್ತರಿಸಿದ ಜನರಿಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಕನಿಷ್ಠ 68,900 ಜನರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದಲ್ಲಿ ಅತ್ಯಂತ ತೀವ್ರವಾಗಿ ಹಾನಿಗೊಳಗಾದ ರಾಜ್ಯಗಳಲ್ಲಿ ಒಂದಾದ ಲಾ ಗ್ವೈರಾದಲ್ಲಿ ಕಾಂಕ್ರೀಟ್ ಅವಶೇಷಗಳ ನಡುವೆ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ನೆರೆಹೊರೆಯವರನ್ನು ಹುಡುಕಲು ಸ್ಥಳೀಯರು ಗುದ್ದಲಿ, ಭಾರೀ ಯಂತ್ರೋಪಕರಣಗಳು, ಹಗ್ಗಗಳು ಮತ್ತು ಬರಿಗೈಗಳ ಸಹಾಯದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಅಡಿಯಲ್ಲಿ ಇರುವ ಅವಕಾಶಗಳನ್ನು ದೀರ್ಘಕಾಲೀನ ವ್ಯವಹಾರ ವೃದ್ಧಿಗಾಗಿ ಪರಿವರ್ತಿಸಲು ಭಾರತೀಯ ಕಂಪನಿಗಳು ತಮ್ಮ ಬ್ರಿಟನ್ನ ಸಹಭಾಗಿ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಲಂಡನ್ನಲ್ಲಿ ನಡೆದ ಭಾರತ ಬ್ರಿಟನ್ ಪ್ರಗತಿಯ ಪಾಲುದಾರರು ವ್ಯಾಪಾರ ಸಮಾವೇಶ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದದಿಂದ ದೊರೆಯುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಉದ್ಯಮ ವಲಯಕ್ಕೆ ಸಲಹೆ ನೀಡಿದರು. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಿಇಟಿಎ ಒಪ್ಪಂದವನ್ನು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಪರಿವರ್ತನಾತ್ಮಕ ಚೌಕಟ್ಟಾಗಿ ಸ್ವಾಗತಿಸಿದ್ದಾರೆ ಎಂದು ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಪ್ರಯಾಣ ದಾಖಲೆಗಳನ್ನು ಪಡೆಯುವವರೆಗೆ ಯಾತ್ರೆಯನ್ನು ಪ್ರಾರಂಭಿಸಬೇಡಿ ಎಂದು ವಿದೇಶಾಂಗ ಸಚಿವಾಲಯ ದೇಶದ ನಾಗರಿಕರಿಗೆ ಸೂಚಿಸಿದೆ. ಚೀನಾಗೆ ಪ್ರವೇಶ ಪರವಾನಗಿ ಮತ್ತು ವೀಸಾಗಳಿಲ್ಲದೆ ಖಾಸಗಿ ಪ್ರವಾಸ ನಿರ್ವಾಹಕರ ಪ್ರವಾಸಗಳ ಮೂಲಕ ಯಾತ್ರೆ ಕೈಗೊಳ್ಳುವಾಗ ನೇಪಾಳದಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಹಾಯಕ್ಕಾಗಿ ವಿನಂತಿಸಿದ ನಂತರ ಸಚಿವಾಲಯ ಈ ಸಲಹೆಗಳನ್ನು ನೀಡಿದೆ. ದೃಢೀಕೃತ ಪ್ರಯಾಣ ದಾಖಲೆಗಳಿಲ್ಲದೆ ಅಥವಾ ಅಗತ್ಯ ದಾಖಲೆಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಯಾತ್ರಿಕರು ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮ ಪ್ರವಾಸ ನಿರ್ವಾಹಕರು ಸರಿಯಾಗಿ ನೋಂದಾಯಿಸಿಕೊಂಡಿದ್ದಾರೆಯೇ ಮತ್ತು ಅಧಿಕೃತರಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಯಾತ್ರಿಕರಿಗೆ ಸಲಹೆ ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗಾಗಿ ಹೆಲಿಕಾಪ್ಟರ್ ಸೇವೆಗಳ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಈ ಅವಧಿಯಲ್ಲಿ ಪ್ರತಿದಿನ ಸರಾಸರಿ 400 ಹೆಲಿಕಾಪ್ಟರ್ಗಳ ಸಂಚಾರ ನಡೆದಿದೆ ಎಂದು ತಿಳಿಸಿದೆ. ಸಚಿವಾಲಯದ ಪ್ರಕಾರ 12,000 ಹೆಚ್ಚು ಶಟಲ್ ಹಾರಾಟಗಳ ಮೂಲಕ 67,000 ಹೆಚ್ಚು ಯಾತ್ರಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ 2,000 ಹೆಚ್ಚು ಚಾರ್ಟರ್ ಹಾರಾಟಗಳ ಮೂಲಕ 11,000 ಅಧಿಕ ಭಕ್ತರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಸಂಪರ್ಕ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತನು ಹೆಚ್ಚಿನ ಸುಲಭತೆ, ಅನುಕೂಲತೆ ಹಾಗೂ ಸುರಕ್ಷತೆಯೊಂದಿಗೆ ಪ್ರಯಾಣಿಸುವಂತೆ ಮಾಡಲು ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ಭಾರತವು ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ವಿಶಾಲ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವಾಹಿನಿಯ ಕಾರ್ಯಕ್ರಮದ 9 ಆವೃತ್ತಿಯ ವೈದ್ಯರ ದಿನದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಸರ್ಕಾರವು ತನ್ನ ಆರೋಗ್ಯ ವಿಧಾನವನ್ನು ಅನಾರೋಗ್ಯ ಪೀಡಿತರ ಆರೈಕೆಯಿಂದ ಯೋಗಕ್ಷೇಮಕ್ಕೆ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಆರೈಕೆಯಿಂದ ಸಮಗ್ರ ಆರೋಗ್ಯ ರಕ್ಷಣೆಗೆ ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ನ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಸೆಮಿಫೈನಲ್ನಲ್ಲಿ ಅವರು ಜಪಾನ್ನ ಯುದೈ ಒಕಿಮೊತೊ ವಿರುದ್ಧ 22-20, 15-21, 21-19 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಚೈನೀಸ್ ತೈಪೆಯ ಸೂಲಿ ಯಾಂಗ್ ಅವರನ್ನು ರೌನಕ್ ಚೌಹಾನ್ ಎದುರಿಸುತ್ತಿದ್ದಾರೆ. ಗೋವಾದ 14 ಇಂಟರ್ನ್ಯಾಷನಲ್ ಮಾಸ್ಟರ್ ಈಥನ್ ವಾಚ್ ಬಾಸ್ನಿಯಾ ಮತ್ತು ಹರ್ಜಗೋವಿನದಲ್ಲಿ ನಡೆದ ಸರಜೆವೊ ಜಿಎಂ ಮಿಕ್ಸ್ ಚೆಸ್ ಪಂದ್ಯಾವಳಿಯಲ್ಲಿ ತಮ್ಮ 3 ಹಾಗೂ ಅಂತಿಮ ಗ್ರ್ಯಾಂಡ್ಮಾಸ್ಟರ್ ನಾರ್ಮ್ ಸಾಧಿಸುವ ಮೂಲಕ ಭಾರತದ 96 ಚೆಸ್ ಗ್ರ್ಯಾಂಡ್ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 10 ಗ್ರ್ಯಾಂಡ್ಮಾಸ್ಟರ್ಗಳನ್ನು ಹಿಂದಿಕ್ಕಿ ಈ ಟೂರ್ನಿಯಲ್ಲಿ ಜಯಗಳಿಸಿದ ಇವರು ಅನುರಾಗ್ ಮಹಮಾಲ್ ಮತ್ತು ಲಿಯೋನ್ ಮೆಂಡೋನ್ಕಾ ಅವರ ನಂತರ ಗೋವಾದ 3 ಗ್ರ್ಯಾಂಡ್ಮಾಸ್ಟರ್ ಎನಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 3, 2011 ಜನಿಸಿದ ಈಥನ್ ಪ್ರಸ್ತುತ 2,522 ಫಿಡೆ ಶ್ರೇಯಾಂಕ ಹೊಂದಿದ್ದಾರೆ. ಫಿಫಾ ವಿಶ್ವಕಪ್ನ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪನಾಮಾ ತಂಡದ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇಂದು ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರ ಜೂಡ್ ಬಿಲ್ಲಿಂಗ್ಹ್ಯಾಮ್ ಮತ್ತು ಹ್ಯಾರಿ ಕೇನ್ ತಲಾ 1 ಗೋಲು ಗಳಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬೆನ್ನಲ್ಲೇ ಎಲ್ ಗುಂಪಿನಲ್ಲಿ ಇಂಗ್ಲೆಂಡ್ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನಾ ವಿರುದ್ಧ 2-1 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1,430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ

0: ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
5: ಹೇಳಿ.
4: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ ಮಂಗಳೂರು. ಇದೀಗ ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿರಾ ಚಿತ್ರಕ್ಕಾಗಿ ಸ್ವಾತಿಯವರು ಹಾಡಿರುವ ಗೀತೆ. ಸಾಹಿತ್ಯ ಗುರುಚರಣ್, ಸಂಗೀತ ಸುಭಾಷ್ ಆನಂದ್.

ಮಾಂಗಲ್ಯ ಭಾಗ್ಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ರಾಜನ್ ನಾಗೇಂದ್ರ.

ರಂಗನಾಯಕಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಹಾಡಿರುವ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಕುಣಿಗಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ನರೇಶ್ ಮಾಗೋ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟು ಹೋಲ್ಡ್ ಟಾಕ್ಸ್ ವಿತ್ ಪ್ರೆಸಿಡೆಂಟ್ ಆಫ್ ಸೇಷೆಲ್ಸ್ ಪ್ಯಾಟ್ರಿಕ್ ಹರ್ಮಿನಿ ಟುಡೇ ಟು ಆಲ್ಸೋ ಅಡ್ರೆಸ್ ಸೇಷೆಲ್ಸ್ ನ್ಯಾಷನಲ್ ಅಸೆಂಬ್ಲಿ ಆ್ಯಂಡ್ ಇಂಟರಾಕ್ಟ್ ವಿತ್ ಮೆಂಬರ್ಸ್ ಆಫ್ ಇಂಡಿಯನ್ ಡಯಾಸ್ಪೊರಾ. ಪ್ರೈಮ್ ಮಿನಿಸ್ಟರ್ ಟು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಇದೇ ಬರುವ ಭಾನುವಾರ ಬೆಳಗ್ಗೆ 9:05. ಈ ವಾರದ ಅತಿಥಿಯಾಗಿ ಅಕ್ಷರಗಳ ಜೋಡಿಸಿ ಕಾವ್ಯದ ಹಾರ ಬರೆದವರು, ವೇದಿಕೆಯ ಮೇಲೆ ರಂಗದ ನಾಯಕಿಯಾದವರು, ಕ್ಯಾಮರಾ ಕಣ್ಣಲ್ಲಿ ಸಿನಿಮಾದ ಪಾತ್ರಕ್ಕೆ ಜೀವ ತುಂಬಿದವರು, ಸಾಹಿತ್ಯ ಮತ್ತು ಕಲೆಯ ಅಪರೂಪದ ಸಂಗಮ, ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್.
3: ನನ್ನ 10ನೇ ತರಗತಿಯ ಪರೀಕ್ಷೆ ನಂಗಿಗೂ ನೆನಪಿದೆ, ಸಮಾಜ ಪರೀಕ್ಷೆ ಇತ್ತು ಕೊನೆಗೆ. ಆ ದಿನ ಈಚನೂರು ಜಯಲಕ್ಷ್ಮಿ ಅವರದೊಂದು ಮೋಡದ ಮನೆ ಏನೋ ಒಂದು ಕಾದಂಬರಿ ಅರ್ಧ ಓದಿಯಾಗಿತ್ತು, ಅದು 300 ಪುಟನೇನು ಜಾಸ್ತಿ ಇತ್ತು, 380 ಪುಟನ. ಅದನ್ನು ಓದಿ ಮುಗಿಸಿ ಮತ್ತೆ ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ, ಆದ್ರೆ ಅದು ಓದುವಾಗ್ಲೂ ನಂಗೆ ಈ ಪಾತ್ರಗಳೇ ಕಾಡುದು, ಆ ರೀತಿಯ ಓದಿನ ಹುಚ್ಚು. ನಮ್ಮ ಮನೋರಂಜನೆ ನಮ್ಗೆ ಏನು ಅಂತ ಹೇಳಿದ್ರೆ ಪುಸ್ತಕ, ಕಲೆಗೆ ಯಕ್ಷಗಾನ ಆರಂಭ. ಈಗಲೂ ನಾಟಕ ಮತ್ತು ಯಕ್ಷಗಾನ ಬಂದ್ರೆ ಸರ್ ನನ್ನ ಆಯ್ಕೆನ ಯಕ್ಷಗಾನ.
2: ಹೊಸ ವಾರ ಹೊಸ ಅತಿಥಿ ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 9:05. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಪ್ರಿಯ ಕೇಳುಗರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಮಂಚಕ್ಕೆ.
1: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
1: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
2: ಕಾಣಿಕೆ
3: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
2: ಮರೆತು ಹೋಯಿತೆ ನನ್ನ ಯಹಾಜರಿ.
1: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಸದಾ ನಿನ್ನ ಕಣ್ಣಲ್ಲಿ.
4: ಆತ್ಮೀಯರೇ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 to 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆಯೇ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ 9449265600 ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ. ಆಕಾಶವಾಣಿ ಮಂಗಳೂರು, ಸಮಯ 8:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ಉಪರಾಷ್ಟ್ರಪತಿಯವರ ಬೆಂಗಳೂರು ಭೇಟಿಯ ಕುರಿತ ಬಾನುಲಿ ವರದಿ ಬೆಂಗಳೂರು ಕೇಂದ್ರದಿಂದ.
5: ಆಕಾಶವಾಣಿ. ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27 ಬೆಂಗಳೂರಿನಲ್ಲಿ ಭಾಗವಹಿಸಿದ

0: ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿ ಇಂತಹದ್ದೇ ವ್ಯವಸ್ಥಿತವಾದ ಒಂದು ನಗರವನ್ನು ನಿರ್ಮಾಣ ಮಾಡಬೇಕೆಂದು ನಿರ್ಧರಿಸಿ ದೂರದೃಷ್ಟಿಯಿಂದ ನಿರ್ಮಿಸಿದ ನಾಡೇ ನಮ್ಮ ಬೆಂಗಳೂರು ನಗರ. ಬೆಂಗಳೂರು ನಗರವನ್ನು ಸ್ಥಾಪಿಸಿದ ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ 27ರಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡುತ್ತಾ, ಕೆಂಪೇಗೌಡರು ಮಹಾನ್ ವ್ಯಕ್ತಿತ್ವವುಳ್ಳ ನಾಯಕರು. ಅವರ ನಗರ ಪರಂಪರೆಯಲ್ಲಿ ಅನೇಕ ಸಮುದಾಯದವರು ಜೀವನ ಕಟ್ಟಿಕೊಂಡರು. ಆರ್ಥಿಕವಾಗಿ ಸದೃಢವಾದಂತಹ ಆಧುನಿಕ ಬೆಂಗಳೂರನ್ನು 500 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದು ಅವರ ಹೆಗ್ಗಳಿಕೆ. ಅವರ ವ್ಯಕ್ತಿತ್ವ ಯುವ ಜನತೆಗೆ ಸ್ಫೂರ್ತಿದಾಯಕವಾದದ್ದು ಎಂದು ಕೆಂಪೇಗೌಡರ ಅದ್ಭುತ ಕಾರ್ಯವನ್ನು ಶ್ಲಾಘಿಸಿದರು.
1: ಲಾಂಗ್ ಬಿಫೋರ್ ಮಾಡರ್ನ್ ಅರ್ಬನ್ ಪ್ಲಾನಿಂಗ್ ಎಮರ್ಜ್ಡ್ ಎಸ್ ಎ ಡಿಸಿಪ್ಲಿನ್, ನಾಡಪ್ರಭು ಶ್ರೀ ಕೆಂಪೇಗೌಡಜಿ ಡೆಮಾನ್ಸ್ಟ್ರೇಟೆಡ್ ಎಕ್ಸ್ಟ್ರಾಡಿನರಿ ಫೋರ್ ಸೈಟ್ ಇನ್ ಡಿಸೈನಿಂಗ್ ಬೆಂಗಳೂರು. ತೊಟ್ಟಬೇಡ ಸ್ಕ್ವಯರ್ ಅಂಡ್ ಆರ್ಗನೈಸ್ಡ್ ಇಟ್ ಇನ್ ಟು ಎ ಸ್ಪೆಷಲೈಸ್ಡ್ ಕಮರ್ಷಿಯಲ್ ಪಿಟೇಸ್ ಡೆಡಿಕೇಟೆಡ್ ಟು ವೇರಿಯಸ್ ಟ್ರೇಡ್ಸ್ ಅಂಡ್ ಆಕ್ಯುಪೇಷನ್ಸ್. ವಾಟ್ ಈಸ್ ರಿಮಾರ್ಕಬಲ್ ಈಸ್ ದಟ್ ದೀಸ್ ಕಮ್ಯುನಿಟೀಸ್ ವೇರ್ ಇಂಟಗ್ರೇಟೆಡ್ ಇನ್ ಟು ಸಿಟೀಸ್ ಎಕನಾಮಿಕ್ ಲೈಫ್ ರಾದರ್ ದನ್ ಗೇಟೆಡ್ ಬೈ ಸೋಷಿಯಲ್ ಹಿರಾರ್ಕಿ. ಈಸ್ ಮಾಡಲ್ ಎನ್ಕರೇಜ್ಡ್ ಕೋಆಪರೇಷನ್, ಪ್ರೊಡಕ್ಟಿವಿಟಿ ಅಂಡ್ ಸೋಷಿಯಲ್ ಹಾರ್ಮನಿ. ಈಸ್ ನಾಟ್ ಡಿವೈಡೆಡ್ ದ ಸೊಸೈಟಿ ಆನ್ ದಿ ಬೇಸಿಸ್ ಆಫ್ ಕ್ಯಾಸ್ಟ್. ಈ ಹಸ್ ಅಲೋಕೇಟೆಡ್ ದ ಪ್ಲೇಸಸ್ ಫಾರ್ ವೇರಿಯಸ್ ವರ್ಕ್ ಟು ಬಿ ಕಾನ್ಸಂಟ್ರೇಟೆಡ್. ವೇರ್ ಕ್ಲಸ್ಟರ್ ಈಸ್ ದೇರ್, ದೇರ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಇಂಡಸ್ಟ್ರಿ ವಿಲ್ ಬಿ ಮೋರ್. ದಿ ಎಕ್ಸ್ಪರ್ಟೈಸೇಷನ್ ವಿಲ್ ಕಮ್ ಆಟೋಮ್ಯಾಟಿಕಲಿ. ದಟ್ ಈಸ್ ದಿ ಐಡಿಯಾ ಬಿಗೇನ್ ದಿಸ್. ವಿ ಕ್ಯಾನ್ ಸೇ ಸಮಥಿಂಗ್ ಎಲ್ಸ್ ಬಟ್ ದಟ್ ಇಸ್ ನಾಟ್ ಕರೆಕ್ಟ್. ದೇ ಹ್ಯಾವ್ ಡನ್ ಇಟ್ ವಿತ್ ರಿಯಲ್ ಸೆನ್ಸ್ ಇನ್ ದ ಮೈಂಡ್ ದಟ್ ದ ಸೊಸೈಟಿ ಈಸ್ ಆಲ್ವೇಸ್ ಒನ್. ಇನ್ ಮೆನಿ ವೇಸ್ ಇಟ್ ಆಂಟಿಸಿಪೇಟೆಡ್ ಪ್ರಿನ್ಸಿಪಲ್ಸ್ ದಟ್ ಮಾಡರ್ನ್ ಸಿಟೀಸ್ ಅರೌಂಡ್ ದ ವರ್ಲ್ಡ್ ಕಂಟಿನ್ಯೂ ಟು ಫಾಲೋ. ನಾಡಪ್ರಭು ಶ್ರೀ ಕೆಂಪೇಗೌಡಜಿಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಮೇ ವೆಲ್ ಹ್ಯಾವ್ ಬೀನ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ರೆಕಗ್ನೈಸಿಂಗ್ ಬೆಂಗಳೂರು'ಸ್ ಲ್ಯಾಕ್ ಆಫ್ ಪೆರೋನಿಯಲ್ ರಿವರ್, ಈ ಕ್ರಿಯೇಟೆಡ್ ಅನ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಆಫ್ ಲೇಕ್ಸ್ ಅಂಡ್ ರಾಜಗಾಲು ವೇಸ್ ಟು ಹಾರ್ವೆಸ್ಟ್ ರೈನ್ ವಾಟರ್, ರೀಚಾರ್ಜ್ ಗ್ರೌಂಡ್ ವಾಟರ್, ಪ್ರಿವೆಂಟ್ ಫ್ಲಡ್ಡಿಂಗ್ ಅಂಡ್ ಸಪೋರ್ಟ್ ಅಗ್ರಿಕಲ್ಚರ್. He also ensured community participation in water management. That is what is lacking today. It is not lacking only in Karnataka or Tamil Nadu or any, it is lacking all over the country today. Previously, as long as the farmers were taking care of that, everything was fine. Now, everybody is expecting the government has to take every care. That is where lacuna is coming up. Unless the people participation is there, nothing will be so successful. That is his idea, and he make the people to participate in all his good efforts. Equally important was his commitment to greenery, large scale tree planting, protection of lake surroundings and preservation of open community spaces created the pleasant climate for which Bangalore become famous even today. 500 years still Bangalore is the more greenish city than any other city in the country. Nadaprabhu Sriman Kembegowdaji was a reformer who challenged the harmful customs with moral courage and a commitment to human dignity. He teaches the importance of long-term thinking, sustainable development, social inclusion and institution building. These are what we call as modern thoughts of economics, modern thoughts of social reforms. This all has been implemented by him before 500 years. As India moves towards the vision of our Honorable Prime Minister Sriman Narendra Modi ji of a Viksit Bharat by 2047, Nadaprabhu Kembegowda's example reminds us that enduring progress requires both ambition and responsibility. Great nations are built by individuals who think beyond their own lifetimes and work for generations yet to come. To the young students,

0: Present here today, I offer a special message. Study the history of your city and your nation. Draw inspiration from a great visionary ruler like Nada Prabhu Sriman Kembegowdaji, who transformed the vision into reality. Whatever your chosen field, science, maybe technology, medicine, law, education, literature, or public service, ask yourself, what will I build for the society? What contribution will I leave for the future generation? This should be the basic question inside every youngster who are sitting here, because we are going to be the leaders of tomorrow. Success is not measured only by personal achievement, but by the positive impact we create for the society. And with these words, I got a great inspiration again to work for the society from the life history of Nada Prabhu Sri Kembegowdaji, a great ruler who has worked for the society, not for himself. And with these words, I wish you all every success, and we all must have the spirit of the nation and the spirit for service, sustainability and nation building. That's what he has preached to all of us, what he has embodied all his life. That should be taken into account. And with these words, I wish you all every success in your life. Jai Hind, Jai Karnataka, long live Mother Bharat. Ellarigu namaskar.
1: ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾತನಾಡುತ್ತಾ, ಕೆಂಪೇಗೌಡರು 5 ದಶಕಗಳ ಹಿಂದೆ ಯಾವ ನಗರದ ಕಲ್ಪನೆ ಮಾಡಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದರೋ ಅದು ಇಂದು ವಿಶ್ವದಲ್ಲೇ ಪ್ರಮುಖವಾದ ವೈಜ್ಞಾನಿಕ ಮತ್ತು ಔದ್ಯಮಿಕ ನಗರಗಳಲ್ಲಿ ಒಂದಾಗಿದೆ. ಅವರು ಕೇವಲ ಜನವಸತಿ ರಸ್ತೆಯ ಬಗ್ಗೆ ಅಷ್ಟೇ ಅಲ್ಲದೆ ಜಲ ಸಂರಕ್ಷಣೆಗಾಗಿ ಕೆರೆಗಳ ನಿರ್ಮಾಣ, ಕೃಷಿ ವ್ಯಾಪಾರ, ಸಂಸ್ಕೃತಿ ಹಾಗೂ ಸಾಮಾಜಿಕ ಸಮೃದ್ಧತೆಗೆ ಸಮಾನವಾದ ಸ್ಥಾನಮಾನ ನೀಡಿದ್ದರು. ಈ ಕಾರಣಕ್ಕೆ ಅವರ ಹೆಸರು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದರು.
2: ಲಗ್ಭಗ 5 ಶತಾಬ್ದಿಯೋ ಪೂರ್ವ ಉನ್ನೊನೆ ಜಿಸ್ ನಗರ ಕಿ ಕಲ್ಪನಾ ಕೀ ಥಿ ವಹ ಆಜ್ ವಿಶ್ವ ಕೆ ಪ್ರಮುಖ ನವಾಚಾರ ವಿಜ್ಞಾನ ಪ್ರೌದ್ಯೋಗಿಕಿ ಔರ್ ಉದ್ಯಮಿತಾ ಕ್ಷೇತ್ರ ಕೇಂದ್ರ ಕೆ ರೂಪ ಮೇ ಪ್ರತಿಷ್ಠಿತ ಹೇ. ಯ ಉನ್ಕಿ ದೂರದೃಷ್ಟಿ ಔರ್ ಸುಶಾಸನ ಕಾ ಜೀವಂತ ಪ್ರಮಾಣ ಹೇ. ಕೆಂಪೇಗೌಡಾ ಜಿನೆ ನಗರ ನಿರ್ಮಾಣ ಕೋ ಭವನೋ ಔರ್ ಸಡಕೋ ತಕ್ ಸೀಮಿತ ನಹೀ ರಖಾ. ಉನ್ಹೊನೆ ಜಲ ಸಂರಕ್ಷಣ, ತಾಲಾಬೋ ಕಿ ವ್ಯವಸ್ಥಾ, ಕೃಷಿ ವ್ಯಾಪಾರ, ಸಂಸ್ಕೃತಿ ತಥಾ ಸಾಮಾಜಿಕ ಸಮೃದ್ಧತಾ ಕೋ ಸಮಾನ ಮಹತ್ವ ದಿಯಾ. ಯಹಿ ಕಾರಣ ಹೇ ಕಿ ಉನ್ಕಾ ನಾಮ ಆಜ್ ಭಿ ಜನಮಾನಸ್ ಕೆ ಹೃದಯ ಪರ್ ಅಂಕಿತ ಹೇ. ಆಜ್ ಜಬ್ ವಿಶ್ವ ಸತತ ವಿಕಾಸ, ಪರ್ಯಾವರಣ ಸಂರಕ್ಷಣ ಔರ್ ಸಮಾವೇಶಿ ಶಹರೀಕರಣ ಕಿ ಬಾತ್ ಕರ್ ರಹಾ ಹೇ, ತಬ ಹಮೇ ಯಹ ಸ್ಮರಣ ರಖನಾ ಚಾಹಿಯೆ ಕಿ ಇನ್ ಮೂಲ್ಯೋ ಕಿ ಮಜಬೂತ್ ನೀವ್ ಹಮಾರೆ ಮಹಾನ್ ಪೂರ್ವಜೋ ನೆ ಬಹುತ್ ಪಹಲೆ ಹಿ ರಖ ದಿ ಥಿ. ಬೆಂಗಳೂರು ಆಜ್ ಭಾರತ್ ಕಿ ನವಾಚಾರ ರಾಜಧಾನಿ ಕೆ ರೂಪ ಮೇ ವಿಶ್ವಭರ್ ಮೇ ಅಪನಿ ವಿಶಿಷ್ಟ ಪಹಚಾನ್ ಬನಾ ಚುಕಾ ಹೇ. ವಿಜ್ಞಾನ, ಸೂಚನಾ ಪ್ರೌದ್ಯೋಗಿಕಿ, ಜೈವ ಪ್ರೌದ್ಯೋಗಿಕಿ, ಸ್ಟಾರ್ಟ್ಅಪ್ ತಥಾ ಅನುಸಂಧಾನ ಕೆ ಕ್ಷೇತ್ರ ಮೇ ಇಸ್ಕಿ ಉಪಲಬ್ಧಿಯಾ ಅದ್ವಿತೀಯ ಹೇ. ಪ್ರಗತಿ ತಬಿ ಸಾರ್ಥಕ ಹೋತಿ ಹೇ ಜಬ್ ವಹ ಅಪನಿ ಜಡೋ ಸೆ ಜುಡಿ ರಹೆ. ನಾಟ್ ಪ್ರಭು ಕೆಂಪೇಗೌಡಾ ಜಿ ಕಾ ಜೀವನ ಯುವಾಓ ಕೆ ಲಿಯೆ ಪ್ರೇರಣಾ ಕಾ ಸ್ರೋತ ಹೇ. ಉನ್ಹೊನೆ ಸೀಮಿತ ಸಂಸಾಧನೋ ಮೇ ಭಿ ಬಡೆ ಸಪ್ನೆ ದೇಖೆ ಔರ್ ಉನ್ಹೆ ಸಾಕಾರ ಕಿಯಾ. ಆಜ್ ಭಾರತ ವಿಕಸಿತ ಭಾರತ 2047 ಕೆ ಲಕ್ಷ್ಯ ಕಿ ಓರ್ ಅಗ್ರಸರ್ ಹೇ. ಇಸ್ ಲಕ್ಷ್ಯ ಕಿ ಪ್ರಾಪ್ತಿ ಕೆ ಲಿಯೆ ಹಮೇ ಭಿ ಕೆಂಪೇಗೌಡಾ ಜಿ ಕಿ ತರಹ ದೂರದರ್ಶಿತಾ, ನವಾಚಾರ, ಪರಿಶ್ರಮ ಔರ್ ಸಮರ್ಪಣ ಕಿ ಭಾವನಾ ಕೋ ಅಪನಾನಾ ಹೋಗಾ. ಹಮೇ ಇಸ್ ಗೌರವಶಾಲಿ ಪರಂಪರಾ ಕೋ ಆಗೇ ಬಢಾತೆ ಹುವೆ ಐಸಾ ಸಮಾಜ ನಿರ್ಮಿತ ಕರ್ನಾ ಹೇ, ಜಹಾ ವಿಕಾಸ್ ಕೆ ಸಾಥ್ ಸಂವೇದನಶೀಲತಾ, ಸಮೃದ್ಧಿ ಕೆ ಸಾಥ್ ಸಮಾನತಾ ಔರ್ ಪ್ರಗತಿ ಕೆ ಸಾಥ್ ಪರ್ಯಾವರಣ ಸಂರಕ್ಷಣ ಸುನಿಶ್ಚಿತ ಹೋ.
1: ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ.
3: ಕೆಂಪೇಗೌಡರು ಅಂದ ತಕ್ಷಣ ನಮ್ಮ ಬೆಂಗಳೂರು ನಗರದ ಒಂದು ಏಳಿಗೆ. ಅವರು ಯಾವ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದ್ದಕ್ಕೆ ತೀರ್ಮಾನಗಳನ್ನು ಮಾಡಿದ್ರು, ಆ ಒಂದು ತೀರ್ಮಾನದ ಕ್ಷಣ ಬಹುಶಃ ಬೆಂಗಳೂರು ನಗರ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥದ್ರಲ್ಲಿ ಬಹುಶಃ ಕೆಂಪೇಗೌಡರ ದೂರದೃಷ್ಟಿಯಿಂದ ಈ ಬೆಂಗಳೂರು ನಗರವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತೇವೆ, 1000 ಒಂದು ಸರೋವರಗಳನ್ನು ಕಟ್ಟಿದಂತಹ ಕೆಂಪೇಗೌಡರ ಬಗ್ಗೆ ನಾವು ನೆನೆಸ್ಕೋತೀವಿ.

0: ಇವತ್ತು ನಾವು ನೀರಿನ ಹಂಚಿಕೆ ಬಗ್ಗೆ ಏನ್ ಮಾತನಾಡ್ತಾ ಇದ್ದೇವೆ, ಬಹುಶಃ ಅವರು ಕಟ್ಟಿದಂತ ಕೆರೆಗಳನ್ನ ನಾವು ಉಳಿಸ್ಕೊಂಡ್ಬಂದಿದ್ರೆ ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಹಲವಾರು ಕೆರೆಗಳನ್ನ ನಾವು ಮುಚ್ಚಾಕಿದ್ದೇವೆ. ಅವರು ಕಟ್ಟಿದಂತ ಕೆರೆಗಳನ್ನು ಉಳಿಸಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಒಂದು ಭೂಮಿಗಳ ಮೇಲೆ ಇರತಕ್ಕಂಥ ವ್ಯಾಮೋಹ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವೇ ಕಾರಣಕರ್ತರಿದ್ದೇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳು ಈ ಬೆಂಗಳೂರು ನಗರ ಬೆಳೆದಿರತಕ್ಕಂಥ ಪರಿಸ್ಥಿತಿಗಳನ್ನು ನೋಡಿದ್ರೆ ಮುಂದೆ ನೀರಿನ ಸಮಸ್ಯೆಯನ್ನು ನಾವೇನು ಎದುರಿಸಬೇಕಾಗ್ತದೆ ಅದರ ಬಗ್ಗೆ ಈಗಾಗಲೇ ಬಹಳ ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕೆ ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳೇನಿದ್ದಾರೆ ಅವರಿಗೆ ಈ ಒಂದು ನೀರಿನ ಸಮಸ್ಯೆಯ ವಿಷಯದಲ್ಲಿ ಬಹಳ ವಿಷಯಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಹಾಗೂ ನೀರಿನ ಹಂಚಿಕೆಯಲ್ಲಿ ಇರತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದರ ಸಂಪೂರ್ಣ ಅರಿವು ನಮ್ಮ ಉಪರಾಷ್ಟ್ರಪತಿಗಳಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬಹುಶಃ ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ, ಬೆಂಗಳೂರು ನಗರ ಇದು ಕೇವಲ ಒಂದು ಸಮಾಜ ಇಲ್ಲ, ಕನ್ನಡಿಗರಿಗೆ ಸೇರಿರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ನಗರ ಈ ದೇಶದ ಹಲವಾರು ಭಾಗದಿಂದ ಬರತಕ್ಕಂಥ ಪ್ರತಿಯೊಬ್ಬರಿಗೂ ನೆರಳು ಜೀವನವನ್ನು ಕೊಟ್ಟಿರ್ತಕ್ಕಂಥ ನಗರ ಇದು. ಈ ನಗರದಲ್ಲಿ ಮುಂದಿನ ದಿನಗಳು ನೀರಿನ ಒಂದು ಅಭಾವವನ್ನು ನಾವೇನು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಯುತ ಉಪರಾಷ್ಟ್ರಪತಿಗಳಿಗೆ ಈ ವಿಷಯದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ತಾವು ಸ್ವಲ್ಪ ನಮ್ಮ ಪರವಾಗಿ ದೆಹಲಿಯಲ್ಲಿ ಧ್ವನಿಗೂಡಿಸಿದ್ರೆ ಬಹುಶಃ ನಮಗೆ ದೊಡ್ಡ ಶಕ್ತಿ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಿಮ್ಮೆಲ್ಲರಿಗೆ ಕೆಂಪೇಗೌಡರ ಈ ಒಂದು ಜಯಂತ್ಯೋತ್ಸವದಲ್ಲಿ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.
1: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹೀಗೆ ಮಾತನಾಡಿದರು.
2: ಕೆಂಪೇಗೌಡರು ಕೇವಲ ಭೌತಿಕವಾಗಿ ನಗರವನ್ನು ಸೃಷ್ಟಿ ಮಾಡಿ ಹೋಗಲಿಲ್ಲ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಅಷ್ಟೇ ಕರೆಯೋದಿಲ್ಲ, ಧರ್ಮಪ್ರಭುಗಳಂತೂ ಕೂಡ ಕರೀತಾರೆ. ನಮ್ಮ ಪರಂಪರೆಯಲ್ಲಿ ವ್ಯಕ್ತಿಯ ಹುಟ್ಟು ಮುಕ್ತಿಗೋಸ್ಕರ ಅಂತ ನಮಗೆ ಗೊತ್ತು. ಆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಮೂರು ದಾರಿಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿದ್ದಾರೆ. ಸೆಲ್ಫ್ಲೆಸ್ ಸರ್ವಿಸ್, ಡಿವೋಷನ್ ಟುವರ್ಡ್ಸ್ ದ ಅಲ್ಟಿಮೇಟ್ ಗಾಡ್ ಅಂಡ್ ಅಕ್ವೈರಿಂಗ್ ದ ಅಲ್ಟಿಮೇಟ್ ವಿಸ್ಡಮ್. ನಿಷ್ಕಾಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ಜನಮಾನಸದಲ್ಲಿ ಭಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ನಂತರದಲ್ಲಿ ಜ್ಞಾನವನ್ನು. ಕೆಂಪೇಗೌಡರು ಇವತ್ತಿಗೂ ಮಾನ್ಯ, ಇನ್ನು ಸಾವಿರ ವರ್ಷಗಳ ನಂತರದಲ್ಲಿ ಕೂಡ ಮಾನ್ಯರಾಗ್ತಾರೆ. ಕಾರಣ ಏನಂತಂದ್ರೆ ಸ್ವತಃ ಸೇವೆಯನ್ನು ಮಾಡಿ ಪುನೀತರಾದಂಥ ವ್ಯಕ್ತಿ. ಕೇವಲ ಸೇವೆ ಅಷ್ಟೇ ಅಲ್ಲ, ಭಕ್ತಿ ಇಲ್ಲದೆ ಹೋದದ್ದೇ ಆದರೆ ಜನ ನಾಸ್ತಿಕರಾಗಿ ಹೋಗ್ತಾರೆ, ಜಡಗಟ್ಟಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮತಾವಲಂಬಿಗಳಿಗೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಕೊಟ್ಟು ಸ್ವತಃ ಧರ್ಮಪ್ರಭುಗಳಾದಂತಹವರು. ಕೊನೆಗೆ ಜ್ಞಾನ ಇಲ್ಲದೆ ಹೋದದ್ದೇ ಆದರೆ ಬೋಧ ಅನ್ಯ ಸಾಧನೆ ಬೇಹಿ ಸಾಕ್ಷಾತ್ ಮೋಕ್ಷೈಕ ಸಾಧನ. ಮೋಕ್ಷ ಇಲ್ಲ, ಮೋಕ್ಷ ನಮಗೆ ಸಿಗಬೇಕು ಅಂದ್ರೆ, ಮುಕ್ತಿ ಸಿಗಬೇಕು ಅಂದ್ರೆ, ಅಲ್ಟಿಮೇಟ್ ಲಿಬರೇಷನ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಇಗ್ನೋರೆನ್ಸ್ ನಮಗೆ ಸಿಗಬೇಕು ಅಂತ ಅಂದ್ರೆ ನಮಗೆ ಸೇವೆನು ಬೇಕು, ಭಕ್ತಿ ಬೇಕು, ಅದರ ಜೊತೆಯಲ್ಲಿ ಜ್ಞಾನ ಬೇಕು. ಅಂತಹ ಜ್ಞಾನ ಕೇಂದ್ರಗಳನ್ನು ಕೂಡ ಸೃಷ್ಟಿಸಿಕೊಟ್ಟಂತವರು ಕೆಂಪೇಗೌಡರು. ಇಂತೆಲ್ಲವನ್ನು ಕೂಡ ನಮಗೆ ಕಟ್ಟಿ ಕೊಟ್ಟು ಹೋಗಿರ್ತಕ್ಕಂಥ ಕೆಂಪೇಗೌಡರನ್ನು ನಾವು ಸ್ಮರಿಸೋದ್ರಿಂದ ನಮ್ಮ ಬದುಕು ಪುನೀತ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀಮಂತ.
1: ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಶ್ರೀ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಲವು ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಷ್ಟ್ರಗೀತೆಯಿಂದ ಆರಂಭವಾದ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು.

0: ಇದುವರೆಗೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27 ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517 ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಕೆವಿ ಕೃಷ್ಣಪ್ಪ, ಪ್ರಸ್ತುತಿ ಮತ್ತು ಸಂಕಲನ ದಾಕ್ಷಾಯಣಿ ಪಿ, ತಾಂತ್ರಿಕ ಸಹಕಾರ ಬಿ ಉಮಾ ಹಾಗೂ ತಮಿಳ್ ಅರಸಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಹಾಗೂ ಡಾ ಎಎಸ್ ಶಂಕರ ನಾರಾಯಣ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.
1: ಆಕಾಶವಾಣಿ ಮಂಗಳೂರು, ಈಗ ಕೇಳಿ ಸುಗಮ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ನಾಗೇಂದ್ರ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮಡಿಕೇರಿ ನಾಗೇಂದ್ರ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಬ್ರಹ್ಮಪುರಾಣದ 34ನೇ ಅಧ್ಯಾಯದಲ್ಲಿ ಬರುವ ಉಮಾಮಹೇಶ್ವರರ ಕಥೆ. ವೈವಸ್ವತ ಮನ್ವಂತರದಲ್ಲಿ ಹಿಮವಂತನು ತನಗೆ ಮಕ್ಕಳಾಗದಿರಲು ಬ್ರಹ್ಮನನ್ನು ಕುರಿತು ಬಹುಕಾಲ ತಪಸ್ಸನ್ನಾಚರಿಸಿದ. ತಪಸ್ಸಿಗೆ ಪ್ರತ್ಯಕ್ಷನಾದ ಬ್ರಹ್ಮನು, ಹಿಮವಂತ, ನಿನಗೆ ಗುಣವಂತಿಯಾದ ಕನ್ಯೆಯೊಬ್ಬಳು ಜನಿಸುವಳು. ಅವಳಿಂದ ನಿನ್ನ ಕೀರ್ತಿ ದಶದಿಕ್ಕುಗಳನ್ನು ಪಸರಿಸುವುದು. ಅವಳಲ್ಲದೆ ಇನ್ನಿಬ್ಬರು ಕನ್ಯೆಯರು ಜನಿಸುವರು ಎಂದು ವರ ನೀಡಿ ಅಂತರ್ಧಾನನಾದನು. ಕೆಲಕಾಲದ ನಂತರ ಹಿಮವಂತನಿಗೆ ಮೇನಾದೇವಿಯಲ್ಲಿ ಅಪರ್ಣ, ಏಕಪರ್ಣ, ಏಕಪಾಟಲ ಎಂಬ ಕನ್ಯೆಯರು ಜನಿಸಿದರು. ಏಕಪರ್ಣಿಯು ಒಂದೇ ಆಲದ ಎಲೆಯನ್ನು, ಏಕಪಾಟಲಾದೇವಿಯು ಒಂದೇ ಪಾಟಲವನದ ಎಲೆಯನ್ನು ತಿಂದು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಿದ್ದರು. ಅಪರ್ಣಿಯು ಮಾತ್ರ ಅನ್ನ ಆಹಾರಗಳನ್ನು ತ್ಯಜಿಸಿ ಘೋರ ತಪಸ್ಸನ್ನು ಆಚರಿಸುತ್ತಿದ್ದಳು. ಆಗ ತಾಯಿ ಮೇನಾದೇವಿಯು, ಎಲೆ ಮಗಳೇ, ಘೋರ ತಪವು ಬೇಡ ಎಂದದ್ದರಿಂದ ಅವಳಿಗೆ ಉಮಾ ಎಂದು ಹೆಸರು ಬಂತು. ಏಕಪರ್ಣಾದೇವಿಯನ್ನು ಭೃಗುವಿನ ದತ್ತುಪುತ್ರ ಶುಕ್ರನಿಗೂ, ಏಕಪಾಟಲಾದೇವಿಯನ್ನು ಅಲರ್ಕನ ಪುತ್ರ ಜೈಗೀಶವ್ಯನಿಗೂ ಮದುವೆ ಮಾಡಿಕೊಡಲಾಗಿತ್ತು. ಹಿರಿಯ ಪುತ್ರಿ ಅಪರ್ಣೆಯ ಉಗ್ರ ತಪಸ್ಸು ಮೂರು ಲೋಕಗಳನ್ನು ಬಾಧಿಸತೊಡಗಿತು. ಬ್ರಹ್ಮನು ಪ್ರತ್ಯಕ್ಷನಾಗಿ, ನೀನು ಮನಸಾರೆ ಮೆಚ್ಚಿದ ಮಹೇಶ್ವರನು ನಿನ್ನನ್ನು ಪರೀಕ್ಷಿಸಲು ವಿಕಾರ ರೂಪದಿಂದ ಬರಲಿದ್ದಾನೆ, ನಿನ್ನ ಮನೋರಥ ಈಡೇರಲಿದೆ ಎಂದು ಹೇಳಿ ಅಂತರ್ಧಾನನಾದನು. ಹೀಗೆ ಒಂದು ದಿನ ಅಶೋಕ ವೃಕ್ಷದ ನೆರಳಲ್ಲಿ ಗಿರಿಜೆಯ ಬಳಿ ವಿಕಾರ ರೂಪದವನೊಬ್ಬನು ಬಂದು, ನಾನು ನಿನ್ನನ್ನು ಮದುವೆಯಾಗ ಬಯಸಿದ್ದೇನೆ ಎಂದನು. ಆದರೆ ಉಮೆಯು ಮೌನವಾಗಿದ್ದಳು. ತನ್ನ ಜ್ಞಾನ ದೃಷ್ಟಿಯಿಂದ ಅವಲೋಕಿಸಿದಾಗ ಇವನು ಸಾಮಾನ್ಯ ಬೈರಾಗಿಯಲ್ಲ, ಸಾಕ್ಷಾತ್ ಮಹೇಶ್ವರನೇ ಆಗಿದ್ದಾನೆಂದು ತಿಳಿದಳು. ಆಗ ಅವಳು, ಓ ವಿಪ್ರನೆ, ನನ್ನ ಹೃದ್ಗತವನ್ನು ನಾನು ಬಹಿರಂಗಪಡಿಸಲು ಸ್ವತಂತ್ರಳಲ್ಲ, ನನ್ನ ತಂದೆಯನ್ನು ಕೇಳು ಎನ್ನಲು ಆ ಕುರೂಪಿಯು ಹಿಮವಂತನ ಹತ್ತಿರ ಹೋದನು. ಹಿಮವಂತನಲ್ಲಿ, ಗಿರಿರಾಜ, ನಿನ್ನ ಮಗಳನ್ನ ನನಗೆ ಕೊಡು ಎನ್ನಲು ಹಿಮವಂತನು ಉತ್ತರಿಸಲಾರದಾದನು. ನಿರಾಕರಿಸಿದರೆ ಅವನು ಶಾಪ ಕೊಡುವನೇನೋ ಎಂದು, ವಿಪ್ರನೆ, ನಾನು ನನ್ನ ಮಗಳಿಗೆ ಸ್ವಯಂವರ ಏರ್ಪಡಿಸುವ ಮನಸ್ಸು ಮಾಡಿದ್ದೇನೆ, ಅವಳು ಯಾವನಿಗೆ ಮಾಲೆ ಹಾಕುತ್ತಾಳೋ ಅವನಿಗೆ ಧಾರೆ ಎರೆಯುತ್ತೇನೆ ಎಂದನು. ಈ ಮಾತನ್ನು ಕೇಳಿದ ಬೈರಾಗಿ ಪುನಃ ಉಮೆಯ ಬಳಿ ಬಂದು, ನಿನ್ನ ತಂದೆ ನಿನಗೆ ಸ್ವಯಂವರ ಏರ್ಪಡಿಸುತ್ತಿದ್ದಾನೆ, ಆದರೆ ನೀನು ನನ್ನಂತಹ ಕುರೂಪಿಯನ್ನ ವರಿಸುವೆಯಾ ಎನ್ನಲು, ಉಮೆಯು ಇವನು ಖಂಡಿತವಾಗಿ ರುದ್ರನೇ ಎಂದು ಗುರುತಿಸಿ, ವಿಪ್ರೋತ್ತಮ, ನಾನು ಖಂಡಿತ ನಿನ್ನ ಕೊರಳಿಗೆ ಮಾಲೆ ಹಾಕುತ್ತೇನೆ, ನಿನಗೆ ಸಂದೇಹವಿದ್ದರೆ ಈಗಲೇ ಮದುವೆ ಆಗುತ್ತೇನೆ ಎಂದು ಅಶೋಕ ವೃಕ್ಷದ ಗೊಂಚಲನ್ನ ಶಿವನ ಭುಜದ ಮೇಲಿಟ್ಟು, ನಾನು ಇಂದಿನಿಂದ ನಿನ್ನ ಸಹಚಾರಿಣಿ ಎಂದಳು. ಹೀಗೆ ಉಮಾಮಹೇಶ್ವರರು ಮದುವೆಯಾದರು. ಶಿವನು ಅಶೋಕ ವೃಕ್ಷವನ್ನು ಕುರಿತು, ನಿನ್ನ ಹೂಗೊಂಚಲಿಂದ ಉಮೆ ನನ್ನನ್ನು ಮದುವೆಯಾದಳು, ನಿನಗೆ ಲೋಕದಲ್ಲಿ ಹೆಚ್ಚಿನ ಗೌರವಾದರಗಳು ಪ್ರಾಪ್ತವಾಗಲಿ ಎಂದು ವರ ನೀಡಿದನು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
4: ಇದುವರೆಗೆ ಕಥಾಮೃತ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಪೂರಣದ ಸೊಂಪು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
0: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಕಾವ್ಯದ ಕನ್ನಡಿಯಲ್ಲಿ ಬದುಕಿನ ರಂಗು ಕಂಡವರು, ರಂಗಭೂಮಿಯ ಬೆಳಕಲ್ಲಿ ಭಾವನೆಗಳ ನಟಿಸಿದವರು, ಬಾನುಲಿಯಿಂದ ಬೆಳ್ಳಿತೆರೆಯವರೆಗೆ ಕಲೆಯ ಸೌರಭ ಪಸರಿಸಿದ ಪ್ರತಿಭೆ, ಖ್ಯಾತ ಸಾಹಿತಿ

0: ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಕಾವ್ಯದ ಕನ್ನಡಿಯಲ್ಲಿ ಬದುಕಿನ ರಂಗು ಕಂಡವರು, ರಂಗಭೂಮಿಯ ಬೆಳಕಲ್ಲಿ ಭಾವನೆಗಳ ನಟಿಸಿದವರು, ಬಾನುಲಿಯಿಂದ ಬೆಳ್ಳಿತೆರೆಯವರೆಗೆ ಕಲೆಯ ಸೌರಭ ಪಸರಿಸಿದ ಪ್ರತಿಭೆ, ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ ಮಾತಿನಲ್ಲೇ ಮನಗೆಲ್ಲುವ ಆಕಾಶವಾಣಿಯ ಒಡನಾಡಿ ಪೂರ್ಣಿಮಾ ಸುರೇಶ್ ಅವರ ಕಲಾ ಪ್ರಪಂಚದ ಪಯಣವನ್ನೊಮ್ಮೆ ಆಲಿಸೋಣ.
3: ಶ್ರೋತೃಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪೂರ್ಣಿಮಾ ಸುರೇಶ್ ಅವರು. ಪೂರ್ಣಿಮಾ ಸುರೇಶ್ ಅವರು ಆಕಾಶವಾಣಿಯ ಜೊತೆಗಿನ ನಂಟು ಅಂತ ಹೇಳಿದ್ರೆ ಸುಮಾರು 2-3 ದಶಕದ್ದು. ಅವರು ಆಕಾಶವಾಣಿಯ ಗ್ರೇಡೆಡ್ ನಾಟಕ ಕಲಾವಿದೆ ಕೂಡ, ಜೊತೆಗೆ ಆಕಾಶವಾಣಿಯಲ್ಲಿ ಅವರ ಕವನಗಳು ಎಲ್ಲ ಹಲವಾರು ವರ್ಷಗಳಿಂದ ಪ್ರಸಾರ ಆಗಿದ್ದಾವೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಮುಖ್ಯವಾಗಿ ನಾಟಕ ಮತ್ತು ಸಿನಿಮಾಗಳಲ್ಲಿ ಅವರು ಹಲವಾರು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯಕ್ಕಾಗಿ ಅವರಿಗೆ GSS ಕಾವ್ಯ ಪ್ರಶಸ್ತಿ, ಮುದ್ದಣ ಕಾವ್ಯ ಪ್ರಶಸ್ತಿ, ರತ್ನಮ್ಮ ಹೆಗ್ಡೆ ಮಹಿಳಾ ಗ್ರಂಥ ಬಹುಮಾನ, ಸಾಹಿತ್ಯ ಪರಿಷತ್ನ ಗೌರಮ್ಮ ದತ್ತಿ ಪ್ರಶಸ್ತಿ, ಹಾಗೆಯೇ ನಾಟಕಕ್ಕಾಗಿ ಉತ್ತಮ ಅಭಿನೇತ್ರಿಯಾಗಿ ಅವರಿಗೆ ರಾಜ್ಯ ಮಟ್ಟದ ಬಹುಮಾನ, ಸಿನಿಮಾಕ್ಕಾಗಿ ಕೊಂಕಣಿ ಸಿನಿಮಾದಲ್ಲಿ ಅಂತೂ ಈ ಸಿನಿಮಾದಲ್ಲಿ ಉತ್ತಮ ಸಪೋರ್ಟಿಂಗ್ ಆಕ್ಟ್ರೆಸ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಇವತ್ತು ಅವರ ಈ ಸಾಹಿತ್ಯ ಹಾಗೆ ಸಾಂಸ್ಕೃತಿಕ ಪಯಣದ ಒಂದು ಝಲಕನ್ನು ಅವರ ಜೊತೆ ಮಾತಾಡಿ ನಾವು ತಿಳಿಯೋಣ. ನಮಸ್ಕಾರ ಮೇಡಮ್.
4: ನಮಸ್ತೆ ಸರ್.
3: ಈಗ ಈ ಸಾಹಿತ್ಯ ಮತ್ತು ನಾಟಕ ಸಿನಿಮಾ ಎರಡೂ ಕೂಡ ಕಲೆಗಳಾದರೂ ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ವಿಭಿನ್ನ ರೀತಿಯಲ್ಲಿ ಮುಂದುವರಿಯುವುದು ಅಂತ ಹೇಳಿ, ಎರಡಕ್ಕೂ ಒಂದಕ್ಕೊಂದರ ಆಶ್ರಯ ಇದ್ದರೂ ಕೂಡ ನೀವು ಈ ಎರಡರಲ್ಲಿಯೂ ತೊಡಗಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು?
4: ನನಗಂತೂ ಇದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂತ ಅನಿಸುತ್ತೆ ಸರ್. ಸಾಹಿತ್ಯ ಮತ್ತು ಕಲೆ ಎರಡಕ್ಕೂ ನಂಟು ಅಂತ ಹೇಳಿದರೆ ನನ್ನ ಬಾಲ್ಯ ಜೀವನ ಅಂತ ಹೇಳ್ಬೋದು. ಆಗಿನ ಸ್ವಚ್ಛಂದ ಪರಿಸರ ಮತ್ತು ನಾನು ನನ್ನ ಅಜ್ಜಿ ನೆರಳಲ್ಲಿ ಬೆಳೆದವಳು, ಅವರಿಗೆ ವಿಪರೀತವಾದ ಯಕ್ಷಗಾನದ ಪ್ರೀತಿ ಮತ್ತು ಮೋಹ ಎರಡು ಕೂಡ. ಯಾಕಂದರೆ ಮನೆಯಲ್ಲಿ ಭಾಗವತಿಗೆ ಯಕ್ಷಗಾನದ ಪುಸ್ತಕಗಳನ್ನು ಓದೋದು, ಮತ್ತು ಸಂಜೆ ಎಲ್ಲಿ ಬಯಲಾಟ ಇದೆ ಅಲ್ಲಿ ಅವರು ಹೋಗೋದು, ಹೋಗುವಾಗ ನನ್ನನ್ನು ಕೂಡ ಅವರ ಸೊಂಟದಲ್ಲಿ ಹಿಡ್ಕೊಂಡು ಹೋಗೋದಿತ್ತು ಬಾಲ್ಯದಲ್ಲಿ. ಎಲ್ಲಿವರೆಗೆ ಅಂದರೆ ನನ್ನ ರಂಗರಂಗುಲಿಲ್ಲ ಅದನ್ನೇ ಉಲ್ಲೇಖಿಸಿದ್ದೇನೆ. ನಾನು ದೊಡ್ಡವಳಾಗಿ ಅವರ ಕೈ ಹಿಡ್ಕೊಂಡು ಹೋಗುವವರೆಗೂ ಈ ನಂಟು ಬೆಳೆದಿತ್ತು. ಮತ್ತೆ ಅವ್ರು ನನಗೆ ಬಾಲ್ಯದಲ್ಲಿ ಮಕ್ಕಳಿಗೆ ಏನು ಹೇಳ್ತಾರೆ ಅದು ಕೊನೆವರೆಗೆ ಉಳಿಯುದು ಅಂತ ಅವ್ರು ನಂಗೆ ಯಾವಾಗಲೂ ಹೇಳುದು, ಕೊನೆಗೂ ನಿನ್ನ ಕೈ ಹಿಡಿಯುದು ಈ ಅಕ್ಷರಗಳು ಮಾತ್ರ, ಮತ್ತ್ಯಾವುದು ಈ ಹಣ ಇಂಥದೆಲ್ಲ ಅಲ್ಲ, ಅದರಿಂದ ನೀನು ಓದಬೇಕು, ತುಂಬಾ ಓದಬೇಕು ಅಂತ. ನಮ್ಮನೆಗೆ ಆಗ ಸುಧಾ, ತರಂಗ, ಪ್ರಜಾವಾಣಿ ಇಂಥ ಪುಸ್ತಕಗಳು ಬರ್ತಿದ್ವು. ಯಾಕಂದರೆ ನಮ್ಮ ಮಾವ ಅವ್ರಿಗೆ ಸ್ವಲ್ಪ ಆಸಕ್ತಿ ಇತ್ತು, ಪುಸ್ತಕದ ಬರೀತಿರ್ಲಿಲ್ಲ, ಓದಿನ ಬಗ್ಗೆ ಆಸಕ್ತಿ ಇತ್ತು. ಇದರಿಂದಾಗಿ ಮತ್ತು ನಮ್ಮ ಮನೆ ಹತ್ರ ಸಾರ್ವಜನಿಕ ಲೈಬ್ರರಿ ಇತ್ತು. SSLC ಹೋಗುವವರಿಗೆ ಏನಂದ್ರೆ ದಿವಸಕ್ಕೆ ಎರಡು ಕಾದಂಬರಿ ಥರ ಓದ್ತಾ ಇದ್ನೇನು.
3: ಯಾವ ಥರದ ಕಾದಂಬರಿ?
4: ಯಾವುದೂ ಆಗುತ್ತೆ, ಪತ್ತೆದಾರಿ ಒಂದು ಬಿಟ್ಟು. ಪತ್ತೆದಾರಿ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸಾಮಾಜಿಕವಾದಂತಹ ಈಗ ತಾರಸು ಅವರ ಕಾದಂಬರಿ, ತ್ರಿವೇಣಿ, HG ರಾಧೇವಿ, ಸಾಯಿಸುತ್ತೆ, ಉಷಾನವರ್ತನಂ, ಯಾರೆಲ್ಲ ಎಷ್ಟೊಂದು ಕೊನೆ ಕೊನೆಗೆ ನಂಗೆ ಲೈಬ್ರರಿ ಪುಸ್ತಕವೇ ಸಿಗ್ತಾ ಇರಲಿಲ್ಲ. ಹುಡುಕುದು ಹುಡುಕುದು ಯಾವ್ದು ಓದದ ಪುಸ್ತಕ ಇದೆ ಅಂತ. ನನ್ನ 10ನೇ ತರಗತಿಯ ಪರೀಕ್ಷೆ ನಂಗಿಗೂ ನೆನಪಿದೆ, ಸಮಾಜ ಪರೀಕ್ಷೆ ಇತ್ತು ಕೊನೆಗೆ. ಆ ದಿನ ಈಚನೂರು ಜಯಲಕ್ಷ್ಮಿ ಅವರದೊಂದು ಮೋಡದ ಮನೆ ಏನೋ ಒಂದು ಕಾದಂಬರಿ ಅರ್ಧ ಓದಿಯಾಗಿತ್ತು. ಅದು 300 ಪುಟನೇನು ಜಾಸ್ತಿ ಇತ್ತು, 380 ಪುಟನ. ಅದನ್ನು ಓದಿ ಮುಗಿಸಿ ಮತ್ತೆ ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ. ಆದ್ರೆ ಅದು ಓದುವಾಗ್ಲೂ ನಂಗೆ ಈ ಪಾತ್ರಗಳೇ ಕಾಡುದು, ಆ ರೀತಿಯ ಓದಿನ ಹುಚ್ಚು. ಮತ್ತೆ ನನ್ನ ವಯಸ್ಸಿನವರಿಗೆ ಇದ್ದಂತಹ ಅನುಕೂಲ ಅಂದ್ರೆ ಈಗಿನ ಹಾಗೆ ನಮಗೆ ಮೊಬೈಲ್ ಅದೆಲ್ಲ ಇರಲಿಲ್ಲ. ನಮ್ಮ ಮನೋರಂಜನೆ ನಮ್ಗೆ ಏನು ಅಂತ ಹೇಳಿದ್ರೆ ಪುಸ್ತಕ.
3: ಪುಸ್ತಕ ಅನ್ನುವಂಥದ್ದು ನಿಮ್ಮ ಸಾಹಿತ್ಯಕ್ಕೆ ಪ್ರೇರಣೆ,
4: ಕಲೆಗೆ ಯಕ್ಷಗಾನ ಆರಂಭ,
3: ಯಕ್ಷಗಾನ ಕಲೆಗೆ ಪ್ರೇರಣೆ.
4: ಈಗಲೂ ನಾಟಕ ಮತ್ತು ಯಕ್ಷಗಾನ ಬಂದ್ರೆ ಸರ್ ನನ್ನ ಆಯ್ಕೆ ಯಕ್ಷಗಾನ.
3: ಅದು ಸರಿ. ಈಗ ನಿಮ್ಮ ಬಾಲ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದಾಗ ನಿಮ್ಮ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ಬಾಲ್ಯದಲ್ಲಿ
4: ನಾನು ಅಜ್ಜ ಅಜ್ಜಿ ಜೊತೆ ಬೆಳೆದಿರೋದು, ನಮ್ಮ ತಂದೆ ಇರಲಿಲ್ಲ.
3: ಎಲ್ಲಿ?
4: ಹಿರಿಯಡ್ಕದಲ್ಲೇ. ಹಿರಿಯಡ್ಕದಲ್ಲೇ ಪ್ರಯಾಣ, ಈಗಲೂ ಹಿರಿಯಡ್ಕದಲ್ಲೇ, ಊರು ದಾಟಿ
3: ಹೋಗ್ಲಿಲ್ಲ.
4: ಅಜ್ಜ ಅಜ್ಜಿಯ ಆಸರೆ ಮತ್ತು ಪ್ರೀತಿ, ಕಾಳಜಿ, ಪ್ರೇಮ ಎಲ್ಲ ಅವರದ್ದು, ಇಬ್ಬರದ್ದು ಕೂಡ. ಅದು ನನ್ನನ್ನು ಎಷ್ಟು ಶ್ರೀಮಂತಗೊಳಿಸಿತು ಅಂದರೆ, ನನ್ನ ಅಜ್ಜಿ ಬರೀ ಪ್ರೀತಿ ಮಾತ್ರ ಅಲ್ಲ, ಒಳ್ಳೆ ಹೆಡ್ ಮಾಸ್ಟರ್ ಕೂಡ. ಅವರು ಯಾವಾಗಲೂ ಕೋಲ್ ಇಟ್ಕೊಂಡೇ ಅಂದರೆ ನಾನು ತಪ್ಪು ಮಾಡಿದಾಗೆಲ್ಲ ಆ ಥರ ಶಿಕ್ಷೆ ಕೊಡುವಂಥವರು ಕೂಡ ಆಗಿದ್ದರು. ಮತ್ತು ಅದೇ ಓದಬೇಕು ಅನ್ನೋದ್ರೆ ಅವರು ಓದ್ತಾ ಇದ್ರು, ಅದರಿಂದಾಗಿ ನನಗೆ ಓದುವ ಆಸೆ ಜಾಸ್ತಿ ಇತ್ತು. ಇನ್ನೊಂದಂದರೆ ಬಾಲ್ಯದಲ್ಲಿ ಅನಾಥ ಪ್ರಜ್ಞೆ ಇತ್ತು. ನನಗೆ ಹೆಚ್ಚು ಸ್ನೇಹಿತರಾಗ

0: ಅಂದ್ರೆ ಇದ್ರು, ಆದ್ರೆ ಮನಸ್ಸಿನ ಆ ತುಮಲಗಳನ್ನ ದುಗುಡಗಳನ್ನ ಹಂಚಿಕೊಳ್ಳಿಕ್ಕೆ ನಂಗೆ ಆಗ್ತಿರ್ಲಿಲ್ಲ, ಅದು ನನ್ನ ಮಿತಿ ಇರ್ಬೋದು. ಆಗ ನಂಗೆ ಒಂದು ದಾರಿ ಬೇಕಲ್ಲ ಹರಿದು ಹೋಗ್ಲಿಕ್ಕೆ. ಅದು ಆಗ ನಂಗೆ ಸಿಕ್ಕಿದ್ದು ಒಂದು ರೀತಿ ಸ್ನೇಹಿತೆ ತಾಯಿ ಎಲ್ಲವೂ ಆಗಿ ಅಕ್ಷರಗಳೇ. ಇತ್ತೀಚೆಗಷ್ಟೇ ಒಬ್ರು ನಮ್ಮ ಆತ್ಮೀಯರು ಕೇಳಿದ್ರು, ನಿಮ್ಮ ಕವನ ಹುಟ್ಟುದು ಮೂಲ ಕಾರಣ ಸಂಭ್ರಮನ ದುಃಖನ ಅಂತ. ನಾನು ಹೇಳಿದ್ವಿ ನೋವು ಅಂತ ಹೇಳಿದೆ. ಹರಿದು ಬಿಡ್ಲಿಕ್ಕೆ ನಂಗೆ ಅದು ಅಕ್ಷರಗಳು, ಅದು ಸಾಹಿತ್ಯ ಅಂತ ಗೊತ್ತಿಲ್ಲ ಸರ್ ನಂಗೆ. ನನಗೆ ಅದನ್ನು ಹೇಳಬೇಕು, ಅದಕ್ಕೆ ಹೇಳುದು ಏನ್ ದಾರಿ ಅಂತ. ಮತ್ತೆ ನಾನು ಎಲ್ಲೆಲ್ಲೋ ಎಲ್ಲ ಬರೆದಿಡ್ತಿದ್ದೆ. ಹೇಳುವ ವಿಷಯಗಳು ಈಗ ನಿಮ್ಗೆ ಸಿಕ್ಕಿದೆ, ನಿಮ್ಗೆ ಅರ್ಥ ಆಗಬಾರ್ದು ಅದು ಪೂರ್ತಿಯಾಗಿ. ಆದ್ರೆ ನನಗೆ ಹೊರಗೆ ಹೋಗ್ಬೇಕು. ಇದರಿಂದಾಗಿ ಈಗಲೂ ಕೂಡ ನನ್ನ ಕವಿತೆಗಳಲ್ಲಿ ಪ್ರತಿಮೆಗಳು ಜಾಸ್ತಿ ಬರೋದು ಯಾಕೆ ಅಂತ ಹೇಳಿದ್ರೆ, ಅದು ಮೊದಲಿಂದ ಬಂದ ಅಭ್ಯಾಸ. ಈಗ ನಂಗೆ ಸರಳವಾಗಿ ಬರಿ ಅಂತ ಹೇಳಿದ್ರೆ ಬರುದಿಲ್ಲ, ಅದು ಗದ್ಯವೇ ನಂಗೆ ಬೇಕಾಗ.
1: ಈಗಲೂ ಕೂಡ ಬೇರೆಯವರಿಗೆ ಅರ್ಥ ಆಗಬಾರ್ದು
0: ಹಾಗಿಲ್ಲ. ನನ್ನ ಒಳಗಿನ ಭಾವಗಳಿಗೆ ಹೋಲುವಂತಹ ಒಂದು ಯಾವುದೋ ಒಂದು ಇನ್ನೊಂದು ವಿಷಯ ಬೇಕಿತ್ತು ನಂಗೆ, ಅದು ಎದುರು ಕಾಣುವಂತ ವಸ್ತು ಅಥವಾ ಯಾವುದೇ ಒಂದು, ಅದನ್ನು ಹುಡುಕ್ತಿದ್ದೆ. ಈ ಹುಡುಕಾಟ ಅಕ್ಷರಗಳ ಲೋಕದಲ್ಲಿ ಇತ್ತಲ್ಲ ಸರ್, ಅದರಿಂದಾಗಿ ನನ್ನ ಕವಿತೆಗಳಲ್ಲಿ ಹೆಚ್ಚಿನದಾಗಿ ಆ ಪ್ರತಿಮೆಗಳು ರೂಪಕಗಳು ಜಾಸ್ತಿ
1: ಬರ್ತಿತ್ತು. ಹೌದು. ಈಗ ಶಾಲೆಯ ಬಗ್ಗೆ ಹೇಳುದಿದ್ರೆ, ನಿಮ್ಮಲ್ಲಿಂದ ನೀವು ಒಬ್ಬರೇ,
0: ನಾನು ನನ್ನ ತಂಗಿ
1: ತಂಗಿ ಇದ್ರಿ, ನೀವು ಇಬ್ರು ಕೂಡ ಶಾಲೆಗೆ ಹೋಗ್ತಾ ಇದ್ರಿ, ಪ್ರೈಮರಿ ಮತ್ತೆ ಎಲ್ಲವೂ ಹಿರಿಯಡ್ಕದಲ್ಲಿಯಾ?
0: ಪ್ರೈಮರಿ 1ನೇ ಕ್ಲಾಸಿಂದ PUC ವರೆಗೆ ಹಿರಿಯಡ್ಕದಲ್ಲಿ, ಆಮೇಲೆ ಪದವಿ ತರಗತಿ MGM ಕಾಲೇಜ್ ಉಡುಪಿಯಲ್ಲಿ.
1: ಈಗ ಶಾಲೆಗೆ ಹೋಗುವಾಗ ಈ ರೀತಿಯಲ್ಲಿ ಮನೆಯಲ್ಲಿ ಬರೆದದ್ದನ್ನ ಶಾಲೆಯಲ್ಲಿ ಭಿತ್ತಿ ಪತ್ರಿಕೆಯೋ ಇಂಥದ್ದು ಅಂಥದ್ದೇನಾದರೂ ಬರೆಯುವಂಥ ಅವಕಾಶಗಳು ಸಿಕ್ಕಿದ್ದವನು?
0: ಅವಕಾಶಗಳಿತ್ತು, ಆದರೆ ನಾನು ಉಪಯೋಗಿಸಿಕೊಂಡ ಅವಕಾಶವನ್ನು ಅದನ್ನು ತೋರ್ಪಡಿಸುವಂಥ ಧೈರ್ಯ ನನಗಿರಲಿಲ್ಲ. ಆಗ ಬಹಳ ಪುಕ್ಕಲು ವ್ಯಕ್ತಿತ್ವ ಇತ್ತು ನನ್ನಲ್ಲಿ. ಆದರೆ ನಮಗೆ ಇತ್ತು ಪ್ರತಿದಿನ ಪೇಪರ್ ಓದುವಂಥದ್ದು, ಅದರ ಅಂಶಗಳನ್ನು ಬರೆಯುವಂಥದ್ದು ಈ ಥರ ಎಲ್ಲ ಇತ್ತು. ಆಮೇಲೆ ಒಂದು ನೀತಿ ಪಾಠ ಅಂತೇಳಿ ಒಂದು ಕ್ಲಾಸ್ ಇತ್ತು. ಮತ್ತು ನಮ್ಮ ಟೀಚರ್ನವರು ಕೂಡ ಸಾಹಿತ್ಯದ ಬಗ್ಗೆ ಓದುವಂತಹ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ರು. ಮತ್ತು ನಮ್ಮಲ್ಲಿ ತಿಂಗಳಿಗೊಮ್ಮೆ ಡಿಬೇಟ್ ಕಾರ್ಯಕ್ರಮ ಅಂತ ಆಗ್ತಿತ್ತು ಪ್ರೈಮರಿ ಸ್ಕೂಲಲ್ಲಿ. ಆ ಡಿಬೇಟ್ ಕಾರ್ಯಕ್ರಮ ಇರುವಂತಹ ಶನಿವಾರ ತಿಂಗಳಲ್ಲಿ ಒಂದು ದಿನ ಪ್ರತಿ ಒಂದು ತರಗತಿಯವರಿಗೂ ಅವರ ಇಷ್ಟದ ಒಂದು ಕಾರ್ಯಕ್ರಮ ಮಾಡಲಿಕ್ಕಿತ್ತು. ಅದನ್ನು ಆ ತರಗತಿಯ ಕ್ಲಾಸ್ ಟೀಚರ್ನ ಅದರ ಜವಾಬ್ದಾರಿಯನ್ನು ತಗೊಳ್ತಾ ಇದ್ರು. ಆದರೂ ನನಗೆ ಈ ಬರೆಯುವಂತಹ ಏನು ಕವನ ಬರಿತಿದ್ನಲ್ಲ, ನಾನು 4ನೇ ಕ್ಲಾಸಿಂದ ನನಗೆ ನೆನಪಿದ್ದಾಗ ಬರೀತು. ಮೊದಲಿನ ಕವನ ಏನು ಅಂತೇಳಿ ನನ್ನ ಅಮ್ಮನ ಬಗ್ಗೆ ಬರೆದಿರೋದು, ಯಾಕೆಂದ್ರೆ ನಾನು ನನ್ನ ತಂಗಿದ್ದು ಅಮ್ಮ ಅಂದ್ರೆ ಸಣ್ಣ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ಆ ರೀತಿ ಏನೋ ಒಂದು ಕವನ
1: ಕಮ್ಮಿ
0: ಇದೆ ಅಂತ. ಅಮ್ಮ ಸರಿಯಿಲ್ಲ, ತಂಗಿಗೆ ಪ್ರೀತಿ ಆತರ. ಆದ್ರೆ ಯಾವುದೋ ಹಳೆಯ ಪುಸ್ತಕಗಳಲ್ಲಿ ಬರೆಯೋ ಇಡುದು, ಅದನ್ನ ಯಾರಿಗೂ ತೋರಿಸುವ ಧೈರ್ಯ ಅಥವಾ ಅದು ಕವನ ಅಥವಾ ಸಾಹಿತ್ಯದ ಒಂದು ಪ್ರಕಾರ ಇಂಥ ಯಾವುದೇ ಒಂದು ಕಲ್ಪನೆ ಇಲ್ಲ, ಅಥವಾ ನಾನು ಬರಿತಾ ಇದ್ದೇನೆ ಸಾಹಿತ್ಯ ಇಂಥದ್ದೆಲ್ಲ ಯಾವುದೇ ಏನು, ಮುಕ್ತವಾಗಿ ನನ್ನ ಮನಸ್ಸಿನಲ್ಲಿ ಇಂಥದ್ದನ್ನ ಹೊರಗೆ ಬಿಡಬೇಕಷ್ಟೇ, ಅಷ್ಟೇ ಉದ್ದೇಶ ಇದ್ದದ್ದು. ಅದು ಬೇರೆ ಯಾರಿಗೋ ತೋರಿಸ್ಬೇಕು ಇಂಥದ್ದು ಯಾವುದೂ ಇರಲಿಲ್ಲ, ಬರಿತಾ ಇದ್ದೆ. ಕಲೆಗೆ ಮೊದಲು ಸಿಕ್ಕಿದಂದ್ರೆ ನಾನು 7ನೇ ಕ್ಲಾಸಲ್ಲಿ ಇದ್ದೆ. ನಾನು 4ನೇ ಕ್ಲಾಸಲ್ಲಿ ಇರುವಾಗ ಒಂದು ಕೋಲಾಟ ಮಾಡಿ ಸಿಕ್ಕಿಬಿದ್ದೆ. ಅಂದ್ರೆ ನಂಗೆ ನೃತ್ಯ ಪ್ರಕಾರ ಅಂದ್ರೆ ಕಷ್ಟ, ಆ ಟಮ್ಕಿ ಬಡಿದು ಅದು ಶಬ್ದವೇ ಬಹಳ ಇಷ್ಟ, ಅದು ಬೇಕು ಅಂತ ಇತ್ತು. ನೀನೇನು ಮಾಡಬೇಕು ಮಾಡಬಲ್ಲೆ ಅನ್ನುವಂತಹ ಶಕ್ತಿಯನ್ನ ತುಂಬಿದ ದೇವತೆ ಯಾರಾದ್ರೂ ಇದ್ರೆ ನನ್ನ ಅಜ್ಜಿ. ಅವಳು ಯಾವಾಗ್ಲೂ ಹೇಳುದು, ನೀನು ದಂಡನಾಯಕ ಆಗ್ಬೇಕು, ಬರೀ ಸೈನಿಕರಾಗಬಾರ್ದು ಅಂತ. ಆ ಅಜ್ಜಿಯ ಪ್ರೇರಣೆ ಅವಳಿಗೆ ಏನೋ ಗ್ಲುಕೋಸ್ ಕೊಡ್ತಿದ್ಲಲ್ಲ, ನಾನು ಏನಾದ್ರೂ ಇವತ್ತಾಗಿದ್ರೆ ನನ್ನ ನರನಾಡಿಗಳಲ್ಲಿ ಅವಳು ತುಂಬಿಸಿದ್ದು.
1: ಸರಿ, ಈ ದಂಡನಾಯಕಿಯ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಅವಕಾಶ ಯಾವಾಗಾಯ್ತು?
0: ಅವಕಾಶ ಅಂತಲ್ಲ, ಅದೇ ಮೊದಲಿನ 7ನೇ ಕ್ಲಾಸ್ ಆ ಡಿಬೇಟಲ್ಲಿ ಪ್ರತಿ ಕ್ಲಾಸ್ನವರು ಒಂದೊಂದು ಡ್ಯಾನ್ಸೇ ಮಾಡುವಂಥದ್ದು. ಆಗ ನಮಗೆ ಪ್ರೇಮ ಟೀಚರ್ ಅಂತೇಳಿ ಕ್ಲಾಸ್ ಟೀಚರ್ ಆಗಿದ್ರು. ಅವರು ಬಂದು ಹೇಳಿದರು, ಈ ಸಲ ನಮ್ಮ ಕ್ಲಾಸಿಂದ ಡ್ಯಾನ್ಸ್ ಇಲ್ಲ, ಹೊಸದಾದ ಏನಾದರೂ ಒಂದನ್ನು ನಾವು ಅಲ್ಲಿ ಪ್ರಸ್ತುತಿ ಮಾಡಬೇಕು, ಪೂರ್ಣಿಮಾ ಎದ್ನಿಲ್ಲ ಅಂತ ಹೇಳಿದರು. ನೀನೊಂದು ನಾಟಕ ಮಾಡಿಸ್ತೀಯಲ್ರಿ, ಅದು ಯಾಕೆ ಅನಿಸಿತವರಿಗೆ ಗೊತ್ತಿಲ್ಲ, ನೀನೇ ಆಯ್ಕೆ ಮಾಡಿ ಈ ಹುಡುಗಿಯರಿಗೆಲ್ಲ ಸೇರಿ ಮಕ್ಕಳಿಗೆ ಸೇರಿ ನೀನೊಂದು ನಾಟಕ ಮಾಡಿಸ್ಬೇಕು. ಮನೆಗೆ ಬಂದೆ, ಅಜ್ಜಿ ಹತ್ರ ಹೇಳಿದೆ, ನಾಟಕ ಅದರಲ್ಲಿ ಏನು ಕಷ್ಟ, ನೀನು ಇಷ್ಟು ಓದ್ತಿಯಲ್ಲ, ರಾಮಾಯಣ ಮಹಾಭಾರತಲ್ಲ ಒಂದು ವಿಷಯ ಹಿಡ್ಕೋ ಅಂತ. ಬಹಳಷ್ಟು ಪುಸ್ತಕಗಳು ಇರ್ತಿದ್ವು ಆಗ್ಲೂ, ಅದನ್ನ ಸಣ್ಣ ಪುಸ್ತಕ ಇದೆ, ಅದರಲ್ಲಿ ವಾಲಿವದೆ ಬಗ್ಗೆ ಇತ್ತು, ಕತೆ ತರ 3 ಕತೆಗಳು ಅಂತ ಹೇಳಿ. ಇದು ನಾಟಕ ತರ ಇಲ್ಲಲ್ಲ, ನೀನೇ ಕೂತು ಸಂಭಾಷಣೆ ಬರಿ, ಯಾಕಾಗುತ್ತೆ ಅದರಲ್ಲಿ ಉಂಟಲ್ಲ, ನೀನ್ ಬರಿ ಅಂತ. ನಾನೇ ಆಮೇಲೆ ಕೂತ್ಕೊಂಡು ವಾಲಿವದೆ ಅದಕ್ಕೆ ನಾಟಕ ಎಲ್ಲ ಸಂಭಾಷಣೆ ಎಲ್ಲ ಬರೆದು ನನ್ನ ಕ್ಲಾಸ್ನಲ್ಲಿರುವಂತ ನನ್ನ ಗೆಳತಿಯರನ್ನೆಲ್ಲ ಒಟ್ಟು ಸೇರಿಸಿ ಒಬ್ಬೊಬ್ರಿಗೆ ಒಂದೊಂದು ಪಾತ್ರವನ್ನೆಲ್ಲ ಕೊಟ್ಟು ನಾನೇ ವಾಲಿಯಾಗಿ ನಾಟಕ ರಿಹರ್ಸಲ್, ನಾನೇ ಸಂಜೆ ಕ್ಲಾಸ್ ಮುಗಿದ ಕೂಡಲೇ ರಿಹರ್ಸಲ್ ನಂದು ಎಲ್ರಿಗೆ. ಆಗ ಅದು ಪ್ರೇಮ ಟೀಚರ್ ನೋಡಿ, ಇಷ್ಟು ಚೆನ್ನಾಗಿ ಮಾಡ್ತಿದ್ಯಲ್ಲ, ನನ್ನ ಮಗನನ್ನು ಸೇರಿಸೋದು, ಅವ್ರ ಮಗ ಅಂದ್ರೆ 4 ವರ್ಷದ. ಅದು ಪಾತ್ರ ಇರಲಿಲ್ಲ. ಆಮೇಲೆ ನಾನು ಎತ್ಕಿಂದ ಅಂಗದ ಅಂತ ಜೋಡಿಸ್ಕೊಂಡು ವಾಲಿ ಇದ್ದಕ್ಕೆ ಹೋಗುವಾಗ ಕಾಲು ಹಿಡಿದು, ಅಪ್ಪ ನಾನು ಬರ್ತೇನೆ ಹೋಗ್ಬೇಡ ನೀನು ನಾ ಅಂತೇಳಿ ಅಳುವಂಥದ್ದು. ರಿಹರ್ಸಲ್ ಆಯ್ತು, ಟೀಚರ್ ಹೇಳ್ತು ಅವು ಹೋಗ್ಬೇಕಲ್ಲ ಸ್ಟೇಜ್ ಮೇಲೆ, ಈಗ ನಾನು ಗಮ್ಮತ್ತಿಗೆ ಹೇಳಿದ್ದು ಮರಿತೀನಿ, ನೀ ನಿಜವಾಗ್ಲೂ ಸೃಷ್ಟಿ ಮಾಡಿಬಿಟ್ಟಿ ಅಲ್ಲ ಅಂತ. ಆಮೇಲೆ ಆ ಡಿಬೇಟಲ್ಲಿ ನಾವು ವಾಲಿವದೇನು ಮಾಡಿದ್ವು, ನಮ್ಮ ಮೇಸ್ಟ್ರುಗಳು ಎಲ್ಲ ಟೀಚರವರೆಲ್ಲ ಬಂದರು, ಶಾಬಾಸ್ಗಿರಿ ಸಿಕ್ತು. ಆ ಹುಡುಗ ಪಾಪ ಚಿಕ್ಕವನಲ್ಲ, ಅವ್ನು ನಿಜವಾಗ್ಲೂ ಅಂತ ನನ್ನ ನಡ್ಕೊಂಡು ಅಳ್ಳಿಕ್ಕೆ ಶುರು ಮಾಡಿದ್ವು. ಅದು ನನ್ನ ಮೊದಲ ರಂಗ ಪ್ರವೇಶ.
1: ಈ ಆರಂಭ ಎಲ್ಲಿಗೆ ಮುಂದುವರಿಯಿತು?
0: ಆಮೇಲೆ ಹೈಸ್ಕೂಲ್ ಬಂದಾಗ 10ನೇ ಕ್ಲಾಸಲ್ಲಿರುವಾಗ ಮತ್ತೆ ಕಾಲೇಜ್ ಡೇಗೆ ನಾಟಕ ಇತ್ತು ಅಮ್ರಪಾಲಿ. ಅದರಲ್ಲಿ ಎಲ್ಲ ಪಿ ಯು ಸಿ ಅವರಿಗೆ ಮೊದಲಿನ ಪಾತ್ರ, ಯಾಕಂದ್ರೆ
1: ದೊಡ್ಡವರು.
0: ನನಗೆ ಬಹಳ ಹುಚ್ಚು, ನಮ್ಮ ಕ್ಲಾಸ್ನವ್ರಿಗೆಲ್ಲ ಡ್ಯಾನ್ಸ್

0: ಅಷ್ಟೇ ಇತ್ತು. ನಾನು ಮತ್ತೆ ಟೀಚರ್ ಹತ್ರ ಹೋಗಿ ಹೇಳಿದೆ, ಕೃಷ್ಣಬಾಯಿ ಟೀಚರ್ ಅಂತಿದ್ರು, ನಂಗೆ ಡ್ಯಾನ್ಸ್ ಬೇಡ, ನಂಗೆ ನಾಟಕದಲ್ಲಿ ಒಂದು ಪಾತ್ರ ಸಿಗ್ತದೆ. ಇಲ್ಲ ಇಲ್ಲ, ಅದು ಪಿ ಯು ಸಿ ಅವರಿಗೆ ಅಂತ. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ, ಹೈಸ್ಕೂಲಿಂದ ಆ ಪೂರ್ಣಿಮನಿಗೆ ಒಂದು ಪಾತ್ರ ಕೊಡುವ ಅಂತ ಹೇಳ್ತಾ, ಅದ್ರ ಒಂದು ರಾಜಕುಮಾರ ಪಾತ್ರ ಅಂದರೆ ಆಮ್ರಪಲ್ಲಿ ಹತ್ರ ಹೋಗುವಂಥದ್ದು ಕೊಟ್ಟರು. ಆಮೇಲೆ ನಾನು ಫಸ್ಟ್ ಪಿ ಯು ಸಿ ಬಂದಾಗ ಕಾಲೇಜ್ ಆಯಿತು, ಆಗ ಬಹುಮಾಸುರ ಅಂತ ಒಂದು ನಾಟಕ ಮಾಡಿತ್ತು, ಅದರಲ್ಲಿ ಮುಖ್ಯ ಪಾತ್ರ ಪೃಥ್ವಿದೇವಿ ಅಂತ ನಂಗೆ ಕೊಟ್ಟರು. ಆ ಪೃಥ್ವಿದೇವಿ ಪಾತ್ರ ತುಂಬ ಚೆನ್ನಾಗಾಯ್ತು ಅಂತ, ಯಾಕಂದರೆ ಆಗ ನಮಗೆ ಸದಾನಂದ ಮಾಸ್ಟರ್ ಅಂತಿದ್ರು, ಅವರು ಆಂಗ್ಲ ಭಾಷೆ ಅಂತ ಕೊಳ್ತಿದ್ರು, ಅವರಂದ್ರೆ ನಮ್ಮಲ್ಲಿ ಎಲ್ಲ ಮಕ್ಕಳು ನಾವು ಹೆದರುದು, ನಾನಂತವ್ರು ಎದುರು ಹೋಗ್ಲಿಕ್ಕೆ ಹೆದರ್ತಿದ್ದೆ, ಯಾಕೆ ನಾನು ಮತ್ತೆ ಇಂಗ್ಲೀಷಲ್ಲಿ ಹಿಂದೆನೆ ಯಾವಾಗಲೂ. ಆ ನಾಟಕ ಆದ ನಂತರ ಅವ್ರು ನನ್ನನ್ನು ಕರೆಸಿದ್ರು, ಆ ಪೂರ್ಣಿಮ ನನ್ನ ಕರೀರಿ ಅಂತ. ಅವ್ರು ನನ್ನ ತಲೆ ಮೇಲೆ ಕಟ್ಟು, ಎಂಥ ಚಂದ ಮಾಡಿದಿ ನೀನು, ನಮ್ಮ ಶಾಲೆಯ ಮರ್ಯಾದೆ ಉಳಿಸುದೆ, ನಿನ್ನೊಳಗೊಬ್ಬ ಶಾರದೆ ಇದ್ದಾಳೆ ಅಂತೆಲ್ಲ ಹೇಳಿದ್ರು. ಖುಷಿ ಕೊಟ್ಟು.
1: ಆಮೇಲೆ ನೀವು ಅಲ್ಲಿಂದ ಮನೆಯಿಂದಲೇ ಹೋಗಿ
0: ಮನೆಯಿಂದಲೇ
1: ಅಲ್ಲಿ ಸಾಹಿತ್ಯ
0: ಏನೂ ಇಲ್ಲ. ಆ 3 ವರ್ಷ ನನ್ನ ಬದುಕಿನಲ್ಲಿ ತಟಸ್ಥವಾದದ್ದು, ಯಾಕೆಂದರೆ ಇದು ಬಾವಿಯೊಳಗಿದ್ದ ಕಪ್ಪೆಯನ್ನು ಒಂದೇ ಸಲ ಸಮುದ್ರಕ್ಕೆ ಹಾಕಿದ ಹಾಗೆ. ಹಿರಡ್ಕ ಸಣ್ಣವರು, ಈಗ ಸ್ವಲ್ಪ ದೊಡ್ಡದಾಗಿದೆ ಬಿಡಿ. ಅಲ್ಲೇ ಇದ್ದವಳನ್ನು ಶಾಲೆ ಮನೆ ಶಾಲೆ ಮನೆ, ಅಜ್ಜಿ ಹತ್ರ ಕೂತ್ಕೊಳ್ಳೋದು ಈ ಥರ ಇತ್ತು. ಅಲ್ಲಿಂದ ಒಂದೇ ಎಂ ಜಿ ಎಂ ಬಂದೆ, ಮತ್ತೆ ಅಲ್ಲೆಲ್ಲ ಅವಕಾಶಗಳಿತ್ತು, ಅದನ್ನು ಬಳಸಿಕೊಳ್ಳುವಂಥ ಧೈರ್ಯವೂ ಇಲ್ಲ, ಸ್ಥೈರ್ಯವೂ ಇಲ್ಲ, ಭಯ ವಿಪರೀತ. ಆ 3 ವರ್ಷ ಆದರೆ ಅಲ್ಲಿ ಸಿಕ್ಕಿದ ಲಾಭ ಅಂದರೆ ನಾನು ಪಿ ಯು ಸಿ ವರೆಗೆ ಕಾಮರ್ಸ್ ಇದ್ದೆ, ಆದರೆ ನಂಗೆ ಒಂದೇ, ನಾನು ಆರ್ಟ್ಸ್ ತಗೊಳ್ಬೇಕು ಮತ್ತು ಕನ್ನಡ ಮೇಜರ್ ಆಗಿ ಓದಬೇಕು ಅನ್ನೋ ದೊಡ್ಡದಿತ್ತು. ಪಿ ಯು ಸಿಲಿ ಆರ್ಟ್ಸ್ ತಗೊಳ್ಬೇಕಂದ್ರೆ ನಮ್ಮ ಮನೇಲಿ ನನ್ನ ಮಾವನವ್ರು ಬಿಡಲಿಲ್ಲ, ಏನದು ಆರ್ಟ್ಸ್ ಎಲ್ಲ ಓದೋದು, ಕಾಮರ್ಸ್ ತಗೋ ಅಂತ. ಡಿಗ್ರಿ ಬರೋ ಮಾತ್ರ ನಾನು ಹೇಳಿದೆ ನಾನು ಆರ್ಟ್ಸಿಗೆ ಹೋಗೋದು, ನನಗೆ ಕನ್ನಡ ಮೇಜರ್ ಓದಬೇಕು ಅಂತ. ನನ್ನ ಗೆಳತಿಯರೆಲ್ಲ ಇದ್ದವರು ಬಿ ಕಾಮು, ನಾನೊಬ್ಳೆ ಆರ್ಟ್ಸಿಗೆ ಬಂದೆ. ಆದರೆ ಅಲ್ಲಿ ನನಗೆ ಒಳ್ಳೆಯ ಮೇಷ್ಟ್ರು ಸಿಕ್ಕಿದ್ರು, ಶಿವಸ್ವಾಮಿ ಸರ್ ಅಂತೇಳಿ, ಮತ್ತು ಪಾಂಡುರಂಗ ಸರ್ ಅಂತ, ಒಳ್ಳೊಳ್ಳೆಯ ಲೆಕ್ಚರ್ಸ್ ಸಿಕ್ಕಿದ್ರು. ಮತ್ತು ಓದು ಕೂಡ ಅವಕಾಶ ಆಯಿತು, ಕಲೆಯ ಇದಿಲ್ಲ, ನಾಟಕ ಇದೆಲ್ಲ ಎಲ್ಲ ಅದು ಬಂದಾಗಿತ್ತು. ಆದರೆ ಓದಿಗೆ ಬಹಳಷ್ಟು ಮತ್ತಷ್ಟು ಅವಕಾಶ ಸಿಕ್ಕಿತ್ತು. ಮತ್ತು ಮನೆಯಲ್ಲಂತೂ ಕಾದಂಬರಿ ಓದೋದು ಇದ್ದೇ ಇತ್ತು, ಮತ್ತು ಅಲ್ಲಿ ನಮಗೆ ಪಾಂಡುರಂಗ ಸರ್ ಅವರು ನಮಗೆ ಕೆಲವು ಕಾದಂಬರಿಗಳನ್ನು ಕೊಟ್ಟು ಅದರ ಬಗ್ಗೆ ವಿಮರ್ಶೆ ಬರೀಲಿಕ್ಕೆ ಹೇಳ್ತಾ ಇದ್ರು. ವ್ಯಾಸರವರು ಬರೆದ ಬಂಡಾಯ ಕಾದಂಬರಿ ಸಿಕ್ಕಿತ್ತು, ನಾನು ಹೀಗೆ ಯಾರ ಹತ್ರ ಹೆಚ್ಚಾಗ ಮಾತಾಡ್ತಿರಲಿಲ್ಲ. ಅದಕ್ಕೆ ನಾನು ಬರೆದ ವಿಮರ್ಶೆನೊಳಗೆ ಅವರು ಯಾರ ಹತ್ರ ಬರ್ಸ್ಕೊಂಡು ಬಂದೆ ಹೇಳು ಅಂತೇಳಿ, ಯಾಕಂದರೆ ಇವಳು ಬರೆಯೋ ಬರಲೋಳು ಅಂತೇಳಿಲ್ಲ, ಯಾಕಂದರೆ ಮೌನವಾಗಿ ಸುಮ್ಮನೆ ಆ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತಿರ್ಲಿಲ್ಲ ಕ್ಲಾಸಲ್ಲಿ. ನನಗೆ ಹೆದರಿಕೆ, ನನಗೆ ಗೊತ್ತಿದ್ರು ನಾನು ಹತ್ತದ ಅಂತ ಹೇಳಿದ್ದು, ಇದನ್ನು ಹೇಳಿ ಅಂತ ಹೇಳೋದು, ಯಾಕಂದ್ರೆ ನಂಗೆ ನಿಂತು ಹೇಳುದು ಎಲ್ಲರೂ ನನ್ನನ್ನೇ ನೋಡಿ ಬಿಡ್ತಾರಲ್ಲ, ಹೆದರಿಕೆ ನಂಗೆ ಆ ಥರ ವ್ಯಕ್ತಿತ್ವ.
1: ಹಾಗೆ 3 ವರ್ಷದ
0: ಏನಿಲ್ಲ
1: ಡಿಗ್ರಿ ಕಳೀತು, ಅದರ ಮಧ್ಯೆ ಏನಾದರೂ ಈ ಕವನ ಜೀವನ ಬರೆಯುವ ಅಂತ ಹೇಳಿ ತೋರಿದ್ದುಂಟ?
0: ಅಲ್ಲ, ಅದು ಬರಿತಾ ಇದ್ದೆ, ಆದ್ರೆ ಯಾರಿಗೂ ಗೊತ್ತಿಲ್ಲ, ಮತ್ತೆ ಯಾರಿಗೆ ತೋರಿಸೋದು ಇಲ್ಲ. ಈಗ ನೀವೇನೋ ಒಂದು ಮಾತಾಡಿದ್ರಿ, ಅಥವಾ ನೀವು ನನ್ನನ್ನು ನೋಡೋ ದೃಷ್ಟಿಯಲ್ಲಿರ್ಬೋದು, ಅಥವಾ ಮಾತಿನಲ್ಲೂ ನಂಗೆ ಏನೋ ಒಂದು ನೋವಾಯಿತು, ಅಥವಾ ನಾನೇನೋ ಕೆಳಗೆ ಇದ್ದೀನಿ, ಅಥವಾ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಏನೋ ಅನಿಸ್ತು. ಆಗ ನಂಗೆ ಯಾರಿಗೂ ಹೇಳಲಿಕ್ಕಿಲ್ಲ, ಮನೆಗೆ ಬರೋದು ಬರೆಯೋದು, ಅದನ್ನು ಏನೋ ಒಂದು ವಿಷಯ ಇಟ್ಟುಕೊಂಡು.
1: ಸರಿ,
0: ಅದು ಅಲ್ಲಿಗೆ ಅಂತದಲ್ಲಿಗೆ ಎಲ್ಲಿ ಹೋಗಿದ ಗೊತ್ತಿದೆ ಅವೆಲ್ಲ,
1: ಅಷ್ಟೆಲ್ಲ ಬರ್ದಿದ್ದೀರಿ. ಈಗ 3 ವರ್ಷದ ಡಿಗ್ರಿ ಕಳೆದ ಮೇಲೆ ಮುಂದೆ ಏನು ಅಂತ ಯೋಚನೆ?
0: ಹೌದು, ಡಿಗ್ರಿ ಆಗುವ ಮೊದಲೇ ಸರ್ ನನ್ನ ಕೆಲಸಕ್ಕೆ ಸೇರಬೇಕಾಯ್ತು. ನಾನು ಮೊದಲೇ ಹೇಳಿದಾಗೆ ನಾವು ಅಜ್ಜ ಅಜ್ಜಿ ಮನೇಲಿ ಇದ್ವು, ಮನೇಲಿ ಕಷ್ಟ ಅಂತ ಇರಲಿಲ್ಲ, ಆದರೆ ನಮ್ಮ ಒಳಗೆ ಒಂದು ನಾವು ಪರಾವಲಂಬಿಗಳು ಅಂತ ಅನ್ನುವಂಥದ್ದು ಆ ಭಾವ ನನ್ನೊಳಗಿತ್ತು. ನನ್ನ ತಂಗಿಗಿರಲಿಲ್ಲ, ನನಗಿತ್ತು ಅದು, ಯಾಕೋ ನಾನು ಸ್ವತಂತ್ರಳಾಗಬೇಕು ಅಥವಾ ಈ ಹಂಗಿನ ಇದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತ. ಹಾಗಂತ ನನ್ನ ಅಜ್ಜ ಅಜ್ಜಿ ವಿಪರೀತ, ಅಜ್ಜಿ ಅಂತೂ ನನ್ನನ್ನು ವಿಪರೀತ ಪ್ರೀತಿ ಮಾಡ್ತಾ ಇದ್ರು. ಆಗ ನಾನು ಡಿಗ್ರಿಯ ರಿಸಲ್ಟ್ ಬರುವ ಮೊದಲೇ ಮಣಿಪಾಲದ ಟ್ಯಾಪ್ಮಿ ಮ್ಯಾನೇಜ್ಮೆಂಟ್ ಕಾಲೇಜ್ ಐತಿಯಲ್ಲ, ಎಂ ಬಿ ಎ ಕಾಲೇಜ್, ಅಲ್ಲಿ ತಾತ್ಕಾಲಿಕವಾದಂಥ ಒಂದು ಹುದ್ದೆಗೆ ಕಾನ್ಫರ್ಮ್ ಮಾಡಿದ್ರು. ರಿಸಲ್ಟ್ ಏನೂ ಬಂದಿರಲಿಲ್ಲ ಡಿಗ್ರಿದು, ನನಗೆ ಅಂದರೆ ಬೇಕು ಕೆಲಸ, ಹಾಗೆ ಹೋಗಿದ್ದೆ. ಅಲ್ಲಿ ನೋಡುವಾಗ ನನಗೆ ಡಿಗ್ರಿಯಲ್ಲಿ ಎಕನಾಮಿಕ್ಸ್ ಸಿಗಿದ್ದಂಥ ಅಜಿತ್ ಸರ್ ಅಂತ ಒಬ್ಬರು ಇದ್ರು, ಅವರಿಗೆ ಸ್ಟೂಡೆಂಟ್ ನಾನು, ಏನಿಲ್ಲಿ ಬಂದು ಅಂತ. ನನಗೆ ಎಷ್ಟೊಂದು ಅಪ್ಲಿಕೇಶನ್ ಬರೀಲಿಕ್ಕೂ ಗೊತ್ತಿಲ್ಲ, ಆ ಥರ ಒಂಥರ ಅಂದರೆ ನಾನು ಬರೆದು ತಪ್ಪಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋಗೆ. ಆ ತಪ್ಪಿನ ಒಂದು ಭೀತಿ ನಂಗೆ ವಿಪರೀತ ನನ್ನ ವ್ಯಕ್ತಿತ್ವಲಿತ್ತು. ಅವರೇ ಬರೆದುಕೊಟ್ಟು ಅವರೇ ಅದರದ್ದು ಆಗ ಇನ್ಚಾರ್ಜ್, ಬಿ ಡಿ ಕಟ್ಟುವವರ ಸಮಸ್ಯೆಗಳ ಬಗ್ಗೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇದೇನೋ ಪ್ರಾಜೆಕ್ಟ್, ಅದಕ್ಕೆ ಮಾಡಲಿಕ್ಕೆ ಮಾರ್ಕೆಟಿಂಗಿಗೆ ಒಂದು 15 ಜನ ಹುಡುಗಿಯರನ್ನು ತಗೊಳ್ಳಿಕ್ಕಿತ್ತು. ಹಾಗೆ ನಾನು ಅಲ್ಲಿ ಆಯ್ಕೆ ಇದ್ದೆ, ಅದೊಂದು 3 ತಿಂಗಳು ಅಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿ ರಿಸಲ್ಟ್ ಬಂತು, ಈ ಎಲ್ಲರನ್ನು ತೆಗೆದಾಕಿ 3 ಜನರನ್ನು ಅದರದ್ದು ಸಾರಾಂಶವನ್ನು ಬರೆಯುವಂತಹ ಒಂದು ಕೆಲಸ ಆಫೀಸಲ್ಲಿ ಕೂತಿತ್ತು. ಮತ್ತೆ ನಾನು ಹೋದೆ, ಆಗಲ್ಲಿ ಶೇಷಗಿರಿ ರಾವ್ ಅಂತ ಅದರದ್ದು ಎಂ ಡಿ ಏನೋ ಆಗಿದ್ದು ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಹತ್ರ ಕೇಳಿದ್ರೆ ನಾನು ಮತ್ತೆ ಹೋಗಿ ಮಾತಾಡಿಸಿದೆ, ಸರ್ ನಂಗೆ ಅಗತ್ಯ ಇದೆ ಹೀಗೆ ಒಂದು ಕೆಲಸ ಕೊಡ್ಬೋದಾ ಅಂತ. ಮೊದಲೇನೋ ದಿವಸಕ್ಕೆ 30 ರೂಪಾಯಿ ಲೆಕ್ಕದಲ್ಲ, ಆಗಿನ ಕಾಲದಲ್ಲಿ ಇತ್ತು ಅಂದರೆ 1992-93 ನನಗೆ 600 ರೂಪಾಯಿ ತಿಂಗಳ ಸಂಬಳಕ್ಕೆ ನಾನು ಅಲ್ಲಿ ಮತ್ತೆ 3 ತಿಂಗಳು ನನಗೆ ಕೆಲಸ ಮುಂದುವರಿತು. ಅದು ಕೆಲಸ ಮಾಡಿದೆ. ಆಮೇಲೆ 3 ಜನರಲ್ಲಿ ಕಡೆಗೆ ಮತ್ತೇನೋ ಕೊನೆಯ ಹಂತಕ್ಕೆ ಒಬ್ಬರನ್ನು ಎರೆದಾರಿಸಿತ್ತು, ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅದರ ನಂತರ ನಿರ್ಮಲ ಟ್ರಾವೆಲ್ಸಲ್ಲಿ ನಾನು ಟೂರ್ ಮ್ಯಾನೇಜರ್ ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ.
1: ಎಲ್ಲಿ? ಅದು
0: ಉಡುಪಿ ಆಫೀಸಲ್ಲಿ ಹಾಕಿದ್ರು. ಅದು ಕೆಲಸ ಏನಂದರೆ ಟ್ರಾವೆಲ್ಸ್, ನಮಗೆ ಟೂರ್ ಹೋಗಲಿಕ್ಕಿರುವಾಗ ಟೂರ್ ಮ್ಯಾನೇಜರ್ ಆಗಿ ಜನರನ್ನು ಕರ್ಕೊಂಡು ಹೋಗೋದು, ಆ ಸ್ಥಳದ ಇತಿಹಾಸವನ್ನು ಹೇಳೋದು, ಆ ಪ್ರೇಕ್ಷಣೀಯ ಸ್ಥಳಗಳಿಗೆ, ದೇವಾಲಯಗಳಿಗೆ ಎಲ್ಲರನ್ನು ಕರ್ಕೊಂಡು ಹೋಗೋದು. ಇದು
1: ಎಲ್ಲೆಲ್ಲಿ ಸುತ್ತಿದ್ದೀರಿ?
0: ದಕ್ಷಿಣ ಭಾರತ, ಉತ್ತರ ಭಾರತ
1: ಎಲ್ಲ ಸುತ್ತಿದ್ದೀರಿ?
0: ಹಾಂ, ಎಲ್ಲ ಅಂತಲ್ಲ ಒಂದಷ್ಟು. ಹೌದು.

0: ಇದು ಏನಾಯ್ತಂದ್ರೆ, ನಾನು ಯಾವಾಗ್ಲೂ ಹೇಳೋದಿದೆ, ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಪೂರ್ವ ನಿಯೋಜಿತ ಮತ್ತೆ ಅದು ಏನೋ ಒಂದು ಆಗ್ಲಿಕ್ಕೆ ಅಂತ. ಡಿಗ್ರಿಗೆ 2-3 ವರ್ಷ ಮದ್ವೆ ಅದೇ, ಮತ್ತೆ ನನ್ನದೇ ಆದಂತ ಒಂದು ಟ್ರಾವೆಲ್ಸ್ ಆರಂಭ ಮಾಡ್ಲಿಕ್ಕೆ ಕೂಡ ಇದು ಕಾರಣ ಆಯ್ತು.
1: ನಿಮ್ಮದೇ ಆದಂತಹ ಒಂದು ಟ್ರಾವೆಲ್ಸ್,
0: ಪೂರ್ಣಿಮಾ ಟ್ರಾವೆಲ್ಸ್
1: ಅಂತ ಹೇಳಿ ಮಾಡಿದಿರಿ. ಇದಕ್ಕೆ ಯಾವ್ದಾದ್ರು ಹಿನ್ನೆಲೆ ಅಂತ ಹೇಳಿದ್ರೆ, ಈ ಬರೇ ಈ ಟೂರ್ ಹಿನ್ನೆಲೆ ಮಾತ್ರವಾ ಅಥವಾ ಬೇರೆ ಏನಾದ್ರೂ ಉಂಟಾ?
0: ನನ್ನದೇ ಆದ ಏನೋ ಒಂದು ಮಾಡಬೇಕು ಅನ್ನುವಂತ ಹಂಬಲ. ನನ್ನ ಅಜ್ಜಿ ಅದು ಊರಿದ್ದಿರ್ಬೇಕು, ನನ್ಗೆ ಈಗಲೂ ನೆನಪಿದೆ ಸರ್. ಮದುವೆ ಆಗಿ ನನ್ನ ಗಂಡ ಕೇಳ್ತಾ ಇದ್ರು, ಅಂದ್ರೆ ಇವರದ್ದು ದೊಡ್ಡ ಕುಟುಂಬ ಏನಾಗ್ಬೇಕು ನಿಂಗೆ, ಏನ್ ಬೇಕು ನಿಂಗೆ, ಹೀಗೆ ವಸ್ತುಗಳ ಬಗ್ಗೆ ಹೇಳೋ. ನಾನಾಗ ಅವ್ರ ಹತ್ರ ಹೇಳೋದಿತ್ತು, ನಂಗೆ ದೊಡ್ಡ ಜನ ಆಗ್ಬೇಕು ಅಂತ.
1: ಸರಿ,
0: ಆಗ ನನ್ನ ಗಂಡ ಯಾವಾಗ್ಲೂ ತಮಾಷೆ ಮಾಡ್ತಿದ್ರು, ಇನ್ನು ನಿಂಗೆ ಏನಾಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಏನು ಕೇಳಿದ್ರು ಇದಲ್ಲ, ನಂಗೆ ದೊಡ್ಡ ಜನ ಬೇಕು, ನೀನೊಂದು ಬೆನ್ನಲ್ಲಿ ಒಂದು ಬರೆದು ಹಾಕು, ನಾನು ಯಾಕೆ ನೀನೊಂದು ದೊಡ್ಡ ಜನ ಅಂತ ಉಳಿದು ಓದ್ತಾರೆ ಅಂತ ತಮಾಷೆ ಮಾಡೋದಿತ್ತು. ಈ ರೀತಿಯ ಏನೋ ನಾನು ಸಾಧಿಸಬೇಕು, ಅಥವಾ ಸಾಧನೆ ಅನ್ನೋ ದೊಡ್ಡ ಪದ ಅಲ್ಲ, ಆದರೂ ಏನೋ ಆಗಬೇಕು ಅಂತ ಹೇಳುವಂತಹ ಒಂದು ಹಂಬಲಿಕೆ ಅದು ನನ್ನನ್ನು ಕಾಡ್ತಾ ಇತ್ತಲ್ಲ, ಇದಕ್ಕೆ ಇರಬೇಕು ಆ ಟ್ರಾವೆಲ್ಸ್ ಉಗಮಕ್ಕೆ ಕಾರಣ ಆಯಿತು. ನನಗೆ ಆಗ ಗೊತ್ತಿರೋದು ಕೆಲಸ ಏನು, ಎಲ್ಲರ ಜನ ಕರ್ಕೊಂಡು ಹೋಗುವಂಥದ್ದು. ಇದರ ಜೊತೆಗೆ ನನಗೆ ಅನಾಥ ದೈವ ರಕ್ಷಕನು, ದೇವರ ಬಗ್ಗೆ ಇರುವಂತಹ ನನಗೊಂದು ಪ್ರೀತಿ ಮತ್ತು ಭಾವ ಇದೆಯಲ್ಲ, ಅದರಿಂದಾಗಿ ಈ ಕೆಲಸ ಅದಕ್ಕೆ ತುಂಬಾ ಹತ್ತಿರ ಆಯ್ತು. ಬಾಲ್ಯದಲ್ಲಿರುವ ಹಲವಾರು ಘಟನೆಗಳು ನನ್ನ ಅನುಭವಕ್ಕೆ ಬಂದಾಗ, ಅದಕ್ಕಾಗ ನನಗೆ ನನ್ನ ಜೊತೆ ಯಾರು ಇಲ್ಲ ಅನ್ನುವಾಗ ಏನೋ ಒಂದು ಬರ್ತೈತೆ. ಅದು ನಾನು ಅಂದ್ಕೊಳ್ಳೋದು, ನಮ್ಮ ಅರಿವಿನ ಪರಿಧಿಯ ಆಚೆ ಯಾವುದೋ ಒಂದು ಶಕ್ತಿ ಇದೆ, ಅದಮ್ಯವಾಗಿ ಅದನ್ನು ಕರೆದ್ರೆ ಅದು ಸಹಾಯಕ್ಕೆ
1: ಬರ್ತದೆ.
0: ಇದು ನನಗೆ ತುಂಬಾ ಅನುಭವ ಆಗ್ತಾ ಇತ್ತು. ಈ ಕೆಲಸ ಅದಕ್ಕೆ ತುಂಬಾ ಹತ್ತಿರ ಆಗಿತ್ತು.
1: ಪೂರ್ಣಿಮಾ ಟ್ರಾವೆಲ್ಸ್ ಪ್ರಾರಂಭ ಮಾಡುವಾಗ ಹೇಗೆ ಮಾಡಿದ್ರಿ?
0: ನನಗೆ ಟೂರ್ ಹೋಗುವಂತ ಅನುಭವ ಇತ್ತು. ಆಗ ನಮ್ಮದು ಉಡುಪಿಯಲ್ಲಿ ಸದಾನಂದ ಟವರ್ಸ್ ಅಲ್ಲಿ ಒಂದು ಆಫೀಸ್ ಇತ್ತು. ನನ್ನ ಗಂಡನೇ ಹೇಳಿದ್ದು, ಹಾ ಮಾಡು, ನೀನು ಮಾಡ್ತೀಯಲ್ಲ ಮಾಡು ಪರವಾಗಿಲ್ಲ ಅಂತ. ಹಾಗೆ ಶುರು ಮಾಡಿದ್ದೆ. ಆಗ ಏನಂದ್ರೆ ಈ LTC ಫೆಸಿಲಿಟಿ ಸಿಗ್ತಿತ್ತು ಬ್ಯಾಂಕಿನವರಿಗೆ ಮತ್ತು LIC ಅವರಿಗೆ. ನಾನಾಗ ಉಡುಪಿಯಲ್ಲಿರುವಂತಹ LIC ಎಲ್ಲ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿರುವಂತಹ ಉದ್ಯೋಗಿಗಳನ್ನ ವೈಯಕ್ತಿಕವಾಗಿ ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ದೆ. ಹೀಗೆ ನಾನು ಶುರು ಮಾಡ್ತಾ ಇದ್ದೇನೆ, ನಮ್ಮಲ್ಲಿ ಬನ್ನಿ ಅಂತ. ಅಂದ್ರೆ ಅದು ಯಾವ ರೀತಿ ಬಿಲ್ ಮಾಡೋದೆಲ್ಲ ಗೊತ್ತಿತ್ತು ನನಗೆ ಮೊದಲೇ. ಬಹಳ ಕಷ್ಟ ಬಂದಿದ್ದೇನೆ ಸರ್ ಅದರಲ್ಲಿ, ಯಾಕಂದ್ರೆ ಈಗಿನಷ್ಟು ವ್ಯವಸ್ಥೆಗಳಿರಲಿಲ್ಲ. ಒಂದು ಬಸ್ ಜನ ಆಗಬೇಕಿತ್ತು, ಕೆಲವೊಮ್ಮೆ 45 ಸೀಟ್ ಸೆಮಿ ಲಕ್ಸುರಿ. ಅದು ಟೂರ್ನ ಪ್ಯಾಸೆಂಜರ್ ಬೇಕು ಅಂದ್ರೆ ನಮ್ಗಾಗೋದೇ 20-15 ಬಸ್ಗಳನ್ನು ನಾವು ಕೇರಳದಿಂದ ತರೋದಿತ್ತು, ಯಾಕಂದ್ರೆ ಇಲ್ಲೇ ಟ್ಯಾಕ್ಸ್ ಜಾಸ್ತಿ ಅಂತ ತಲ್ಪಾಡಿವರೆಗೆ ಬಂದು ಈ ಕಡೆಗೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ಬರೋದು. ಆಮೇಲೆ ಅದು 7 ದಿವಸ ಟೂರ್ ಮುಗಿದು ಮತ್ತೆ ಅದು ತಲ್ಪಾಡಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಅವ್ರಿಗೆ ಹೋಗುದು, ಆ ತರ ಇತ್ತು. ಆದ್ರೆ ಅಲ್ಲಿ ಬಸ್ಸಿನ ಆ ಚಾರ್ಜ್ ಏನ, ನನಗೆ 20 ಜನ ಪ್ಯಾಸೆಂಜರ್ ಕೊಟ್ಟಂತಹ ಅಥವಾ ಯಾರು ನನ್ನ ಜೊತೆ ಪ್ರಯಾಣಕ್ಕೆ ಬರ್ತಾರಲ್ಲ ಅವ್ರು ಕೊಟ್ಟ ಎಲ್ಲ ಹಣ ಬಸ್ಸಿಗೆ ಹೋಗ್ತಿತ್ತು, ಉಳಿದ ಕೈಲಿ ಹಾಕೋದು ಇತ್ತು. ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆಗಳು
1: ಇರ್ತಿತ್ತು.
0: ಕೂಡಲೇ ಅವ್ರು ಬಂದ್ ಮಾಡಿ ಸಾಕು ನಮ್ಗೆ ಇದು ಲಾಸ್ಟ್ ಅನ್ನೋದು. ಆದ್ರೆ ನನ್ಗದು ಮಾಡ್ಲೇಬೇಕು, ಅದು ನಾನು ಇದರಲ್ಲಿ ಏನೋ ಗೆದ್ದು ತೋರಿಸ್ಬೇಕು ಅಂತ ಇತ್ತು. ಒಂದಷ್ಟು ವರ್ಷ ಮಾಡಿದೆ, ಕೊನೆಗೆ ಅದು ನಿಲ್ಸಿದೆ ಕಡೆಗೆ. ಅದು ಯಾಕೆ ನಿಲ್ಸಿ ಅಂದ್ರೆ ಯಾರಿಗೂ ಬಿಟ್ಕೊಟ್ಟೆವು ನಾನು. ಅಲ್ಲಿವರೆಗೆ ಅಂದ್ರೆ ಮದ್ವೆಗೆ 10 ವರ್ಷದ ನಂತರ ನನ್ನ ಮಗ ಬಂದ, ಗರ್ಭಿಣಿ ಆದ ಸಂದರ್ಭದಲ್ಲಿ ನಂಗಿನ್ನು ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಆ ಜವಾಬ್ದಾರಿ ತಕೊಳ್ಳೋದು ಇದು ಸ್ವಲ್ಪ ನಂಗೆ ಕಷ್ಟನೇನು ಅಂತ ಅನ್ನಿಸ್ತು. ಅಲ್ಲಿಯವರೆಗೆ ನಡೆಸಿದೆವು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಇಷ್ಟ ಆಗುವಾಗ ನಿಮ್ಮ ಸಾಹಿತ್ಯ ಮತ್ತೆ ನಾಟಕ ಎಲ್ಲಿಗೆ ಬಂತೀಗ?
0: MGM ಕಾಲೇಜ್ ಅನ್ನೋದೇ ನಂಗೆ ಭಾವನಾತ್ಮಕವಾದ ಒಂದು ಸೆಳೆತ. ಡಿಗ್ರಿ ಆದ ನಂತರ MA ಮಾಡಿದೆ ಸರ್, ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ. ಕನ್ನಡ ಅನ್ನುವ ಪದವೇ ಏನೋ ಒಂಥರ ನನಗೆ ಆರಂಭದಿಂದಲೇ ಇತ್ತು ಖುಷಿ ಕೊಡುವಂತ. ಅದರಿಂದಾಗಿ ಆ ನಂತರ ನಾನು ಪಾರ್ಟ್ ಟೈಮ್ ಆಗಿ 1 ವರ್ಷ ಲೆಕ್ಚರರ್ ಕೆಲಸ MGM ಕಾಲೇಜಲ್ಲಿ ಮಾಡಿದೆ. ಮತ್ತೆ ನಾನು ಬರೆದಿರುವಂತ ಎಲ್ಲಾ ಪುಸ್ತಕಗಳು ಬಿಡುಗಡೆ ಆಗಿರೋದು MGM ಕಾಲೇಜಲ್ಲಿ, ಅದು ಕಾಲೇಜಿಗಿರುವಂತ ನಂಟು ನಂಗೆ. ಹಾಗೆ ಅಲ್ಲಿ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಾಗ್ತಿತ್ತು. ಆದ್ರೆ ನಾನು ಅಲ್ಲಿ ನಾಟಕಕ್ಕೆ ಹೋಗುದು, ನಾಟಕ ನೋಡೋದನ್ನ ಈ ರಂಗಭೂಮಿಯ ಸದಸ್ಯರು ಅಲ್ಲಿ ಗಮನಿಸ್ತಿದ್ರಂತೆ. ನನ್ನ ಮುಖದಲ್ಲಿ ಏನೋ ಪರಿವರ್ತನೆಗಳೆಲ್ಲ ಆಗುದು ಕಾಣಿಸ್ತಿತ್ತೇನು. ಅವ್ರು ಆಮೇಲೆ ಕೇಳಿದ್ರು, ನಿಮಗೆ ಅಭಿನಯದಲ್ಲಿ ಆಸಕ್ತಿ ಇದೆಯಾ ಅಂತ ಕೇಳಿದ್ರು. ಆದರೆ ಅಷ್ಟು ಧೈರ್ಯ ಇರಲಿಲ್ಲ ನನಗೆ ನಾಟಕವು, ಯಾಕಂದರೆ ನಮ್ಮದು ಅವಿಭಕ್ತ ಕುಟುಂಬ, ಮನೆಯಲ್ಲಿ ತುಂಬ ಕೊಡು ಕುಟುಂಬ, ತುಂಬ ಜನ ಇದ್ರು ನನ್ನ ಗಂಡನ ಮನೆಯಲ್ಲಿ. ಅವರು ಬೇಡ, ಆಗೋದಿಲ್ಲ ಅಂತ ಹೇಳಿದರು. ಆದರೂ ನಂತರದಲ್ಲಿ ಅಲ್ಲೊಂದು ನಾಟಕ ಇತ್ತು, ಹುಯಿಲಿಗೆ ಬಿದ್ದವರು, ಹಾಗೇನೋ ಒಂದು 3 ಪಾತ್ರಗಳದ್ದು. ರಂಗದಲ್ಲಿ ಅಭಿನಯಿಸುವಾಗ ಅವರಲ್ಲ ಅಲ್ಲಿದ್ದದ್ದು, ನಾನೇ ಅಲ್ಲಿದ್ದೀನಿ, ರಂಗ ಹತ್ತಲೇಬೇಕು ನಾನೀಗ ಅಂತ. ಮತ್ತೆ ನನ್ನದೊಂದೇ, ನನಗೆ ನೀವೇನು ಕೊಡೋದು ಬೇಡ, ನಂಗೊಂದು ನಾಟಕದಲ್ಲಿ ಮಾಡಲಿಕ್ಕೆ ಕೊಡಿ ಅವಕಾಶ ಅಂತ. ಮತ್ತೆ ಅಲ್ಲಿ ಅವರನ್ನು ಒಪ್ಪಿಸಿ ಮೊದಲಿನ ನಾಟಕ ಅದು ಚಮ್ಮಾರನ ಚಾಲಾಕಿ ಹೆಂಡತಿ,

0: ಎನ್ನುವಂಥ ನಾಟಕ ಆಗ್ತಿತ್ತು ರಂಗಭೂಮಿಯಲ್ಲಿ. ಮುಖ್ಯ ಪಾತ್ರವನ್ನು ಚಂದ್ರಕಲಾನವರು ಮಾಡ್ತಾ ಇದ್ರು. ಒಬ್ಬ ಹೆಂಡತಿಯ ಪಾತ್ರ ಕೊಟ್ಟಿದ್ದು, ಏನು ಅಭಿನಯಕ್ಕೆ ಅಂಥ ದೊಡ್ಡ ಅವಕಾಶ ಇಲ್ಲ. ಅದು ರಂಗಭೂಮಿಯಲ್ಲಿ ನಾನು ಮತ್ತೆ ಪ್ರವೇಶ, ಅದೊಂದು ಯಾವುದೊಂದು ಬೆಳಕು ನನಗೆ. ಉಳಿದವರಿಗೆಲ್ಲ ಪಾತ್ರ ಚಿಕ್ಕದು ಅದ, ನನಗೆ ಅದರಿಂದಲ್ಲ, ನಾನು ಒಂದು ಸ್ಟೇಜಿಗೆ ಹತ್ತಿದ್ದೀನಿ ಅಂತ. ಮತ್ತೆ ಅಲ್ಲಿ ರಿಹರ್ಸಲ್ ಆಗ್ತಿತ್ತಲ್ಲ, ಆ ಕೆಳಗೆ ಕೂತ್ಕೊಳ್ಳೋದು ಕೂಡ ನನಗೆ, ನಾನೊಂದು ಕೆಳಗೆ ಕೂತ್ಕೊಂಡದಲ್ಲ ಅದು, ನಾನೇ ಖುಷಿಯೇ ಬೇರೆ ರೀತಿದ್ದು, ಅದು ನಾನಿದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಆ ಪಾತ್ರ ಅಥವಾ ಅಲ್ಲಿ ಅಭಿನಯ ಅದೆಲ್ಲ ನೋಡ್ತಾ ಇದ್ದೆ. ಮುಂದೆ ರಂಗಭೂಮಿಯದ್ದು ಹೇಮಂತ ಅನ್ನುವಂಥ ನಾಟಕ ಮಾಡಿದೆ, ಶಿವರಾಮ್ ಕಾರಂತರ ಹ್ಯಾಮ್ಲೆಟನ್ನು ಕನ್ನಡ ಅನುವಾದ. ಅದರಲ್ಲಿ ನಾನು ಮುಖ್ಯ ಪಾತ್ರ ಮಾಡಿದೆ, ನಾನು ಉಷಾ ಅನ್ನುವಂಥದ್ದು. ಅದು ಒಂದಷ್ಟು ಶೋ ಆಯಿತು, 12 ಶೋನೇ ಆಗಿತ್ತು. ಹಾಗೆ ಸಾಕು ಇದು ಅಂತ ನಾನೇ ಒಂದು ನಿರ್ಧಾರ ಮಾಡಿದೆ, ಇನ್ನು ಬೇಡ ಅಭಿನಯ ಮಾಡೋದು ಅಂತ. ಉಡುಪಿ ರಂಗಭೂಮಿಯ ಅವಿಭಾಜ್ಯ ಅಂಗ ನಾನು ಆಗಿಬಿಟ್ಟಿದ್ದೆ. ಆಗ ಒಮ್ಮೆ ಮಕ್ಕಳಿಗೆ ರಜೆಯಲ್ಲಿ ರಜಾ ಮಜಾ ಅಂತ ಒಂದು ಕ್ಯಾಂಪ್ ಆಗಿತ್ತು, ಅದರ ಸಮಾರೋಪ ಭಾಷಣಕ್ಕೆ ಕಾಸರಗೋಡು ಚಿನ್ನ ಅವರು ಬಂದಿದ್ರು, ನಿಮ್ಗೆ ಗೊತ್ತಿರ್ಬೋದು ಹೆಸರಾಂತ ನಿರ್ದೇಶಕ. ಅಲ್ಲಿ ಧನ್ಯವಾದ ಹೇಳಲಿಕ್ಕೆ ನನಗಿತ್ತು. ಅವರು ಹೇಳಿದ ನಂತರ ಅವ್ರು ಕರೆದು, ನೀವು ಅಭಿನಯ ಮಾಡ್ತೀರಾ ಅಂತ ಕೇಳಿ. ಅಥವಾ ನನ್ನ ಮಾತಿನ ಶೈಲಿಯಿಂದ ಎಲ್ರಿಗೂ ಹಾಗೆ ಅನ್ನಿಸ್ತದೆ, ಏನು ಜಾಸ್ತಿ ಅಭಿನಯದ ಮೂಲಕ ಮಾತಾಡ್ತೀನೇನು. ನನಗಿದು ಹೌದು ಅನ್ಲಿಕ್ಕು ಅಂದರೆ ಇನ್ನು ಅಭಿನಯ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದೆ, ನಾಟಕದಲ್ಲಿ ಮಾಡೋದಿಲ್ಲ ಅಂತ. ಹಾಂ ಹೌದು ಮಾಡ್ತೇನೆ. ನಿಮ್ಮ ಯಾವುದು ಮಾತ್ರ ಭಾಷೆ? ಕುಂಕಣಿ. ಕುಂಕಣಿ ಇಲ್ಲೊಂದು ಮಾಡಿ ಅಂತ ಹೇಳಿದರು. ಇಲ್ಲ ಸರ್ ನೋಡುವ ಹಾಗೆಲ್ಲ, ನಂಬರ್ ತಗೊಂಡು ಅವ್ರು ಮತ್ತೆ ಹೇಳಿದ್ರು, ಒಂದು ನಾಟಕ ಇದೆ ಚೆನ್ನಾಗಿರೋದು ಕುಂಕಣಿಯಲ್ಲಿ, ನೀವು ಅಭಿನಯ ಮಾಡಿ ಅಂತ. ನಮ್ಮ ಮನೆಯವ್ರ ಹತ್ರ ಕೇಳಬೇಕು, ಬಿಡ್ತಾರೆ. ಮತ್ತು ಅವರು ಮತ್ತು ಉಡುಪಿ ರಾಜಗೋಪಾಲ್ ಶೇಟ್ ಅಂತಿದ್ದಾರೆ, ಒಳ್ಳೆಯ ಕಲಾವಿದರು, ಅವರೆಲ್ಲ ಬಂದು ನನ್ನ ಗಂಡನ ಮತ್ತೆ ಎರಡನೇ ಹಂತ ಇದೆ, ಮಾಡಲಿ ಮಾಡಲಿ ಒಂದು. ಅದಕ್ಕೆ ಅವರು ಒಪ್ಪುದಿಲ್ಲ ಅಂತ ಅವರನ್ನು ಕೂಡ ನಾಟಕದಲ್ಲಿ ಅಭಿನಯಿಸುವ ಹಾಗೆ ಮಾಡಿ ಎರಡು ನಾಟಕ ಮಾಡಿದ್ರು, ಎಕ್ಲೋ ಅನೇಕ್ಲೋ ಅಂತ. ಎರಡನೇದರಲ್ಲಿ ಎರಡೇ ಪಾತ್ರ ಅದು, ಅಂದರೆ ಒಬ್ಬ ಮನುಷ್ಯನಿಗೆ ಅಪರಾಧಿ ಪ್ರಜ್ಞೆ ಅದು ಯಾವ ರೀತಿ ಅವನನ್ನು ಕೊಲ್ತದೆ ಅನ್ನೋ ರೀತಿಯಲ್ಲಿ ಹಿಂಸೆ ಇದೆಲ್ಲ. ಇನ್ನೊಂದು ಇದು ನಾವು ಲಂಕೇಶ್ ಅವರ ಸಿದ್ಧತೆ ಅನ್ನುವ ನಾಟಕವನ್ನು ನಮ್ಮ ಕರ್ಮಾದೀನ್ ಅಂತ ಕೊಂಕಣಿಯಲ್ಲಿ ಮಾಡಿತು. ನಾನು ರಾಜಗೋಪಾಲ್ ಶೇಟ್ ಮತ್ತು ಮಂಗಳೂರಿನೊಬ್ಬರು ಗಣೇಶ್ ಅನ್ನುವಂಥ ಹುಡುಗ ಅದನ್ನು ಮಾಡಿತು. ಮತ್ತೆ
1: ರಂಗಭೂಮಿಗೆ
0: ಹೌದು, ಇದು ವಿದೇಶಗಳಲ್ಲಿ ಕೂಡ ಒಂದು 25 ಪ್ರಸ್ತುತಿ ಆಯಿತು ಈ ನಾಟಕ. ಮತ್ತು ಬಹಳಷ್ಟು ಒಳ್ಳೆಯ ಹೆಸರು ಕೂಡ ತಂತು. ಮತ್ತು ಅಭಿನಯದಲ್ಲಿ ನನಗೆ ಒಂಥರ ತರಬೇತಿ ಥರ ಮತ್ತೆ ಮತ್ತೆ ಅದನ್ನು ಮಾಡೋದ್ರಿಂದಾಗಿ ನಾನು ಕಲಾವಿದೆಯಾಗಿ ನಂಗೆ ಒಂದಷ್ಟು ಸಿಕ್ತು ಒಳಗಿಂದ. ಇದು ಮತ್ತೆ ಎಂಟ್ರಿ. ಆಮೇಲೆ ನನಗೆ ಈ ಕರ್ಮಾದಿನ ನಾಟಕ ಮಾಡಿದಾಗ ಇದು ಪ್ರಸ್ತುತಿಗೊಳಿಸ್ಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ನನಗೆ ಗೊತ್ತಿರೋದು ರಂಗಭೂಮಿ ಉಡುಪಿ ಮಾತ್ರ. ಆಗ ರಂಗಭೂಮಿಯ ಹಿರಿದಂಥ ಆನಂದ್ ಗಾಣಿಗೆ ಅವರು ಇದ್ದರು, ಅವರನ್ನು ತುಂಬ ಮಗಳ ಥರ ಪ್ರೀತಿ ಮಾಡಿದವರು. ಅವ್ರ ಹತ್ರ ಕೇಳಿದಾಗ ಅವರು, ನಮ್ಮ ಇದರಲ್ಲಿ ಕೊಂಕಣಿ ನಾಟಕ ಎಲ್ಲ ಕಷ್ಟ ಮಾಡೋದು ಅಂತ, ಇಲ್ಲಿಂದ ಮಾಡೋದು ಅಂತ. ಒಂದು ನಾಟಕದ ಪ್ರಸ್ತುತಿಗೋಸ್ಕರಾಗಿ ಒಂದು ಸಂಸ್ಥೆ ಹುಟ್ಕೊಂಡಿತ್ತು, ಅಮೋಘ ಅಂತ. ನಾನೇ ಆಗ ನನ್ನ ಮಗ ಹುಟ್ಟಿದ, ಅಮೋಘ ಅನ್ನುವಂಥ ಸಂಸ್ಥೆ ಶುರು ಮಾಡಿದ್ದು. ಈ ಸಂಸ್ಥೆ ಹೇಗೆ ಶುರು ಮಾಡಿದ್ದು, ಸಿದ್ಧತೆ ನಾಟಕ ಅಂತ ಆಯಿತು, ಸಂಸ್ಥೆ ಶುರು ಮಾಡಿದ ಮೇಲೆ ಅದನ್ನು ಮುಂದುವರಿಸಬೇಕಲ್ಲ, ಇದಕ್ಕೋಸ್ಕರ ನಮ್ಮದೇ ಬ್ಯಾನರ್ನಲ್ಲಿ ಮತ್ತಷ್ಟು ನಾಟಕಗಳು ಮಾಡಿದ್ದು. ಆ ನಾಟಕದ ಮೂಲಕ ನಾನು ಅಭಿನಯ ಮಾಡಬೇಕಾಯಿತು. ಹೀಗೆ ಆ ಅಭಿನಯ ಅನ್ನೋದು ನನ್ನ ಜೊತೆಗೆ ಬಂದ್ಕೊಳ್ತಾ ಹೌದು.
1: ಮತ್ತೆ ಸಿನಿಮಾಕ್ಕೆ ಹೊದ್ದು ಯಾವಾಗ?
0: ಸಿನಿಮಾ ಇದು ರಂಗಭೂಮಿಯಲ್ಲಿ ಇರುವಾಗಲೇ ಮೊದಲಿನದಾಗಿ ನಾನು ಮಾಡಿದ್ದು ಗಿರೀಶ್ ಕಾಸರವಳ್ಳಿಯವರ ಗುಲಾಬಿ ಟಾಕೀಸ್. ಉಡುಪಿ ಸಿಟಿ ಜೆಸಿಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿದ್ದೆ. ಆಗ ಒಂದಷ್ಟು ತರಬೇತಿಗಳನ್ನು ಮಾಡಲಿಕ್ಕೆ ನಾನು ತರಬೇತಿದಾರಳಾಗಿ ಕೂಡ ಆಯ್ಕೆಯಾಗಿದೆ. ಹೋಗುವಾಗ ನಾನು ಬೆಳಿಗ್ಗೆ ಒಂದು ಸಣ್ಣ ಜಾಹೀರಾತು ನೋಡಿದ್ದೆ, ಗಿರೀಶ್ ಕಾಸರವಳ್ಳಿಯವರು ಉಡುಪಿಯಲ್ಲಿದ್ದಾರೆ ತಮ್ಮ ಹೊಸ ಸಿನಿಮಾಕ್ಕೆ ಕಲಾವಿದರ ಆಡಿಷನ್ ಆಯ್ಕೆಗೆ ಅಂತ. ಮೆಲ್ಲ ಹೋದೆ ಕೆದಿರು ಒಳಗೆ. ಅಲ್ಲಿ ಹೋಗುವಾಗ ಕಾಸರವಳ್ಳಿ ಸರ್ ಇದ್ದಾರಲ್ಲ, ಹೌದೌದು ಮೇಲೆ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ ಅಂತ ಹೇಳಿದರು. ಆಡಿಷನ್ ಆಗ್ತಾ ಇದೆ, ಉಡುಪಿಯ ಕಲಾವಿದರು ಘಟಾನುಘಟಿಗಳೆಲ್ಲ ಇದ್ದರು, ಆದರೆ ನಾನು ಆಯ್ಕೆಯಾಗಿದ್ದೆ ಸರ್. ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ರು, ಅದರಲ್ಲಿ ಮುಸ್ಲಿಂ ಮಹಿಳೆಯ ಪಾತ್ರ, ಕುಂಜಿ ಪಾತು ಅಂತ.
1: ಯಾವ ಸಿನಿಮಾದಲ್ಲಿ?
0: ಗುಲಾಬಿ ಟಾಕೀಸ್. ಅದರಲ್ಲೂ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಂತಹ ಸಿನಿಮಾ. ಉಮಾಶ್ರೀಯವರಿಗೆ ಕೂಡ ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಇದರಲ್ಲಿ ಉಮಾಶ್ರೀಯವರ ಗಂಡನ ಎರಡನೇ ಹೆಂಡತಿ ಪಾತ್ರ ನಾನು. ಚೆನ್ನಾಗಿತ್ತು ಪಾತ್ರ.
1: ಅದು ಮೊದಲ ಸಿನಿಮಾ. ಮತ್ತೆ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಮಾಡಿದ್ರಿ. ಇತ್ತೀಚೆಗೆ ತಾನೇ ಸೂಫ್ರಮ್ ಸೋದ ಬೇಬಿ ಅಕ್ಕನ ಒಂದು ಪಾತ್ರದಲ್ಲಿ, ಇಲ್ಲೆಲ್ಲ ಸ್ವಲ್ಪ ಹೆಸರಾದಂತಹ ಪಾತ್ರ.
0: ಹೌದು ಸರ್.
1: ಆಗಿನ ಕಾಲದ ಮೊದಲ ಅಥವಾ ಕೆಲವು ಸಿನಿಮಾಗಳಿಗೂ ಈಗಿನ ಈ ಸಿನಿಮಾದ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತೀರಿ?
0: ನಾನು ಹೆಚ್ಚಾಗಿ ಅಭಿನಯಿಸಿದ್ದು ಕಲಾತ್ಮಕವಾದಂಥ ಸಿನಿಮಾಗಳಲ್ಲಿ ಹೆಚ್ಚು. ಗುಲಾಬಿ ಟಾಕೀಸ್ ಇರ್ಬೋದು, ಶಂಕರ ಪುಣ್ಯಕೋಟಿ ಅಂತ, ಅಂದರೆ ನಾನು ಅಭಿನಯಿಸಿದ ಸಿನಿಮಾಗಳು ಹೆಚ್ಚಿನವು ಪ್ರಶಸ್ತಿ ಬಂದಿರೋದು. ಆದರೆ ಜನರು ಗುರುತಿಸುವಲ್ಲಿ ಅದು ಸೋತಿದೆ ನನ್ನ, ಅಥವಾ ನಾನು ಪಾತ್ರಧಾರಿ ಒಬ್ಬ ಕಲಾವಿದೆಯಾಗಿ ನನ್ನನ್ನು ಗುರುತಿಸುವಲ್ಲಿ ಅದು ಆ ಸಿನಿಮಾಗಳು ದೊಡ್ಡ ಕಾಣಿಕೆ ಕೊಡಲಿಲ್ಲ ಅಂತ. ಆದರೆ ಸಿನಿಮಾಗಳೆಲ್ಲೂ ಚೆನ್ನಾಗಿತ್ತು, ಅದು ಒಂದು ಮಟ್ಟದ ಪ್ರೇಕ್ಷಕರಿಗೆ ಮಾತ್ರ ತಲುಪುವಂಥದ್ದು. ಬಿ ಸುರೇಶ್ ಅವರದ್ದು ಸರದ್ದು ದೇವರ ನಾಡಿನಲ್ಲಿರ್ಬೋದು, ಬರಗೂರು ರಾಮಚಂದ್ರಪ್ಪ ಅವರದ್ದು ಮೂಕನಾಯಕ ಅಂತ, ಅದರಲ್ಲಿ ಸುಂದರರಾಜ್ ಅವರ ಹೆಂಡತಿಯಾಗಿ ಊರಿನ ಜಮೀನ್ದಾರಿಣಿಯಾಗಿ ಮಾಡಿದ್ದೆ. ಒಂದು 30-40 ಸಿನಿಮಾ ಮಾಡಿರ್ಬೋದು ಸರ್, ಅಥವಾ ಜಾಸ್ತಿನೇ ಇರ್ಬೋದು, ಯಾವತ್ತು ಸಂಖ್ಯೆ ಲೆಕ್ಕ ಇಡಲಿಲ್ಲ. ಅಂದರೆ ಅಭಿನಯಿಸ್ಬೇಕು ಅಭಿನಯಿಸ್ಬೇಕು ಹಾಗೆ. ಆದರೆ ಜನರಿಗೆ ನನ್ನನ್ನು ಪರಿಚಯ ಮಾಡಿಸ್ಲಿಲ್ಲ. ಎಷ್ಟು ಪರಿಚಯ ಮಾಡಲಿಲ್ಲ, ನನ್ನ ಪಕ್ಕದ ಮನೆಯವರಿಗೂ ಗೊತ್ತಿಲ್ಲ ನಾನು ಅಭಿನಯ ಮಾಡ್ತೇನೆ ಅಂತ ಹೇಳಿ.

0: ಆದರೆ ಸೂ ಫ್ರಮ್ ಸೂ ಅಚಾನಕ್ಕಾಗಿ ಕಲಾವಿದೆಗೆ ಸಿಕ್ಕಿದಂಥ ದೊಡ್ಡದೊಂದು ಏನು
1: ಬೂಸ್ಟ್.
0: ಬೂಸ್ಟ್. ಹೌದು, ನಾನು ನಿರೀಕ್ಷೆ ಕೂಡ ಮಾಡದಿದ್ದದ್ದು, ಅಥವಾ ನಾನು ಆಡಿಷನ್ಗೂ ಹೋಗಿರಲಿಲ್ಲ, ಇಂಥ ಒಂದು ಸಿನಿಮಾ ಆಗ್ತದಂತನೂ ಗೊತ್ತಿರಲಿಲ್ಲ. ಆದರೆ ನನಗೆ ಅದು ಕರಿತಾ ಇತ್ತು ಸರ್, ಆ ಬೇಬಿ ಅಕ್ಕನ ಪಾತ್ರ ಅಂತ.
1: ಅದು ಸರಿ.
0: ಕೊನೆಯ ಕ್ಷಣದಲ್ಲಿ ಅವರ ಶೂಟಿಂಗ್ ಆಗುವ ಒಂದು 10 ದಿವಸ ಮೊದಲೇನೋ ನನಗೆ ಫೋನ್ ಬಂತು, ನಿರೀಕ್ಷಿತವಾಗಿ ಆಯ್ಕೆ ಆದೆ. ಅದಕ್ಕಾಗಿ ನಾನು ಅದರ ನಿರ್ದೇಶಕರಿಗೆ, ಅದರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರಿಗೆಲ್ಲರಿಗೂ ನಾನು ಋಣಿ, ಜೆ ಪಿ ಸರ್ ಇರ್ಬೋದು, ರಾಜ್ ಸರ್ ಇರ್ಬೋದು, ಅವರಿಗೆಲ್ಲ ಋಣಿ. ಮತ್ತು ಆ ಚಿತ್ರೀಕರಣದ ಸಮಯ ಕೂಡ ಹಾಗೆ ಬಹಳಷ್ಟು ಒಬ್ಬ ಕಲಾವಿದೆಗೆ ಕಲಿಕೆಗೂ ಅದು ಕಾಣಿಕೆ ನೀಡಿದೆ. ಈ ಗುರುತಿಸುವಿಕೆ ಒಂದು ಭಾಗ, ಒಬ್ಬ ವಿದ್ಯಾರ್ಥಿನಿಯಾಗಿ ನಾನು ಕಲ್ತಿದ್ದೇನೆ ಅಲ್ಲಿ, ಅದುವರೆಗಿನ ಕಲಿಕೆ ಒಂದು ರೀತಿ. ಇಲ್ಲಿ ನನಗೆ ಗೊತ್ತಿಲ್ಲದ ಕೆಲವು ಸೂಕ್ಷ್ಮಗಳನ್ನು ಅವರು ಹೇಳಿಕೊಟ್ಟಿದ್ರು. ಒಬ್ಬ ಕಲಾವಿದ ಯಾವ ರೀತಿ ಕ್ಯಾಮರಕ್ಕೆ, ಅದರ ಮೊದಲೇ ಅಭಿನಯಿಸಿದ್ದೆ, ಕಲಿಕೆಯ ದೃಷ್ಟಿಯಿಂದ ಕೂಡ ನನಗೆ ತುಂಬ ಮುಖ್ಯ ಆಗಿತ್ತು. ಮತ್ತು ಆ ಪರಿಸರ ಕೂಡ ತುಂಬ ಇಷ್ಟ ಆಗಿತ್ತು. ಕಲಾವಿದರಿಂದ ಹೇಗಿರಬೇಕು ಅನ್ನೋದಕ್ಕೆ ಕೂಡ ನಾನು ಬೇರೆಯವರ ನಡವಳಿಕೆ ನೋಡಿ ಬಹಳಷ್ಟು ತಗೊಂಡಿದ್ದೆ ಅಲ್ಲಿ. ಜನರು ಕೂಡ ಗುರುತಿಸಿದರು, ಮತ್ತು ಈಗ ಎಲ್ಲಿ ಹೋದರೂ ಕೂಡ ಆ ಗುರುತಿಸುವಿಕೆ ನನ್ನ
1: ಗುರುತಿಸುವುದು ಅದರಿಂದ
0: ಕಲಾವಿದೆ ಒಬ್ಬಳಿಗೆ ಸಿಕ್ಕಿದಂಥ ದೊಡ್ಡ ಮನ್ನಣೆ.
1: ಈಗ ಮತ್ತೆ ಸಾಹಿತ್ಯಕ್ಕೆ ಬರುವುದಿದ್ರೆ,
0: ಅಜ್ಜಿ ನನ್ನನ್ನು ಬೆಳೆಸಿದ್ರು, ಅದೇ ರೀತಿ ಬೆಳೆಸಿದಂತಹ ಇನ್ನೊಂದು ಯಾವುದೋ ಸಂಸ್ಥೆ ಅಥವಾ ಯಾವುದಾದ್ರು ಏನಾದರೂ ಇದ್ದರೆ ಅದು ಆಕಾಶವಾಣಿ. ಪದವಿ ತರಗತಿಯಲ್ಲಿ ಇರುವಾಗಲೇ ನಾನು ಎಚ್ ಎಸ್ ಶಿವಸ್ವಾಮಿ ಅಂತ ಹೇಳಿ ನನ್ನ ಸರ್ ಎಂ ಎ ಮಾಡಬೇಕಂತ ಇತ್ತು, ಅವ್ರ ಹತ್ರ ಮಾತಾಡಿಸ್ಲಿಕ್ಕೆ ಅವರ ಮನೆಗೆ ಹೋಗ್ತಿದ್ದೆ, ಅವರ ಮನೆಯವರು ಕೂಡ ಬರಿತಾ ಇದ್ರು, ಚಿಂತನ ಕಾರ್ಯಕ್ರಮ ಬರ್ತಾ ಇತ್ತು. ನನಗೆ ಆಸೆ ನಾನು ಏನಾದರೂ ಆಕಾಶವಾಣಿಯಲ್ಲಿ ಬರಿಬೇಕು ಅಥವಾ ಆಕಾಶವಾಣಿಯಲ್ಲಿ ಬರಬೇಕು ಅಂತ. ಆದರೆ ಕೇಳೋದು ಹೇಗೆ, ಅವರವರು ಗಂಡ ಹೆಂಡತಿ ಮಾತಾಡುವಾಗ ನನಗೂ ಒಂದು ಅವಕಾಶ ಸಿಗ್ತಿದ್ರೆ ಕೇಳಲಿಕ್ಕೆ ಎಲ್ಲ ನನಗೆ ದಾಕ್ಷಿಣ್ಯ. ಒಂದು ಸಲ ಸರೇ ಕೇಳಿದರು, ನೀನು ಬರಿತೀಯಲ್ಲ, ಕತೆ ಬರಿತೀಯಲ್ಲ, ಕಳಿಸು ಅಂತ. ನನಗೆ ಅಲ್ಲಿ ಯಾರು ಪರಿಚಯ ಇಲ್ಲ ಅಂತ. ಪರಿಚಯಕ್ಕೆ ಯಾರ ವಶೀಲಿಂದ ನೀನು ಇದು ಮಾಡೋದಲ್ಲ, ನಿನ್ನ ಸಾಮರ್ಥ್ಯದಿಂದ ನೀನು ಏನೋ ಆಗಬೇಕು, ಕಳಿಸು ಪೋಸ್ಟಲ್ಲಿ. ನನಗಾದರೂ ಸರ್ ಮೇಲೆ ಬೇಜಾರು. ಮತ್ತು ಅವ್ರು ಹೇಳಿದ್ರು ನಿಲಯ ನಿರ್ದೇಶಕರು ಆಕಾಶವಾಣಿ ಅಷ್ಟು ಬರೆದು ಕಳಿಸೋದು, ಮತ್ತೇನು ಮಾಡೋದು ಆಯಿತು ಅಂತ ನಾನೇ ಒಂದು ಕಳಿಸಿದೆ. ಆಗ ಇಲ್ಲಿ ಶರಭೀಂದ್ರ ಸ್ವಾಮಿ ಸರ್ ಇದ್ದರು, ಅವರು ಅದನ್ನು ಯುವವಾಣಿಗೆ ಆಯ್ಕೆ ಮಾಡಿ ನನಗೆ ಬಂತು. ನನಗೆ ಆಶ್ಚರ್ಯ, ನನ್ನ ಕತೆ ಸಹ ಆಯ್ಕೆ ಆಗ್ತದೆ.
1: ಮೊದಲ ಕತೆ ಆಯ್ಕೆ ಆದದ್ದು.
0: ಹೌದು, ಆನಂತರ ನಾನು ಯುವವಾಣಿಯಲ್ಲಿ ಒಂದಷ್ಟು ಕತೆಗಳನ್ನು ಇಲ್ಲಿ ಆಗ ಆ ಸಮಯದಲ್ಲಿ ಇದು ಮಾಡಿದೆ ಸರ್, 95-96 ಆ ಸಮಯದಲ್ಲಿ. ಅದೀಗ ಕತೆಗಳಿಲ್ಲ ನನ್ನ ಹತ್ರ, ಇಲ್ಲೂ ಕೂಡ ಇಲ್ಲಿ
1: ಕೂಡ ಇಲ್ಲ.
0: ಹೌದು, ಇದು ನನ್ನ ಬರವಣಿಗೆಗೆ ಸಿಕ್ಕಂಥ ದೊಡ್ಡ ಒಂದು ರಾಜಮಾರ್ಗ ಬರಿಬೇಕು ಅಂತ. ಎಲ್ಲಿಯವರೆಗೆ ಅಂದರೆ ಕೆಲವೊಮ್ಮೆ ಕತೆಗಳು ನಾನು ಬರೆದಿರೋದಿಲ್ಲ, ಆಗ ನನಗೆ ಆಕಾಶವಾಣಿಯಿಂದ ನಿಮ್ಮ ಪತ್ರ ಬರ್ತಾ ಇತ್ತು, ಇಂಥ ತಾರೀಕು ನಿಮ್ಮ ಕತೆ ರೆಕಾರ್ಡಿಂಗ್ ಉಂಟು ಅಂತ. ಅದಕ್ಕೋಸ್ಕರನೇ ನಾನು ಕತೆ ಬರಿತಾ ಇದ್ದೆ. ನಾನು ಸರ್ ಹತ್ರ ಹೋಗಿ ಹೇಳಿದು, ಕಾಗದ ಇದು ಬಂದಿದೆ, ಲೆಟರ್ ಬಂದು, ಏನು ಕತೆ ಇಲ್ಲ, ಒಂದು ಕಳಿಸ್ತೇನೆ, ಬರೆದ ಕತೆಯನ್ನು ಕಳಿಸಬಾರ್ದು, ಇದಕ್ಕೋಸ್ಕರ ಹೊಸ ಕತೆ ಬರಿಬೇಕು ಅಂತ ಸರ್ ಹೇಳ್ತಾ ಇದ್ರು ಶಿವಸ್ವಾಮಿ ಸರ್. ಅದಕ್ಕೋಸ್ಕರನೇ ಕತೆ ಬರಿತಾ ಇದೆ. ಒಂದಷ್ಟು ಬರಿದೆ, ಸಂಘರ್ಷ, ಮುಖಾಮುಖಿ ಅಂತೆ, ಕಾಲ್ಗೆಜ್ಜೆ, ಹೆಸರುಗಳು ನೆನಪಿದೆ, ಕತೆಗಳಿಲ್ಲ ಈಗ.
1: ಆಮೇಲೆ ಈ ಕವನಗಳು,
0: ಒಂದಷ್ಟು ಕವನಗಳನ್ನು ಇಟ್ಟು 40-42 ಕವನಗಳನ್ನು ನನ್ನೊಳಗಿನ ಭಾವ ಅನ್ನುವಂಥ ಪ್ರಥಮ ಸಂಕಲನ ತಂದೆ. ಇದು ನನಗೆ ಒಂದು ನನ್ನೊಳಗೆ ಪರವಾಗಿಲ್ಲ, ನಾನು ಬರಿಬೋದು ಅನ್ನುವಂಥ ಧೈರ್ಯಕ್ಕೆ ಒಂದು ಅದು ಕಾಣಿಕೆ ನೀಡಿತು ಆ ಸಂಕಲನ. ಅದುವರೆಗೆ ನನಗೆ ನಾನು ಬರೀತಿರೋದು ಕವನ ಅಂತಲೇ ಗೊತ್ತಿರಲಿಲ್ಲ, ಅಥವಾ ಇಲ್ಲೂ ಕವನ ಅಂತ ನಾನು ಅಂದ್ಕೊಳ್ಳಿಲ್ಲ, ಇನ್ನೂ ಬಹಳಷ್ಟು ತಿದ್ದುಪಡಿ ಇರ್ಬೋದು. ಆಗಂತೂ ನಾನು ಒಟ್ಟು ಬರಿತಾ ಇರೋದು ನನ್ನ ಒಳಗಿನ ಭಾವನೆಗಳು ಅಷ್ಟೇ ಅದು. ಆ ನಂತರ ಎರಡನೇದು ಶಬ್ದ ಸೀಮೆಯ ಆಚೆ ಕವನ ಸಂಕಲನ ಬಂತು,
1: ಕೂಡ ಬಂದಿದೆ. ಈಗ ಮೊದಲಿಗೆ ನಾನು ಕೇಳಿದೆ ನಿಮ್ಮ ಮನೆಯ ಒಂದು ವಾತಾವರಣ, ಈಗಿನ ನಿಮ್ಮ ಮನೆಯ ಬಗ್ಗೆ ಹೇಳಿ.
0: ನಾನು, ನನ್ನ ಗಂಡ, ನನ್ನ ಮಗ, ಹಾಗೆ ಮೊದಲು ಅತ್ತೆ ಇದ್ದರು, ಅತ್ತೆಯವರೀಗ ಇಲ್ಲ. ನನ್ನ ಅಮ್ಮ ಇದ್ದಾರೆ, ಅತ್ತೆಯವರದ್ದು ಯಾವುದೇ ಕಾರಣಕ್ಕೆ ಯಾವುದೇ ನನ್ನ ಈ ರೀತಿಯ ಕೆಲಸಕ್ಕೆ ಅಡ್ಡಿ ಇರಲಿಲ್ಲ. ಆದರೆ ಅವರಷ್ಟಕ್ಕೆ ಈಗಲೂ ಅಲ್ಲೇ ಇರೋದು, ನಾವು ಹಳ್ಳಿ ಮನೆಯಲ್ಲೇ. ನಾನು ಈ ಗಂಡನ ಮನೆಗೆ ಹಳಬಳ ಆಗಿರೋದ್ರಿಂದಾಗಿ
1: ನೀವೀಗ ಸೀನಿಯರ್,
0: ಈಗ ನನಗೆ ನನ್ನ ಬಗ್ಗೆ ಖುಷಿ ಉಂಟು, ನಾನು ನಾಟಕ ಮಾಡ್ತೀನಿ, ಖುಷಿ
1: ಖುಷಿ.
0: ನಾನು ಈಗಲೂ ಹೇಳೋದು, ನಮ್ಮ ಒಳಗೆ ಏನು ಅನ್ನಿಸ್ತದೋ ಅದು ಸರಿ ಅಂತ ನಮ್ಮ ಆತ್ಮಸಾಕ್ಷಿ ಹೇಳಿದೆ, ಅದನ್ನು ಮಾಡಬೇಕು. ಆಗ ನನಗೆ ಹಾಗೆ, ನಾನು ಉಳಿದ ಎಲ್ಲರ ಬಗ್ಗೆ ಯೋಚನೆ. ಈಗ ನಾನು ಅದನ್ನು ಪ್ರಶ್ನೆ ಮಾಡ್ತೇನೆ, ಬೇಕಾದರೆ ಯಾಕೆ ಸಾಕು, ಅಥವಾ ಆ ನಾಟಕದಲ್ಲಿ ಅಭಿನಯಿಸುವುದರಿಂದ ಅಥವಾ ಯಾವುದೇ ಒಂದು ಅಭಿನಯ ಅಥವಾ ಅಕ್ಷರಗಳು ನಮ್ಮ ಕೆಲಸದಿಂದ ಇತರರಿಗೆ ತೊಂದರೆಯಾಗಿದೆಯೋ ಅಥವಾ ಆಗಿಲ್ಲದೇ ಇರುವಾಗ ಅದು ಸರಿ ಅಂತ ನನ್ನ ಅನಿಸಿಕೆ. ಮತ್ತು ನಮ್ಮ ಮನೆಯವರು ಕೂಡ ಪ್ರೋತ್ಸಾಹ ಕೊಡ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ ನಾನು ಬರೆದದ್ದು ಕವನ. ಅವ್ರು ಯಾವಾಗಲೂ ತಮಾಷೆ ಮಾಡೋದಿದೆ, ನನ್ನ ಹೆಂಡತಿ ಬರೆದಕ್ಕೆ ನಾನು ತಮ್ಮ ಕೊಡ್ತೀನಿ, ಆದರೆ ನನಗೆ ಏನಂತೂ ಗೊತ್ತಾಗೋದಿಲ್ಲ. ಆದರೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಸರ್.
1: ಒಳ್ಳೆಯದು ಪೂರ್ಣಿಮಾ ಸುರೇಶ್ ಅವರೇ, ನಿಮ್ಮ ಸಾಹಿತ್ಯ ಮತ್ತು ಕಲೆ, ನಾಟಕ, ಸಿನಿಮಾ, ಈ ಎಲ್ಲದರ ಪ್ರೇರಣೆ ಜೊತೆಗೆ ಇದರಲ್ಲಿ ನೀವು ನಡೆದು ಬಂದ ಹಾದಿಯ ಒಂದು ಕಿರು ಚಿತ್ರಣವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ, ಧನ್ಯವಾದ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಖ್ಯಾತ ಸಾಹಿತಿ, ಆಕಾಶವಾಣಿ, ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್.

0: ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರಕ್ಕಾಗಿ ಟಿಪ್ಪು ಹಾಡಿರುವ ಗೀತೆ. ಸಾಹಿತ್ಯ ಗೌಸ್ಪೀರ್, ಸಂಗೀತ ವಿ ಹರಿಕೃಷ್ಣ.

ದೇವರ ಮೂರ್ತಿ, ರಾತ್ರಿಯ ಹೊತ್ತು ತಾಂಡವ ಮೂರ್ತಿ, ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ. ಯಾವುದದು? ಕುದುರೆ ಅಲ್ಲ,

ಲವ್ ಇನ್ ಮಂಡ್ಯ ಚಿತ್ರಕ್ಕಾಗಿ ಎಲ್ ಎನ್ ಶಾಸ್ತ್ರಿ ಹಾಗೂ ಮಾಸ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ರಚನೆ ಅರಸು ಅಂತಾರೆ, ಸಂಗೀತ ನೀಡಿದರೆ ಅನೂಪ್ ಸೀಲಿನ್.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಕ್ವಾಟ್ಲೆ ಸತೀಶ ಚಿತ್ರಕ್ಕಾಗಿ ಸಂತೋಷ್ ಹಾಗೂ ಅಪೂರ್ವ ಹಾಡಿರುವ ಗೀತೆ, ಸಾಹಿತ್ಯ ಗೌಸ್ ಪೀರ್, ಸಂಗೀತ ನೀಡಿದರೆ ವಿ ಹರಿಕೃಷ್ಣ.
1: ಬಂ ಬಂ ಬಂ ಬಂ ಬಂ ಬಂ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ 10th ಕ್ಲಾಸ್ ಎ ಸೆಕ್ಷನ್ ಚಿತ್ರಕ್ಕಾಗಿ ಕುನಾಲ್ ಗಾಂಜವಾಲಾ ಹಾಗೂ ಚಿತ್ರ ಹಾಡಿರುವ ಗೀತೆ, ಹರಿಶೃಂಗ ಅವರ ಸಾಹಿತ್ಯಕ್ಕೆ ಆರ್ ಎನ್ ಅಭಿಲಾಷ್ ಅವರ ಸಂಗೀತವಿದೆ.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10:13. ಇನ್ನು ಮುಂದೆ ಪುಟಾಣಿಗಳಿಗಾಗಿ ಕಾರ್ಯಕ್ರಮ ಬಾಲವೃಂದ. ಇಂದಿನ ಬಾಲವೃಂದದಲ್ಲಿ ಯೋಗದಲ್ಲಿ ವಿಶ್ವ ದಾಖಲೆ ಪಟ್ಟವನ್ನು ಮುಡಿಗೇರಿಸಿಕೊಂಡಿರುವ ಪುಟಾಣಿ ಬಾಲಪ್ರತಿಭೆ ಗೌರಿತಾಳೊಂದಿಗೆ ಮಾತುಕತೆ ನಡೆಸಿಕೊಡುವವರು ರಶ್ಮಿ ಜೆ ರೈ.

ಪುಟಾಳಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದದಲ್ಲಿ ಬಾಲ ಪ್ರತಿಭೆ ಯೋಗದಲ್ಲಿ ವಿಶ್ವ ದಾಖಲೆಯನ್ನು ಮುಡಿಗೇರಿಸಿಕೊಂಡಿರುವ ಪುಟಾಣಿ ಗೌರಿ ತಾಳೊಂದಿಗೆ ಮಾತುಕತೆ.

0: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ ನಮ್ಮ ಬಾಲಪ್ರತಿಭೆ ಕುಮಾರಿ ಗೌರಿತಾ. ಇವಳು ಕುಮಾರಸ್ವಾಮಿ ವಿದ್ಯಾಲಯ ಇಲ್ಲಿ 6ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಈಗಾಗಲೇ ಇವಳ ಹೆಸರಲ್ಲಿ 11 ವಿಶ್ವ ದಾಖಲೆ, 3 ರಾಷ್ಟ್ರ ದಾಖಲೆಗಳಿವೆ. ಅದು ಯಾವುದರಲ್ಲಿ ಅಂತ ಹೇಳಿದರೆ ಯೋಗದಲ್ಲಿ. ಇದಲ್ಲದೆ ಇವಳು ಹಲವಾರು ಬಹುಮಾನಗಳನ್ನು ಯೋಗಕ್ಕೆ ಪಡ್ಕೊಂಡಿದ್ದಾಳೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವಳನ್ನ ಅತಿಥಿಯಾಗಿ ಸ್ವಾಗತಿಸಿ ಇವಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗೌರಿತಾ.
1: ಧನ್ಯವಾದಗಳು.
0: ಈಗ ಗೌರಿತಾ ಹೇಗಿದ್ದೀಯಾ?
1: ಚೆನ್ನಾಗಿದ್ದೇನೆ.
0: ಇವತ್ತು ಬೆಳಿಗ್ಗೆ ಯೋಗ ಮಾಡಿ ಬಂದಿಯಾ? ಹೇಗೆ?
1: ಸ್ವಲ್ಪ.
0: ಅದೇನ್ ಸ್ವಲ್ಪ ಮಾಡಿದ್ ಇವತ್ತು ಯೋಗ? ಇಲ್ಲಿ ಬರ್ಲಿಕ್ಕುಂಟಂತ ಹೇಳಿಯಾ? ಎಷ್ಟೊತ್ತು ಮಾಡಿದೆ?
1: 30 ಮಿನಿಟ್.
0: ಎಷ್ಟೊತ್ತು ನಾವು ಯೋಗ ಮಾಡ್ಬೇಕು?
1: ಅದು ನಾವು ಎಷ್ಟು ಹೊತ್ತು ಬೇಕಾದ್ರೂ ಮಾಡ್ಬೋದು, ನಮಗೆ ಎಷ್ಟು ಬೇಕು ಅಂತ ಅನ್ಸ್ತದೆ ಅಷ್ಟು ಮಾಡ್ಬೋದು.
0: ನೀನು ಸಾಮಾನ್ಯವಾಗಿ ಎಷ್ಟು ಹೊತ್ತು ಮಾಡ್ತೀಯ ಯೋಗ?
1: ನಾನು ಜಾಸ್ತಿ ಮಾಡುದಿಲ್ಲ, 1 ಗಂಟೆ ಎಲ್ಲ ಮಾಡ್ತೇನೆ.
0: 1 ಗಂಟೆ ಅಂದ್ರೆ 2 ಹೊತ್ತು ಮಾಡ್ತೀಯ, 1 ಹೊತ್ತು ಮಾಡ್ತೀಯ?
1: ಫ್ರೀ ಇದ್ರೆ 2 ಹೊತ್ತು ಮಾಡ್ತೇನೆ, ಇಲ್ಲಾದ್ರೆ 1 ಹೊತ್ತು.
0: 1 ಹೊತ್ತು ಮಾಡ್ತೀಯ. ಈಗ ಯೋಗ ಮಾಡ್ಲಿಕ್ಕೆ ನಾವು ಯಾವ ಸಮಯವನ್ನ ಆಯ್ಕೆ ಮಾಡ್ಕೊಳ್ಬೇಕು? ಈಗ ಬೆಳಿಗ್ಗೆ ಮಾಡ್ಬೇಕಾ ಇಲ್ಲ ಸಂಜೆ ಮಾಡಿದ್ರೆ ಒಳ್ಳೇದ ನಿನ್ನ ಪ್ರಕಾರ?
1: ಬೆಳಿಗ್ಗೆ ಮಾಡ್ಬೋದು, ಆದ್ರೆ ತುಂಬಾ ಅಡ್ವಾನ್ಸ್ ಆಗಿ ಮಾಡೋದಾದ್ರೆ ಸಂಜೆ ಒಳ್ಳೇದು. ಬೆಳಿಗ್ಗೆ ಅಷ್ಟು ನಮ್ಮ ಬೆಂಡಿಂಗ್ಸ್ ಅಥವಾ ಆಸನಗಳು ಪರ್ಫೆಕ್ಟ್ ಆಗಿ ಆಗುದಿಲ್ಲ. ನಂಗೆ ಬೆಳಿಗ್ಗೆ ಕಂಫರ್ಟ್ ಆಗುದಿಲ್ಲ, ಮತ್ತೆ ಬೇರೆಯವರಿಗೆ ಗೊತ್ತಿಲ್ಲ.
0: ನಿನಗೆ ಮಾತ್ರ ಸಂಜೆ ಕಂಫರ್ಟ್ ಆಗುದು. ಈಗ ಯೋಗ ಮಾಡುವಾಗ ಹೊಟ್ಟೆ ಖಾಲಿ ಇಡ್ಬೇಕು, ಮತ್ತೆ ತಿಂದಿರಬಾರ್ದು, ಹೊಟ್ಟೆ ಗಟ್ಟಿ ಇರಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಅದು ನಿಜನಾ?
1: ಹಾ ಹೌದು.
0: ಹೌದಾ? ಯಾಕೆ?
1: ಇಲ್ಲಾರೆ ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕಾರೆ ಓಕೆ, ಬ್ಯಾಕ್ ಬೆಂಡಿಂಗ್ ಮಾಡ್ಬೇಕಾರೆ ನಾವು ಬ್ಯಾಕ್ ಬೆಂಡ್ ಆಗ್ಬೇಕಾದ್ರೆ ನಮಗೆ ಅದು ತಿಂದದೆಲ್ಲ ಹೊರಗೆ ಬರ್ತದೆ.
0: ಓ, ಹಾಗಾಗಿ ಎಷ್ಟು ಹೊತ್ತು ತಗೊಳ್ಬೇಕು? ಈಗ ಒಂದು ಈಗ ಎಕ್ಸಾಂಪಲ್, ಈಗ ನಾನೀಗ 4 ಗಂಟೆಗೆ ಏನ ತಿಂಡಿ ತಿಂದೆ, ಈಗ ಎಷ್ಟು ಹೊತ್ತು ಬಿಟ್ಟು ನಾನು ಯೋಗ ಮಾಡ್ಬೇಕು?
1: 1/2 ಗಂಟೆ ಅಥವಾ 1 ಗಂಟೆ
0: ಅಷ್ಟು ಸಾಕಾ? 1/2 ಗಂಟೆ. ಸರಿ, ಈಗ ನಿನ್ ಬಗ್ಗೆ ಹೇಳು, ನೀನ್ ಯಾವಾಗದಿಂದ ಯೋಗ ಮಾಡ್ತಾ ಇದ್ದೀಯಾ?
1: ನಾನು ಸ್ಟಾರ್ಟ್ ಮಾಡಿದ್ದು ಡೇಟ್ 10.
0: ಓ, ಡೇಟ್ ಹೇಳ್ತಾ ಇದೀಯಾ? ಓ, ನೆನ್ಪುಂಟ ನಿನಗೆ ಡೇಟ್ ಸಾ? ಓ, ಹೇಗೆ ನೆನಪು ನಿನಗೆ ಡೇಟ್? ಬರ್ದಿಟ್ಕೊಂಡಿದ್ಯಾ ಎಲ್ಲಿಯಾದ್ರೂ? ನಾನು 10ನೇ ತಾರೀಕಿಗೆ ಶುರು ಮಾಡ್ತಾ ಇದ್ದೇನೆ ಯೋಗ ಅಂತ. ಎಲ್ಲಿಯಾದ್ರೂ ಬರೀ ಅಭ್ಯಾಸ ಉಂಟ ನಿನಗೆ?
1: ಇಲ್ಲ.
0: ಮತ್ತೆ ಯಾರು ಹೇಳಿದ್ ನೀನು 10ನೇ ತಾರೀಕಿಂದ ಶುರು ಮಾಡಿದ ಅಂತ?
1: ಅದು ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 10:10.
0: ರೆಕಾರ್ಡ್ ಮಾಡಿದ್ಯಾ ಯೋಗ ಮಾಡುದು? ಹಾ ಹಾ, ಹೇಳು ಹೇಳು, ಮುಂದುವರಿಸು.
1: ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 10ಕ್ಕೆ, ಅಕ್ಟೋಬರ್ 2022.
0: ಯಾವ ದಿನ ನೆನ್ಪುಂಟ? ದಿನ ಒಂದು ಮರ್ತೋಯ್ತಲ್ಲ. ಟೈಮ್ ಎಷ್ಟು?
1: ಟೈಮ್ ಸಂಜೆ.
0: ಸಂಜೆ ಹೊತ್ತಲ್ಲಿ ಶುರು ಮಾಡಿದ್ದೆ, ಸಂಜೆ ಹೊತ್ತಲ್ಲಿ. ಹಾಗಾಗಿ ನಿನ್ಗೆ ಸಂಜೆ ಹೊತ್ತು ಇಷ್ಟ ಇರ್ಬೇಕು ಅಲ್ವಾ ಗೌರಿತಾ? ನಿನ್ಗೆ ಯೋಗ ಮಾಡ್ಬೇಕು ಅಂತ ಯಾಕೆ ಅನ್ಸಿದ್ದು? ನಿನಗೆ ಎಷ್ಟು ವರ್ಷ ಆಗ ಹೇಳಿದ್ದು ನೀನು?
1: 8 ವರ್ಷ.
0: ಈಗ 8 ವರ್ಷದಲ್ಲಿ ನಿಂಗೆ ಯೋಗ ಮಾಡ್ಬೇಕು ಅಂತ ಯಾಕೆ ಅನ್ಸಿದ್ದು? ಯಾರಾದ್ರೂ ಯೋಗ ಮಾಡಿದ್ದು ನೋಡಿದ್ಯಾ ನೀನು?
1: ಇಲ್ಲ, ಅದು ಒಂದಿನ ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೆ, ಅಮ್ಮ ಬಂದು ಹೇಳಿದ್ರು ಹೀಗೆ ರೆಕಾರ್ಡ್ ಎಲ್ಲ ಉಂಟು, ನೀನು ಈ ಆಸನದ ಪದ್ಮಾಸನದಲ್ಲಿ ಕೂತ್ರೆ ರೆಕಾರ್ಡ್ ಎಲ್ಲ ಬರ್ತದೆ ಅಂತ. ಹಾಗೆ ನೆಕ್ಸ್ಟ್ ಡೇ ನಾನು ಮಾಡಿದೆ, ಅದು ಅಪ್ರೂವ್ ಆಯ್ತು, ಮತ್ತೆ ನಂಗೆ ಇನ್ನು ಮಾಡ್ಬೇಕು ಅಂತ ಆಯ್ತು.
0: ಬಟ್ ನಿಂಗೆ ಯೋಗವೇ ಗೊತ್ತಿಲ್ಲ ಅಲ್ಲ, ನೀನು ಯೋಗ ಕ್ಲಾಸಿಗೆ ಹೋಗಿದ್ಯಾ ಮೊದ್ಲು?
1: ಇಲ್ಲ.
0: ಇಲ್ಲ, ಮತ್ತೆ ನಿನ್ಗೆ ಹೇಗೆ ಗೊತ್ತದ ಅದು ಪದ್ಮಾಸನ?
1: ಅದು ಅಮ್ಮ ಹೇಳಿದ್ದು, ಅಮ್ಮ ಪೋರ್ಷನ್ ಹೀಗೆ ಮಾಡುದು ಅಂತ ಹೇಳಿದ್ರು ರೆಕಾರ್ಡ್ ಮಾಡ್ಲಿಕ್ಕೆ ಅಂತ ಮುಂದೆ. ಮತ್ತೆ ನಾನು ಕೂತೆ, ಆಯ್ತು ಈಸಿ ಆಗಿ ಮಾಡ್ಲಿಕ್ಕೆ ಆಯ್ತು, ಮತ್ತೆ ಮಾಡಿದೆ.
0: ಏನ್ ಚೇಂಜಸ್ ಆಯ್ತು ನಿನ್ನಲ್ಲಿ ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ?
1: ಕಾನ್ಸಂಟ್ರೇಷನ್ ಜಾಸ್ತಿ ಬಂತು, ಮತ್ತೆ ಫಿಟ್ನೆಸ್ ಬಂತು, ಮತ್ತೆ ತುಂಬಾ ಫ್ಲೆಕ್ಸಿಬಲ್ ಆಗ್ತದೆ, ಮತ್ತೆ ಫುಡ್ ಅನ್ನೆಲ್ಲ ಕರೆಕ್ಟ್ ಮೇಂಟೈನ್ ಮಾಡೋದು ಗೊತ್ತಾಗ್ತದೆ.
0: ಈಗ ಯೋಗ ಯಾಕೆ ಮಾಡ್ಬೇಕು ನಾವು? ಸ್ಪೆಷಲಿ ಮಕ್ಕಳು
1: ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಓದ್ಬೇಕಾದ್ರೆ ಓದಿದನ್ನ ಒಮ್ಮೆಗೆ ತಲೆಗೆ ಹೇಳ್ಕೊಳ್ಬಹುದು, ಟೀಚರ್ಸ್ ಟೀಚ್ ಮಾಡಿದನ್ನ ಈಸಿಯಾಗಿ ತಕೊಳ್ಬಹುದು ಮೈಂಡಿಗೆ, ಒಂದ್ಸತಿ ಕೇಳಿದ್ರೆ ಸಾಕು, ಮತ್ತೆ ಹೋಮ್ವರ್ಕ್ಸ್ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ.
0: ಹಾಗೆ ಮಕ್ಕಳು ಯೋಗ
1: ಆಕ್ಟಿವ್ ಆಗ್ತಾರೆ,
0: ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ ದಿನ ಇಡೀ ಅಂತ, ಹಾಗೆ ಅಲ್ವಾ? ಸರಿ, ನೋಡುವ, ನಮ್ ನಿನ್ನ ಮಾತು ಕೇಳಿ ಎಷ್ಟು ಮಕ್ಕಳು ಯೋಗ ಶುರು ಮಾಡ್ತಾರೆ ಅಂತ ನೋಡುವ, ಆಯ್ತಾ? ಮತ್ತೆ ಈಗ ಎಲ್ಲಿ ಹೋಗ್ತಾ ಇದೆ ಏನಾದ್ರೂ ಯೋಗ ಕಲೀಲಿಕ್ಕೆ?
1: ಸರ್ ಹತ್ರ ಹೋಗ್ತಿದ್ದಾನೆ.
0: ಯಾರು ಗುರುಗಳು? ಯಾರು?
1: ಶರತ್ ಮರ್ಗಿಲಡ್ಕ ಸರ್.
0: ಎಷ್ಟು ದಿನಾಲು ಇರುತ್ತ ಯೋಗ?
1: ಇಲ್ಲ, ಸ್ಪೆಷಲ್ ಕ್ಲಾಸ್ SGF ಇತ್ತು, ಅದು ಸ್ಕೂಲ್ ಲೆವೆಲ್ಗೆ ಮಾತ್ರ, ಮತ್ತೆ ಡೈಲಿ ಕ್ಲಾಸ್ ಅಂದ್ರೆ ಸಂಡೇ ಮಾತ್ರ.
0: ಸಂಡೇ ಮಾತ್ರ ಹೋಗ್ಬೇಕು ಅಲ್ವಾ? ಎಷ್ಟೊತ್ತು?
1: ಅದು 6:30 ರಿಂದ 8.

0: ಎಂಟಾ? ಸರಿ. ಈಗ ನಿನ್ನ ಹೆಸರಲ್ಲಿ 11 ವಿಶ್ವ ದಾಖಲೆ, 3 ರಾಷ್ಟ್ರ ದಾಖಲೆ. ಇದೊಂದು ಸಾಮಾನ್ಯ ವಿಷಯ ಅಲ್ಲ, ವಿಶ್ವ ದಾಖಲೆ. ಅದು ಸಹ 11 ವಿಶ್ವ ದಾಖಲೆ. ಅದರ ಬಗ್ಗೆ ಹೇಳು, ನಿನಗೆ ಈ ವಿಶ್ವ ದಾಖಲೆಗೆ ನಿನ್ನ ಹೆಸರು ಕೊಡ್ಬೇಕು ಅಂತ ಅನ್ಸಿದ್ದು ಯಾವಾಗ, ಯಾರು ಹೇಳಿದ್ದು ನಿಮ್ಗೆ?
1: ಅಮ್ಮ ಹೇಳಿದ್ದು.
0: ಏನಂತ ಹೇಳಿದ್ರು ಅಮ್ಮ ಬಂದು?
1: ಈ ತರ ಮಾಡು, ರೆಕಾರ್ಡ್ ಸಿಗ್ತದೆ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ಡೇ ಕೂತೆ. ಫಸ್ಟ್ ಸತಿ ಮಾಡಿದ್ದು 1:10:32 ಪದ್ಮಾಸನದಲ್ಲಿ, ಅದ್ರಲ್ಲಿ ನಂಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಿಕ್ಕಿತ್ತು.
0: ಹಾಗೆ ಕೂತ್ಕೊಂಡಿದ್ದಿ ಪದ್ಮಾಸನದಲ್ಲಿ
1: 1:10:32
0: ಹಾಗೆ ಕೂತ್ಕೊಂಡಿದ್ದೆ ಪದ್ಮಾಸನದಲ್ಲಿ. ಹಾ, ಮತ್ತೆ
1: ನೆಕ್ಸ್ಟ್ ಸೇಮ್ ಪದ್ಮಾಸನದಲ್ಲಿ 1:10:00 ಕರ್ನಾಟಕ ಬುಕ್ ಆಫ್ ರೆಕಾರ್ಡ್.
0: ಮತ್ತೆ
1: ನೆಕ್ಸ್ಟ್ ವಜ್ರಾಸನದಲ್ಲಿ 44:37 ಅಲ್ಲಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದು.
0: ವೆರಿ ಗುಡ್. ಮತ್ತೆ
1: ನೆಕ್ಸ್ಟ್ ಬದ್ಧಕೋನಾಸನದಲ್ಲಿ 45:15 ಅಲ್ಲಿ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್, 54:30

0: ವಜ್ರಾಸನದಲ್ಲಿ 44 minutes 37 seconds ಅಲ್ಲಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದು.
1: ವೆರಿ ಗುಡ್. ಮತ್ತೆ
0: ನೆಕ್ಸ್ಟ್ ಬದ್ಧ ಕೋನಾಸನದಲ್ಲಿ 45 minutes 15 seconds ಅಲ್ಲಿ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್. 54 minutes 38 seconds ಸುಪ್ತ ವೀರಾಸನ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್. ನೆಕ್ಸ್ಟ್ 11 minutes 42 seconds ಗಳ ಕಾಲ ಪರ್ವತಾಸನ ಕೊಡ್ಪಾಣದ ಮೇಲೆ, ಅದು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್, ಅದು ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ.
1: ಅದು ನಿನ್ನ ಹೆಸರಲ್ಲಿ ಇದೆ.
0: ಹೌದು.
1: ವೆರಿ ಗುಡ್.
0: ನೆಕ್ಸ್ಟ್ ಸೇಮ್, ಇದು ಸಹ ಫಸ್ಟ್ ಟೈಮ್, ಉರಿಯುವ ದೀಪವನ್ನ ಹಣೆಯಲ್ಲಿಟ್ಟುಕೊಂಡು ಸ್ಟೂಲಿನ ಮೇಲೆ ಪೂರ್ಣ ಭುಜಂಗಾಸನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್. ಕೊಡಪಾಣದ ಮೇಲೆ 1 ನಿಮಿಷದಲ್ಲಿ ಅತಿ ಹೆಚ್ಚು ಆಸನಗಳು, 15 ಆಸನ ಮಾಡಿದಾನೆ.
1: ಖಾಲಿ ಅದರ ಮೇಲೆ ನಿಂತು,
0: ಅದರ ಮೇಲೆ
1: ಕೆಳಗೆ ಇಳಿಲಿಲ್ಲ.
0: ಇಲ್ಲ, ಇಳಿಲಿಲ್ಲ. ಅದು ನೋಬೆಲ್ ಬುಕ್ ಆಫ್ ರೆಕಾರ್ಡ್ಸ್. ನೆಕ್ಸ್ಟ್, 1 ನಿಮಿಷದಲ್ಲಿ 30 ಸತಿ ಚಕ್ರಾಸನ ಮಾಡೋದು, ಅದು ಎಲೈಟ್ ಬುಕ್ ಆಫ್ ರೆಕಾರ್ಡ್ಸ್. ಅತಿ ಹೆಚ್ಚು ಬಾರಿ ಶಶಂಗಾಸನದಿಂದ ಭುಜಂಗಾಸನಕ್ಕೆ ಪರಿವರ್ತಿಸುವ ಮೂಲಕ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್. 20 ಬಾರಿ ರಾಜಕಪೋತಾಸನದಿಂದ ವಾಲ್ಮೀಕಿ ಆಸನಕ್ಕೆ ಪರಿವರ್ತನೆ ಮಾಡುವುದು, ಅದು ಚಾಲನ್ ಬುಕ್ ಆಫ್ ರೆಕಾರ್ಡ್ಸ್. 30 ಸತಿ ಭುಜಂಗಾಸನದಿಂದ ಪರ್ವತಾಸನಕ್ಕೆ ಮಾಡುದು, ಅದು OMG ಬುಕ್ ಆಫ್ ರೆಕಾರ್ಡ್ಸ್. 1 ನಿಮಿಷದಲ್ಲಿ ಅತಿ ಹೆಚ್ಚು ಆಸನಗಳನ್ನು ಸ್ಟೂಲ್ ಮೇಲೆ ಮಾಡುವುದು, ಅದು ನೋವಾ ವರ್ಲ್ಡ್ ರೆಕಾರ್ಡ್ಸ್.
1: ಎಷ್ಟಾಯ್ತು ಈಗ ನೀನು ಓದಿದ್ರಲ್ಲಿ? 11 ಬಂತ.
0: 11 ಆಗಿ 14.
1: ಇದು ರಾಷ್ಟ್ರ ದಾಖಲೆ ಹೇಳುದ ನೀನೀಗ?
0: ರಾಷ್ಟ್ರ ಎರಡು ಒಟ್ಟಿಗೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಎರಡು.
1: ಸರಿ ಸರಿ ಹೇಳು ನೀನು.
0: ಮತ್ತೆ ಜಸ್ಟ್ ಗ್ರೂಪ್ ಅಲ್ಲಿ ಮಾಡಿದ್ದೆ ಎರಡು.
1: ಗ್ರೂಪ್ ಹೇಳಿದ್ರೆ ಎಷ್ಟು ಮಂದಿ ಇದ್ರು ನಿಮ್ಮ ಗ್ರೂಪ್ ಅಲ್ಲಿ?
0: ಅದು ಸರ್ ಮಾಡಿಸಿದ್ದು.
1: ಸರ್ ಮಾಡಿಸಿದ್ದು. ಈಗ ಈ ಎಲ್ಲ ವಿಶ್ವ ದಾಖಲೆ ಹೇಳಿದ್ಯಲ್ಲ 11, ಎಲ್ಲ ಅದಿದೆಯಲ್ಲ?
0: ಅದು ಮನೆಯಲ್ಲೇ ವಿಡಿಯೋ ಕಳಿಸಿ ಶೇರ್ ಮಾಡಿದ್ರಾಯ್ತು.
1: ಅಂದ್ರೆ ಅವರು ನೋಡ್ತಾ ಇರ್ತಾರ ನಿಮ್ಮನ್ನ?
0: ಒಂದು ರೆಕಾರ್ಡಿಗೆ ಮಾತ್ರ ಅವರು ಫೋನ್ ಮಾಡಿ ಮಾಡಿದ ಮೇಲೆ ಹೇಳಿದ್ದು, ಅದು ಹೇಗೆ ಮಾಡಿದ್ದು ಅಂತೆಲ್ಲ ಒಪಾಸ್ ಮಾಡಿಸಿದ್ರು. ಮತ್ತೆ ಇಲ್ಲದಕ್ಕೆ ಜಸ್ಟ್ ವಿಡಿಯೋ ಮಾಡಿ ಅದನ್ನ ಕಳಿಸಿ ಫುಲ್ ಅಡ್ರೆಸ್ ಅದೆಲ್ಲ ಕಳ್ಸಿದ್ರಾಯ್ತು.
1: ಹಾಗೆ ಈಗ ಏನ್ ಸಿಕ್ಕಿದೆ ನಿನ್ಗೆ ಇಷ್ಟು ಅವರ ಕಡೆಯಿಂದ, ಏನೆಲ್ಲ ಸಿಕ್ಕಿದೆ ನಿನ್ಗೆ?
0: ಅದು ನಾವು ಸರ್ಟಿಫಿಕೇಟ್, ಮೆಡಲ್ ಆತರ ಒಬ್ಬೊಬ್ರದು ಒಂದೊಂದರ ಸಿಗ್ತದೆ. ಮೆಡಲ್, ಸ್ಟಿಕ್ಕರ್ ಆತರ ಎಲ್ಲ ಸಿಗ್ತದೆ. ಎಲೈಟ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸುಮಾರು ಸಿಕ್ಕಿದೆ. ಪೆನ್, ಲೇಬಲ್ ಆತರ ಅವರದ್ದೇ ರೆಕಾರ್ಡಿನ ಹೆಸರು ಬರೆದು ನಮಗೆ ಕೊಡ್ತಾರೆ. ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಪೆನ್ ಸಿಕ್ಕಿದೆ.
1: ಸರ್ಟಿಫಿಕೇಟ್ಸ್ ಅಲ್ಲ,
0: ಮತ್ತೆ ಸರ್ಟಿಫಿಕೇಟ್ ಟ್ರೋಫಿ ಆತರ ಕೊಡ್ತಾರೆ.
1: ಹಾಗೆ ಹೇಗ ಅನ್ನಿಸ್ತು ನಿನ್ನ ಹೆಸರು ಈ 11 ವಿಶ್ವ ದಾಖಲೆಗಳಲ್ಲಿ ಇದೆ ಅಂತ ಗೊತ್ತಾದಾಗ?
0: ಖುಷಿ ಆಯ್ತು.
1: ಏನ್ ಹೇಳಿದ್ರು ನಿನ್ನ ಫ್ರೆಂಡ್ಸ್ ಎಲ್ಲ?
0: ಅವರಿಗೂ ಖುಷಿ ಆಯ್ತು.
1: ಅವರಿಗೂ ಖುಷಿ ಆಯ್ತಾ? ಅದೇ ಎಷ್ಟು ದಿನ ಬಿಟ್ಟು ಹೇಳ್ತಾರೆ ಅವರು? ಆ ದಿನವೇ ಹೇಳ್ತಾರ?
0: ಇಲ್ಲ, ಅದು ಕೆಲವೊಂದಕ್ಕೆ ಕೆಲವೊಂದ್ ಸತಿ, ಒಂದು ತಿಂಗಳು ಆತರ ಎಲ್ಲ ಆಗ್ತದೆ. ಕೆಲವು ಬೇಗ ಆಗ್ತದೆ,
1: ಬೇಗ ಹೇಳ್ತಾರೆ.
0: ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಸ್ವಲ್ಪ ಆಚೆ ಈಚೆ ಒಟ್ಟಿಗೆ ಕಳಿಸಿದ್ದು. ಆದ್ರೆ ಬಂದ ಫಸ್ಟ್ ಕಳಿಸಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇದು. ಆದ್ರೆ ಅದರ ಸರ್ಟಿಫಿಕೇಟ್ ಟ್ರೋಫಿ ಎಲ್ಲ ಬಂದದ್ದು ಕರ್ನಾಟಕದ್ದು ಫಸ್ಟ್. ಹಾಗೆ ಸ್ವಲ್ಪ ಟೈಮಿಂಗ್ಸ್, ಡೇಟ್ ಎಲ್ಲ ಆಚೆ ಈಚೆ ಇರ್ತವೆ.
1: ಈಗ ಈ ವಿಶ್ವ ದಾಖಲೆ ಬಿಟ್ಟು ಮತ್ತೆ ಬೇರೆ ಎಲ್ಲಿ ಕಡೆ ಎಲ್ಲ ನಿನ್ಗೆ ಬಹುಮಾನ ಸಿಕ್ಕಿದೆ?
0: ಪ್ರೈಸಸ್, ಕಾಂಪಿಟೇಷನ್ ಅಲ್ಲಿ ಪ್ರೈಸಸ್ ಸಿಕ್ಕಿದೆ. ಮತ್ತೆ ಅವಾರ್ಡ್ ಸಿಕ್ಕಿದೆ.
1: ಯಾವ್ದೆಲ್ಲ?
0: ಬಾಲ ಪ್ರತಿಭೆ ಪುರಸ್ಕಾರ, ಯೋಗರತ್ನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಸಾಧಕ ರತ್ನ ರಾಷ್ಟ್ರೀಯ ಪ್ರಶಸ್ತಿ 2023, ಇಂಟರ್ನ್ಯಾಷನಲ್ ಗೋಲ್ಡನ್ ಕಿಡ್ 2023, ಕರುನಾಡ ಕಣ್ಮಣಿ ರಾಜ್ಯ ಪ್ರಶಸ್ತಿ, ಸಿದ್ಧಗಂಗಾ ಸೇವಾರತ್ನ ರಾಜ್ಯ ಪ್ರಶಸ್ತಿ, ಕರುನಾಡ ಸೂಪರ್ ಕಿಡ್ ಪ್ರಶಸ್ತಿ, ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ, ರಾಷ್ಟ್ರೀಯ ಯೋಗ ರತ್ನ ಪ್ರಶಸ್ತಿ, ಕರುನಾಡ ಶಿವಯೋಗಿಶ್ರೀ ರಾಜ್ಯ ಪ್ರಶಸ್ತಿ, ಪುನೀತ ಪ್ರಶಸ್ತಿ, ಕರ್ನಾಟಕ ಸೇವಾರತ್ನ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಯೋಗ ರತ್ನ ಪ್ರಶಸ್ತಿ, ಯೋಗ ಭಾರತಿ ಪ್ರಶಸ್ತಿ 2024, ಸಾಧನಾರತ್ನ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಕಣ್ಮಣಿ ರಾಜ್ಯ ಪ್ರಶಸ್ತಿ, ಪ್ರತಿಭಾರತ್ನ ಪ್ರಶಸ್ತಿ, ಕರುನಾಡ ಮಾಣಿಕ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ,

0: ಕಲಾರತ್ನ ಪ್ರಶಸ್ತಿ, ಕನ್ನಡ ಶ್ರೀ ಪ್ರಶಸ್ತಿ, ಯೋಗರತ್ನ ಸಿರಿ ಪ್ರಶಸ್ತಿ, ಅಂತಾರಾಜ್ಯ ಮಟ್ಟದ ಕಲಾರತ್ನ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿ, ಕರುನಾಡ ತಾರೆ ಪ್ರಶಸ್ತಿ, ರಾಷ್ಟ್ರೀಯ ಯೋಗ ರತ್ನ ಪ್ರಶಸ್ತಿ, ಕನ್ನಡ ಪಯಶ್ವಿನಿ ಅಚೀವ್ಮೆಂಟ್ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಗಾಯಕ ಕಲಾ ಕಣ್ಮಣಿ ಪ್ರಶಸ್ತಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2024 ಅದರಲ್ಲಿ ಮಾಡಿದ್ರಲ್ಲಿ ಗುಡ್ ಪರ್ಫಾರ್ಮರ್ ಅಂತ ಟೈಟಲ್ ಕೊಟ್ಟರು. ಜೂನ್ 2024 ಅಕ್ಷರ ದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಧಾರವಾಡ ಬೆಳಗಾವಿ, ಅದರಲ್ಲಿ ರಾಷ್ಟ್ರೀಯ ಯೋಗೋತ್ಸವ 2024 ರಾಜ್ಯ ಮಟ್ಟದ ಯೋಗ ಭಾರತಿ ಪ್ರಶಸ್ತಿ ನೀಡಿದ್ದಾರೆ. ಜಾಕಿ ಬುಕ್ ಅವರು ಆಯೋಜಿಸಿದ 12 ವರ್ಷದ ಒಳಗಿನ ಕಾಮನ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ಲೇಸ್ ಮತ್ತು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಮತ್ತೆ ಟೋಟಲ್ ಆಗಿ ವಿನ್ನರ್ ಅಂತ ಹೇಳಿದರು. ಅಕ್ಟೋಬರ್ 5, 2025 ರಿಂದ 29 ಅಕ್ಟೋಬರ್ 2025 ರವರೆಗಿನ ಬೆಂಗಳೂರು ಆಯೋಜಿಸಿದರಲ್ಲಿ 4ನೇ ಸ್ಥಾನ. ಟ್ಯಾಲೆಂಟ್ ಫೌಂಡೇಶನ್ ಅಲ್ಲಿ 4th ಪ್ರೈಸ್, ಶಿವಂ ಯೋಗ 3rd ಪ್ರೈಸ್, ಟೋಟಲ್ ಆಗಿ 28.
1: ಇದರಲ್ಲಿ ಒಂದು 10-15 ನಿಮಿಷ ನಿನ್ನ ಪ್ರಶಸ್ತಿಗಳ ಹೆಸರು ಹೇಳಲಿಕ್ಕೆ ಆಗ್ತದೆ ಅಲ್ಲ? ಅಷ್ಟು ಪ್ರಶಸ್ತಿ ಸಿಕ್ಕಿದೆ ನಿಂಗೆ, ಎಲ್ಲಿಟ್ಟಿದ್ಯ ಅದೆಲ್ಲ?
0: ಶೋಕೇಸ್
1: ಅಲ್ಲಿ ಇಟ್ಟಿದ್ಯಾ? ಇನ್ನು ಎಷ್ಟು ಬರ್ಲಿಕ್ಕೆ ಇರ್ಬೋದಲ್ಲ? ಈಗ ನಿನ್ಗೆ ಎಷ್ಟು ವರ್ಷ?
0: 11 ವರ್ಷ
1: ಅಲ್ವಾ? ಹೇಗನ್ನಿಸ್ತೇ ನಿನ್ನ ಪ್ರಶಸ್ತಿ ಎಲ್ಲ ನೋಡಿದಾಗ? ಇನ್ನೊಂದು ತರ್ಬೇಕು, ಅದಕ್ಕೆ ಇನ್ನೊಂದು ತರ್ಬೇಕಂತ ಆಗ್ತದ ಇನ್ನೊಂದನ್ನು ತರ್ಬೇಕಂತೇಳಿ ಆಗ್ತದ ಹಾಗೆ. ಸರಿ, ಮತ್ತೆ ನಿನ್ನ ಪ್ರೋತ್ಸಾಹ ಹೇಗಿದೆ ಸ್ಕೂಲಲ್ಲಿ?
0: ಸ್ಕೂಲಲ್ಲಿ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಯೋಗ ರೆಕಾರ್ಡ್ ಮಾಡಿದ ಮೇಲೆ ವನಿತಾ ಮ್ಯಾಮ್ ಅವ್ರು ಹೇಳಿದ್ರು ಇದಕ್ಕೆ ಟೀಚರ್ ಬೇಕು ಅಂತ. ಅದಕ್ಕೆ ನಾನು ಅವ್ರು ಹೇಳಿದ್ರು ಹೀಗೆ ಟೀಚರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗ್ಬೋದು ಅಂತ. ಹಾಗೆ ಸರ್ ಹತ್ರ ಜಾಯ್ನ್ ಆದ್ರು. ಹಾಗೆ ನಮ್ಮ ಹೆಡ್ ಮ್ಯಾಮ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ
1: ಯೋಗಕ್ಕೆ.
0: ಯೋಗಕ್ಕೆ
1: ಈಗ ಯೋಗ ಡೇ ಎಲ್ಲ, ಯೋಗ ದಿನ ಎಲ್ಲ ಇರುತ್ತೆ ನೋಡು. ಆಗ ನೀನೇ ಅಂತಲ್ಲ ಎದುರೋಗಿ ಯೋಗ ಎಲ್ಲ ಮಾಡುದು?
0: ನಾನು ಮಾಡ್ತೇನೆ, ಮತ್ತೆ ನನ್ನ ಫ್ರೆಂಡ್ ಸುಭಿಕ್ಷಾ ಆತರ ಸುಮಾರು ಜನ ಎಲ್ಲ ಮಾಡ್ತಾರೆ.
1: ನೀನು ಮಕ್ಕಳಿಗೆಲ್ಲ ಯೋಗ ಕಲಿಸ್ತೀಯಾ ಸ್ಕೂಲಲ್ಲಿ?
0: ಇಲ್ಲ.
1: ಇಲ್ಲ, ಅವ್ರು ಹೇಳುದಿಲ್ವಾ ಅದೊಂದು ಹಾಸನ ಹೇಗೆ, ಇದು ಹಾಸನ ಹೇಗೆ ಅಂತೆಲ್ಲ? ನನ್ನ ಹತ್ರ ಡೌಟ್ ಎಲ್ಲ ಕೇಳುದಿಲ್ವಾ?
0: ಇಲ್ಲ,
1: ಕೇಳುದಿಲ್ವಾ. ನೀನ್ ಅವರಿಗೆಲ್ಲ ಹೇಳ್ತೀಯ ಯೋಗ ಮಾಡ್ಬೇಕು, ಒಳ್ಳೇದು, ಕಾನ್ಸಂಟ್ರೇಷನ್ ಬರ್ತದೆ ಅಂತೆಲ್ಲ ನೀನ್ ಹೇಳ್ತೀಯ?
0: ಹಾ ಹೇಳ್ತಾನೆ.
1: ಏನ್ ಹೇಳ್ತಾರೆ ಅದಕ್ಕೆ?
0: ಅವ್ರು ಹೇಳ್ತಾರೆ ಆಯ್ತು ಮಾಡ್ತಾನೆ ನಾಳೆಯಿಂದ ಅಂತ.
1: ಮಾಡ್ತಾರ?
0: ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ.
1: ಈಗ ಬೇರೆ ಏನು ಹವ್ಯಾಸಗಳಿವೆ ನಿನ್ಗೆ?
0: ಚೆಸ್, ಡ್ರಾಯಿಂಗ್, ಸಿಂಗಿಂಗ್.
1: ಕ್ಲಾಸಿಗೆ ಹೋಗ್ತೀಯ ಸಿಂಗಿಂಗ್ ಕ್ಲಾಸಿಗೆ?
0: ಹಾ ಹೌದು.
1: ಹೋಗ್ತೀಯಾ? ಎಷ್ಟು ವರ್ಷದಿಂದ?
0: 5 ವರ್ಷ.
1: ಈಗ ನಾನೊಂದು ನಿನ್ಗೆ ಹಾಡು ಹಾಡ್ಲಿಕ್ಕೆ ಹೇಳಿದ್ರೆ ಹಾಡ್ತೀಯಾ?
0: ಆಯ್ತು.
1: ಹಾಡ್ತೀಯಾ? ಹಾ ಸರಿ ಹಾಡು.
0: ಮಂಗ

0: ಹಾಡ್ಸ ಸುಂದರವಾಗಿ ಹಾಡ್ತೀಯ ನೀನು ಅಲ್ವಾ? ಬೇರೆ ಬೇರೆ ಏನ್ ಮಾಡ್ತೀಯ ಈಗ ನಿನ್ಗೆ ಬಿಡುವಿನ ಟೈಮ್ ಅಲ್ಲಿ, ಅಂದ್ರೆ ಫ್ರೀ ಸಿಕ್ಕಿದಾಗೆಲ್ಲ ಏನ್ ಮಾಡ್ತೀಯ?
1: ಕ್ರಾಫ್ಟ್ ಆತರ ಎಲ್ಲ ಮಾಡ್ತಾನೆ.
0: ಮಾಡ್ತೀಯ? ಈಗ ಮನೇಲಿ ಯಾರೆಲ್ಲ ಇದ್ದಾರೆ?
1: ನಾನು, ಅಮ್ಮ, ತಂಗಿ, ತಾತ, ಅವ್ವ.
0: ಈಗ ತಂಗಿ ಯೋಗ ಮಾಡ್ತಾಳೆ?
1: ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದಾಳೆ.
0: ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ? ಎಷ್ಟು ವರ್ಷ ಅವಳಿಗೆ?
1: ಅವಳಿಗೆ 8.
0: 8 ವರ್ಷ. ನೀನ್ಸ 8 ವರ್ಷ ಇರುವಾಗ ಶುರು ಮಾಡಿದಲ್ಲ? ಅವಳು ಸಹ 8 ವರ್ಷಕ್ಕೆ ಶುರು ಮಾಡ್ತಾ ಇದ್ದಾಳ. ಯಾರ ಅವಳ ಗುರುಗಳು? ನೀನೆಯಾ?
1: ಇಲ್ಲ, ಅವಳು ಸರಿನ ಸ್ಟೂಡೆಂಟ್.
0: ನೀನ್ ಹೇಳುದಿಲ್ವಾ ನೀನು ಎಷ್ಟು ವಿಶ್ವ ದಾಖಲೆ ಇದ್ದವಳು ಮನೆಯಲ್ಲಿರುವಾಗ?
1: ಅವಳಿಗೆ ಕಲ್ಸ್ಬೇಕಾರೆ ಮ್ಯಾಟ್ ಹಾಕೊಂಡು ಬೇಗ ಬೇಗ ಬರ್ತಾಳೆ. ನಾನು ಯೋಗ ಮಾಡ್ಬೇಕಾರೆ ಹೇಳ್ತಾಳೆ, ನಂಗೆ ಹೇಳಿಕೊಡು ನಂಗೆ ಹೇಳಿಕೊಡು ಅಂತ. ಮತ್ತೆ ಎಕ್ಸಸೈಸ್, ನಾರ್ಮಲ್ ಎಕ್ಸಸೈಸ್ ಮಾಡಿ ಆಸನಗೆ ಬರ್ಬೇಕಾರೆ

0: ಸೀದಾ ಹೊರಡ್ತಾಳೆ.
1: ಮತ್ತೆ ಸರಿಗೆ ಹೇಗೆ ಕೇಳ್ತಾಳೆ ಅವಳು?
0: ಸರಿಗೆ ಅದು ಸರ್ ಅಂತ ಹೇಳಿ ಕೇಳ್ತಾಳೆ.
1: ನೀನು ಎಷ್ಟಾದ್ರೂ ಅಕ್ಕ ಅಲ್ವಾ, ಇನ್ನೊಂದು ಸ್ವಲ್ಪ ಅವಳು ಸಲಿಗೆಯಿಂದ ತಗೊಳ್ತಾಳೆ ಅಲ್ಲ. ಮತ್ತೆ ಈಗ ನೀನೀಗ ಒಂದು ಮಕ್ಕಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಿ ಅಂದರೆ ಏನಾದರೂ ಹೇಳಬೇಕೀಗ. ಈಗ ನಿನ್ನ ಈ ಕಾರ್ಯಕ್ರಮವನ್ನು ಮಕ್ಕಳೆಲ್ಲ ಕೇಳ್ತಾರೆ, ಇದು ಮಕ್ಕಳ ಕಾರ್ಯಕ್ರಮ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಏನಾದರೂ ಯೋಗದ ಬಗ್ಗೆ ಹೇಳಲಿಕ್ಕಿದ್ರೆ ಏನು ಹೇಳ್ತೀಯ ನೀನು?
0: ಯೋಗ ಸ್ಟಾರ್ಟ್ ಮಾಡೋದಿದ್ರೆ ಫಸ್ಟಿಂದನೇ ಅಡ್ವಾನ್ಸ್ ಹೋಗೋದು ರಾಂಗ್. ಫಸ್ಟ್ ಈಸಿ ಆಸನಗಳಿಂದ ಹೋಗ್ಬೇಕು, ಮತ್ತೆ ಅಡ್ವಾನ್ಸ್ ಅಡ್ವಾನ್ಸ್ ಹೋದ್ರೆ ಮತ್ತೆ ಹೈಗೆ ಹೋಗ್ಬೋದು. ಫಸ್ಟಿಗೆ ಅಡ್ವಾನ್ಸ್ ಕಲಿತ್ರೆ ಬೇಸಿಕ್ಸ್ ಗೊತ್ತಾಗೋದಿಲ್ಲ. ಬೇಸಿಕ್ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿ ಆಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಕಂಪಲ್ಸರಿ ಆಸನ ನೀಟ್ ಮಾಡಿದ್ರೆ ಮಾರ್ಕ್ಸ್ ಜಾಸ್ತಿ ಬರ್ತದೆ. ಸೊ ಫಸ್ಟ್
1: ಮಾರ್ಕ್ಸ್ ಅಂತ ಹೇಳಿದ್ರೆ
0: ಕಾಂಪಿಟೇಷನ್ ಅಲ್ಲೆಲ್ಲ
1: ಕಾಂಪಿಟೇಷನ್ ವಿಷಯ ಹೇಳುದಾ,
0: ಜಾಸ್ತಿ ಬರ್ತದೆ.
1: ಈಗ ಕಾಂಪಿಟೇಷನ್ ಅಲ್ಲ ಅವರು, ಈಗ ಮನೆಯಲ್ಲೇ ಯೋಗ ಮಾಡ್ಬೇಕು, ನೀನು ಹೇಳಿದೆ ಆಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಓದ್ಲಿಕ್ಕೆ ಅಂತೆಲ್ಲ, ಅಂತವರಿಗೆ ನಾನು ಹೇಳುದು.
0: ಅವರಿಗಂದ್ರೆ ಪ್ರಾಣಾಯಾಮ ಮಾಡ್ಬೋದು, ಮತ್ತೆ ಈಸಿ ಆಸನ, ಉಷ್ಟ್ರಾಸನ ಆ ತರ ಎಲ್ಲ ಮಾಡ್ಬೋದು, ಆಗ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತದೆ.
1: ಹಾಗೆ ಅಲ್ಲ, ಅಂತೂ ಮಕ್ಕಳೆಲ್ಲ ಯೋಗ ಮಾಡಿ ಅಂತ ಹೇಳುದು ಅಲ್ವಾ?
0: ಹೌದು.
1: ಈಗ ನೋಡು, ಈಗ ನೀನು ತುಂಬಾ ಕಡೆಗಳಿಗೆಲ್ಲ ಹೋಗಿದ್ಯ ಯೋಗ ಮಾಡ್ಲಿಕ್ಕೆ, ಎಲ್ಲಿಗೆಲ್ಲ ಹೋಗಿದ್ಯಾ?
0: ಕಂದ್ರುಪಾಡಿ, ಹರಿಹರ, ಸುಬ್ರಹ್ಮಣ್ಯ, ಸುಳ್ಯ, ಪೆರ್ಲಂಪಾಡಿ, ಪುತ್ತೂರು, ಅರಕಲಗೂಡು, ಮೈಸೂರು, ಬೆಂಗಳೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಗೋವಾ, ಅದ್ರಲ್ಲೆಲ್ಲ ಯೋಗ ಡ್ಯಾನ್ಸ್ ಮಾಡಿದ್ದು.
1: ಯೋಗ ಡ್ಯಾನ್ಸ್ ಸವ?
0: ಯೋಗ ಡ್ಯಾನ್ಸ್, ಯೋಗ ನೃತ್ಯ.
1: ಯೋಗ ನೃತ್ಯ ಅಂತ ಅದು ಹೇಗೆ?
0: ಅದು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಯೋಗ ಮಾಡೋದು.
1: ಓ, ಹಾಗಾದ್ರೆ ನೀನು ಒಳ್ಳೆ ಡ್ಯಾನ್ಸರ್ಸ್ ಅಲ್ಲ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ?
0: ಇಲ್ಲ.
1: ಇಲ್ಲ, ಮತ್ತೆ ಹೇಗೆ ಕಲ್ತಿ ನೀನು ಅದು?
0: ಅದು ಸಾಂಗ್, ಈಗ ಸಾಂಗ್ ಸಿಕ್ಕಿದ್ರೆ ಅದ್ರ ಡ್ಯಾನ್ಸ್ ಅನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಮ್ಯೂಸಿಕ್ ಬರ್ಬೇಕಾದ್ರೆ ಡ್ಯಾನ್ಸ್ ಮಾಡುದು, ಮತ್ತೆ ಟೈಮಲ್ಲಿ ಯೋಗ ಮಾಡುದು.
1: ಓ, ಹಾಗೆ ಡ್ಯಾನ್ಸ್ ಮಾಡುದು, ಯೋಗ ಸಹ ಮಾಡುದು, ಎರಡು ಸಹ?
0: ಎರಡು ಸಹ.
1: ಈಗ ನೀನು ಈಗ ಬೇರೆ ಬೇರೆ ಕಡೆಗಳ ಇಷ್ಟೆಲ್ಲ ಹೆಸರು ಹೇಳಿದ್ಯಲ್ಲ, ಈಗ ಅಲ್ಲಿ ಹೋದಾಗ ಏನ್ ಪ್ರತಿಕ್ರಿಯೆ ಹೇಗಿರ್ತದೆ ಜನಗಳದ್ದು? ನಿಂಗೆ ಕಮೆಂಟ್ ಎಲ್ಲ ಬಂದು ಹೇಳುದಿಲ್ವಾ?
0: ಚಂದ ಮಾಡ್ತೀಯ, ಇನ್ನು ಚಂದ ಮಾಡು, ಇನ್ನು ಎತ್ತರಕ್ಕೆ ಹೋಗು, ಆ ತರ ಎಲ್ಲ ಹೇಳ್ತಾರೆ.
1: ಹೇಳ್ತಾರೆ. ಈಗ ಈಗಲೂ ನಿನಗೆ ಒಂದು ನೆನಪಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಘಟನೆ ಅಥವಾ ಇನ್ಸಿಡೆಂಟ್ ನೆನ್ಪುಂಟ? ಈಗ ಯೋಗ ಮಾಡ್ಲಿಕ್ಕೆ ಯೋಗದ್ದು ಕಾಂಪಿಟೇಷನ್ ಗೆಲ್ಲ ಹೋಗಿರ್ತೀಯ ನೀನು, ಈಗಲೂ ಒಂದು ನೆನ್ಪುಂಟ ಅದೀಗ ಪಕ್ಕ ನಿನಗೆ ನೆನಪಾಗುದು ಅದೇ ಅದೊಂದು ಘಟನೆ ಅಂತ ಹೇಳ್ಬಹುದು, ಯಾವುದು?
0: ಹೈಬ್ರಿಡ್ ನ್ಯೂಸ್ ಚಾನೆಲ್ ನವರು ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅದರಲ್ಲಿ ವಿಜಾಪುರದ ಸಮಾಜ ಸೇವಕರ ಅಧ್ಯಕ್ಷ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ಎರಡು ಇತ್ತು, ಪ್ರಶಸ್ತಿ ಕೊಡೋದು ಇತ್ತು, ಯೋಗ ಡ್ಯಾನ್ಸ್ ಇತ್ತು ನಂದು. ನನ್ನ ಯೋಗ ಡ್ಯಾನ್ಸ್ ಆದ ಕೂಡ್ಲೆ ಅವ್ರು ನನ್ನ ಬಂದು ಎತ್ತಿದ್ದು ಖುಷಿಯಲ್ಲಿ.
1: ಏನ್ ಹೇಳಿದ್ರು?
0: ಚಂದ ಮಾಡಿದ್ಯಾ, ಇನ್ನು ಚಂದ ಮಾಡು, ಇನ್ನು ಎತ್ತರಕ್ಕೆ ಹೋಗು, ಇನ್ನು ತುಂಬಾ ಪ್ರಶಸ್ತಿಗಳು, ಇನ್ನು ತುಂಬಾ ಸ್ಟೇಜ್ ನಿಂಗೆ ಸಿಕ್ಲಿ ಅಂತೆಲ್ಲ ಹೇಳಿದ್ರು.
1: ಹಾಗೆ ಮತ್ತೆ ನಿಮ್ಮ ಸ್ಕೂಲ್ ಅಲ್ಲಿ ಏನ್ ಹೇಳಿದ್ರು ನಿನ್ನ ವಿಶ್ವ ದಾಖಲೆ ರಾಷ್ಟ್ರ ದಾಖಲೆ ಎಲ್ಲ?
0: ಕಂಗ್ರಾಟ್ಸ್, ಚಂದ ಮಾಡಿದ್ಯಾ ಅಂತ ಹೇಳ್ತಾರೆ.
1: ಹೇಳಿದ್ರು. ಮತ್ತೆ ಸ್ಕೂಲ್ ಅಲ್ಲಿ ಎಲ್ಲ ನಿಮ್ಗೆ ಸನ್ಮಾನ ಎಲ್ಲ ಇರ್ಲಿಲ್ವಾ?
0: ಇಲ್ಲ.
1: ಸನ್ಮಾನ ಮಾಡ್ಲಿಲ್ವಾ?
0: ಇಲ್ಲ.
1: ಸರಿ, ಈಗ ಮನೆಯವರ ಬಗ್ಗೆ ಮಾತಾಡುವ. ಈಗ ಮನೆಯಲ್ಲಿ ಹೇಳಿದೆ ಆಗ ತಂಗಿ, ಅಮ್ಮ, ಅಪ್ಪ, ಅಜ್ಜ ಎಲ್ಲ ಇದ್ದಾರೆ ಅಂತೇಳಿ, ಹೇಗಿದೆ ಅವರ ಪ್ರೋತ್ಸಾಹ? ಹೇಗಿದೆ
0: ಸಪೋರ್ಟ್? ಅಜ್ಜ ಅಜ್ಜಿ ಎಲ್ಲಿಗೆ ಹೋಗ್ಲಿಕ್ಕಿದ್ರು ಹೋಗಿ ಅಂತ ಹೇಳ್ತಾರೆ. ದೂರ ದಾವಣಗೆರೆಗೋ ಆ ತರ ಎಲ್ಲ ದೂರ ಆದ್ರೆ ನಾನು ಅಮ್ಮ ಇಬ್ರೆ ಹೋಗುದು, ಇಲ್ಲ ಬೆಂಗಳೂರು ಮೈಸೂರು ಅಂದ್ರೆ ತಾತ ಅಜ್ಜ ತಂಗಿ ಎಲ್ಲರೂ ಬರ್ತಾರೆ, ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೋಗು, ಈಗ ಚಿಕ್ಕ ಚಿಕ್ಕ ಫಂಕ್ಷನ್, ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲಿ ಇದ್ರು ಕೂಡ ಅಲ್ಲಿಗೆ ಹೋಗು ಹೋಗು ಅಂತ. ಆದ್ರೆ ನಾನು ಬರೀ ಸಂಡೆ ಮಾತ್ರ ಹೋಗುದು.
1: ಹಾಗೆ ಈಗ ಏನ್ ಮಾಡ್ತಾ ಇದಾರೆ ಅಪ್ಪ ಅಮ್ಮನ ಹೆಸರೇನು, ಅವ್ರು ಏನ್ ಮಾಡ್ತಾ ಇದ್ದಾರೆ?
0: ಅಪ್ಪನ ಹೆಸರು ಗೌತಮ್ ಅಂತ, ಅವರು ಮಸ್ಕತ್ ಅಲ್ಲಿ ಇದ್ದಾರೆ ಡೆಂಟಿಸ್ಟ್ ಆಗಿ. ಅಮ್ಮನ ಹೆಸರು ರಾಜೇಶ್ವರಿ ಅಂತ, ಅವರು ಡೆಂಟಿಸ್ಟ್ ಆಗಿ ಮನೆಯಲ್ಲಿ ಕ್ಲಿನಿಕ್ ಹಾಕಿದ್ದಾರೆ.
1: ಈಗ ನಿನ್ನ ಆಚೆ ಈಚೆ ಎಲ್ಲ ಕರ್ಕೊಂಡು ಹೋಗುದು ಅಮ್ಮ?
0: ಅಮ್ಮ
1: ಇದಕ್ಕೆ ಕಾಂಪಿಟೇಷನ್ಸ್ ಗೆಲ್ಲ ಅಮ್ಮ ಕರ್ಕೊಂಡು ಹೋಗುದು?
0: ಹೌದು.
1: ಹಾಗೆ ಮತ್ತೆ ತಂಗಿ ಹೆಸರು
0: ರಂಗಿತಾ.
1: ರಂಗಿತಾ, ನಿಂದು ಗೌರಿತಾ, ರಂಗಿತಾ. ಹೇಗೆ ತಂಗಿ?
0: ಅವಳು ಸಪೋರ್ಟ್ ಮಾಡ್ತಾಳೆ.
1: ಏನ್ ಹೇಳ್ತಾಳೆ?
0: ಅಕ್ಕ ನೀನ್ ಹೋಗು ಅಲ್ಲಿ ಪ್ರೈಸ್ ಗೆದ್ದು ಬಾ ಅಂತ, ನೀನೇ ಫಸ್ಟ್ ಬರ್ಬೇಕು ಅಂತ.
1: ಮತ್ತೆ ನಿನ್ನ ಪ್ರಶಸ್ತಿ ನೋಡಿ ಖುಷಿ ಆಗ್ತದೆ? ನನಗೆ ಸಹ ಕೊಡು, ಇಷ್ಟು ಉಂಟಲ್ಲ, ಒಂದು ಕೊಡು ನನಗೆ ಅಂತ ಹೇಳಲ್ವಾ?
0: ಇಲ್ಲ,
1: ಅದೆಲ್ಲ ಇಲ್ಲ. ಈಗ ನಿಂಗೆ ಯೋಗದಲ್ಲಿ ತುಂಬಾ ಆಸಕ್ತಿ ಅಲ್ವಾ?
0: ಹೌದು.
1: ಈಗ ಒಂದು ದಿನ ಯೋಗ ಮಾಡದಿದ್ರೆ ನಿನ್ಗೆ ಏನಾಗ್ತದೆ?
0: ಫುಲ್

0: ಗ್ಯಾಪ್ ಬಿಟ್ಟರೆ ಒಂದು ವಾರ ಎರಡು ವಾರ ಎಲ್ಲ ಆಗ್ಬೇಕಾದ್ರೆ ನಂಗೆ ಬೇಜಾರ ಸಿಟ್ಟು ಬರ್ತದೆ
1: ಅಲ್ವಾ. ಈಗ ಎಷ್ಟು, ಈಗ ವಾರದಲ್ಲಿ ಎಷ್ಟು ದಿನ ಯೋಗ ಮಾಡಬೇಕು? ದಿವಸಾಗ್ಲೂ ಮಾಡಿದ್ರೆ ಒಳ್ಳೇದು, ಈಗ ಕೆಲವರಿಗೆ ಆಗುದಿಲ್ಲ ನೋಡು, ಟೈಮ್ ಇರುವುದಿಲ್ಲ. ಅಂತವರಿಗೆ ಎಷ್ಟು ಹೊತ್ತು ಯೋಗ ಮಾಡಬೇಕು?
0: ಅಟ್ ಲೀಸ್ಟ್ ತ್ರೀ ಟೈಮ್ ವೀಕಲ್ಲಿ
1: ತ್ರೀ ಟೈಮ್ಸ್ ಯೋಗ ಮಾಡಬೇಕು ಯಾವಾಗ್ಲೂ ಆಗದಿದ್ರೆ ಅಲ್ವಾ. ಈಗ ನೀನಾದ್ರೆ ಯಾವಾಗ್ಲೂ ಮಾಡ್ತೀಯ ಯೋಗ?
0: ಯಾವಾಗ್ಲೂ ಇಲ್ಲ, ಒಂದು ಎರಡು ದಿನ ಮಿಸ್ ಆಗ್ತದೆ.
1: ಮಿಸ್ ಆಗ್ತದೆ. ಈಗ ಮುಂದೆ ಯಾವ್ದೆಲ್ಲ ಈ ವಿಶ್ವ ದಾಖಲೆ ಯಾವ್ದಾದ್ರೂ ಮಾಡ್ಬೇಕಂತ ಇದ್ದೀಯ? ಈಗ 11 ಆಗಿದೆ.
0: ನೆಕ್ಸ್ಟ್ ಹೈ ಗಿನ್ನಿಸ್ ಅಥವಾ ಗೋಲ್ಡನ್.
1: ಗಿನ್ನಿಸ್ ಅಥವಾ ಗೋಲ್ಡನ್, ಅದಕ್ಕೆ ಎಂತ ಪ್ರಿಪೇರ್ ಆಗ್ತಾ ಇದ್ದೀಯ?
0: ಇಲ್ಲ
1: ಇಲ್ಲ. ಇದಕ್ಕೆ ಹೇಗೆ ಪ್ರಿಪೇರ್ ಆದೆ ನೀನು?
0: ಇದು ಪ್ರಿಪೇರ್ ಅಂತ ಮುಂದೆ ಇಲ್ಲ, ಜಸ್ಟ್ ಓನ್ ಕ್ರಿಯೇಟಿವಿಟಿ ಅಂತ. ಈಗ ಸ್ಟೂಲ್ ಮೇಲೆ ಮಾಡುದು ಆ ತರ ಎಲ್ಲ.
1: ಹೌದು, ಆಗ ಹೇಳಿದೆ ನೋಡಿ, ಸ್ಟೂಲ್ ಮೇಲೆ ಅಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ. ಈಗ ಸೀದಾ ಹೋಗಿ ಒಂದು ಸ್ಟೂಲ್ ಇಟ್ಟು ನಿನಗೆ ಅದು ಸ್ವಲ್ಪ ಆದ್ರೂ ನೀನು ಪ್ರಾಕ್ಟೀಸ್ ಮಾಡಿ ಮತ್ತೆ ವಿಶ್ವ ದಾಖಲೆಗೆ ನೀನು ಇದು ಕೊಡುದು ಅಲ್ವಾ, ಹಾಗೆ ಹೇಳಿದ್ದು ನಾನು. ಈಗ ನೀನು ಸ್ಟೂಲ್ ಮೇಲೆ ನಿಂತು ಯೋಗ ಎಲ್ಲ ಮಾಡಿದ್ಯಾ?
0: ಹಾ, ಸ್ಟೂಲ್ ಮೇಲೆ ದೀಪ ಇಟ್ಟು ಮಾಡಿದ್ದು.
1: ಮತ್ತೆ ಇನ್ನೊಂದಾಗ ಹೇಳಿದೆ ಕೊಡಪಾನದ ಮೇಲೆ ನಿಂತು ಮಾಡಿದ್ಯಾ ಅಂತ. ಆಗ ನೀನು ಜಾರ್ಲಿಲ್ವಾ?
0: ಇಲ್ಲ
1: ಇಲ್ಲ. ಫಸ್ಟ್ ಟೈಮ್ ಮಾಡುವಾಗ ಸಹ, ಪ್ರಾಕ್ಟೀಸ್ ಮಾಡುವಾಗ ಸಹ?
0: ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಾಡ್ಬೇಕಾದ್ರೆ ಒಂದ್ಸತಿ ಅಮ್ಮನ ಸಪೋರ್ಟ್ ಇಲ್ಲದೆ ಬಿದ್ದೆ, ಮತ್ತೆ ಅಮ್ಮನ ಸಪೋರ್ಟ್ ಇದ್ದು ಮಾಡಿ ಮಾಡಿ ಮಾಡಿ ಮತ್ತೆ ಫುಲ್ ಮತ್ತೆ ಬೀಳ್ಲಿಲ್ಲ. ಒಂದ್ಸತಿ ಬಿದ್ದೆ, ಮತ್ತೆ ಬೀಳ್ಲಿಲ್ಲ.
1: ಮತ್ತೆ ಬೀಳ್ಲಿಲ್ಲ. ಮತ್ತೆ ಇದು ಸ್ಟೂಲ್ ಅಲ್ಲಿ ಮಾಡುವಾಗ?
0: ಸ್ಟೂಲ್ ಅದು ಲಾಂಗ್ ಇರ್ತದೆ, ಕೊಡ್ಪಣದಷ್ಟಿಲ್ಲ. ಫಸ್ಟ್ ಕೊಡ್ಪಣ ಮಾಡಿದ್ದು, ಸೊ ಸ್ಟೂಲ್ ಅಲ್ಲಿ ಮಾಡ್ಬೇಕಾದ್ರೆ ಈಸಿ ಆಯ್ತು.
1: ಈಸಿ ಆಯ್ತು. ಮತ್ತೆ ಇನ್ನೊಂದು ಹೇಳಿದೆ ಅಲ್ಲ ನೀನಾಗ, ತಲೆ ಮೇಲೆ ಬೆಂಕಿ ಇಟ್ಟು.
0: ಅದು ಹಣೆ ಮೇಲೆ ಬೆಂಕಿ ದೀಪ ಇಟ್ಟು, ಸ್ಟೂಲ್ ಮೇಲೆ ಆಸನ ಮಾಡಿ ಹಣೆ ಮೇಲೆ ದೀಪ ಇಟ್ಟು ಮಾಡಿದ್ದು.
1: ಹಣೆ ಮೇಲೆ ದೀಪ ಅಂದ್ರೆ ತಲೆಯನ್ನ ಹಿಂದಕ್ಕೆ ಮಾಡಿ
0: ಪೂರ್ಣ ಭುಜಂಗಾಸನ.
1: ಅದ್ರ ಪ್ರಾಕ್ಟೀಸ್ ಮಾಡ್ಲಿಲ್ವಾ ನೀನು?
0: ಅದು
1: ಅದು ಬೆಂಕಿ ಅಂತ ಹೇಳುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ ಅಲ್ಲ?
0: ಅದು ಒಂದ್ಸತಿ ಮಾಡ್ತೇನಷ್ಟೇ, ಮತ್ತೆ ರೆಕಾರ್ಡ್ ಅಲ್ಲೇ ಮಾಡಿದ್ದು.
1: ಅದು ನಿಂಗೆ ಬಿಸಿ ಆಗ್ಲಿಲ್ವಾ ಹಣೆ ಮೇಲೆ ಇಡುವಾಗ?
0: ಇಲ್ಲ
1: ಇಲ್ಲ. ಎಷ್ಟೊತ್ತು ಹಾಗೆ ಇಟ್ಕೊಂಡಿದ್ಯಾ?
0: 6:23.
1: ಆರು ನಿಮಿಷ 23 ಸೆಕೆಂಡ್ ಇಟ್ಕೊಂಡಿದ್ದೀಯ ಹಾಗೆ.
0: ಮತ್ತೆ ಯೋಗ ಕಿರು ಷಷ್ಠಿ ಅರ್ಧ ಗಂಟೆ ಪ್ರೋಗ್ರಾಮ್ ಅಲ್ಲಿ ತಲೆ ಮೇಲೆ ಕೈಯಲ್ಲಿ ಹಣೆ ಮೇಲೆ ಇಟ್ಟು ಮಾಡಿದಾನೆ.
1: ಅಂದ್ರೆ ಒಂದೇ ಸಲಕ್ಕೆ,
0: ಒಂದೇ ಸಲಕ್ಕೆ ಅಲ್ಲ, ಒಂದ್ಸತಿ ತಲೆ ಮೇಲೆ, ಒಂದ್ಸತಿ ಹಣೆ ಮೇಲೆ ಇಟ್ಟು ಮಾಡುದು, ಒಂದ್ಸತಿ ಎರಡು ಕೈಯಲ್ಲಿ ಇಟ್ಟು ಮಾಡುದು ಹಾಗೆ.
1: ಹಾಗೆ. ಈಗ ಸರಿ ಗೌರಿತ, ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಆಯ್ತಾ? ಈಗ ಮುಂದೆ ಏನಾಗ್ಬೇಕಂತಿದ್ದೀಯ ನೀನು?
0: ಯೋಗ ಥೆರಪಿಸ್ಟ್.
1: ಈಗಲೇ ಎಲ್ಲ ಡಿಸೈಡ್ ಮಾಡಿ ಆಗಿದೆ? ಅಮ್ಮ ಅಪ್ಪನಾಗೆ ಡಾಕ್ಟರ್ ಆಗ್ಬೇಕು, ಡೆಂಟಿಸ್ಟ್ ಆಗ್ಬೇಕಂತೇನು ಇಲ್ವಾ?
0: ಇಲ್ಲ.
1: ಯಾಕೆ?
0: ನಂಗೆ ಥೆರಪಿಸ್ಟ್ ಇಷ್ಟ.
1: ಥೆರಪಿಸ್ಟ್ ಇಷ್ಟ, ಅದು ಸಾಕ್ಬೋದು, ಇದು ಸಾಕ್ಬೋದಲ್ಲ ನಿನ್ಗೆ?
0: ಆದ್ರೆ ನಂಗೆ ಡೆಂಟಿಸ್ಟ್ ಇಷ್ಟ ಅಲ್ಲ.
1: ಯಾಕೆ ಇಷ್ಟ ಇಲ್ಲ?
0: ಅದಕ್ಕೆ ತುಂಬಾ ಕೆಲಸ ಎಲ್ಲ ಇರ್ತದೆ.
1: ಅಯ್ಯೋ, ಮತ್ತೆ ಸುಲಭದ ಯಾವ್ದು ಕೆಲಸ ಉಂಟು ನನ್ಗೆ ಹೇಳು ನೋಡುವ.
0: ಅಲ್ಲ, ಅದು 1 ಗಂಟೆ 2 ಗಂಟೆ ಎಲ್ಲ ಕೂತ್ಕೊಳ್ಬೇಕು, ಅದಕ್ಕೆ ಅದು ತುಂಬಾ ಕಷ್ಟ.
1: ಈಗ ಯೋಗ ಥೆರಪಿಸ್ಟ್ ಆದ್ರೂ ನೀನು ಕೂತ್ಕೊಳ್ಬೇಡವಾ?
0: ಯೋಗ ಥೆರಪಿಸ್ಟ್ ಅಲ್ಲಿ ಜಸ್ಟ್ ಎಕ್ಸಸೈಸ್ ಹೇಳಿದ್ರೆ ಆಗ್ತದೆ.
1: ಇದ್ರಲ್ಲಿ ಕ್ಲೀನ್ ಎಲ್ಲ ಮಾಡ್ಬೇಕು, ಅದು ಜಸ್ಟ್ ನೀನೊಂದು ಹೇಳಿದ್ರೆ ಆಯ್ತು ಅವ್ರಿಗೆ ಹೀಗೆ ಮಾಡ್ಬೇಕು. ಹಾಗೆ ಅಂತೂ ನೀನೀಗ ಥೆರಪಿಸ್ಟ್ ಆಗ್ಬೇಕಂತ ಇದ್ಯಾ, ಯೋಗ ಥೆರಪಿಸ್ಟ್? ಮತ್ತೆ ಚೇಂಜ್ ಆಗ್ಲಿಕ್ಕಿಲ್ಲ ಅಲ್ಲ?
0: ಇಲ್ಲ.
1: ಸರಿ ಗೌರಿತ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ವಿಶ್ವ ದಾಖಲೆಗಳು, ರಾಷ್ಟ್ರ ದಾಖಲೆಗಳು ನಿನ್ನ ಹೆಸರಿಗೆ ಬರಲಿ ಅಂತ ಹೇಳ್ತಾ ಮಗದೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಬಾಲಪ್ರತಿಭೆ ಯೋಗಪಟುವಾಗಿರುವ ಪುಟಾಣಿ ಗೌರಿತಾಳೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ಪುಟಾಣಿಗಳೇ, ಇಲ್ಲಿಗೆ ಬಾಲವೃಂದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Thank you.

ಕೇಳುಗರೆ ಗಮನಿಸಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಇಂದು ಎಲ್ಲೆಡೆ ನಡೆಯುತ್ತಿದೆ. ಎಲ್ಲ ನಾಗರಿಕರು ಹತ್ತಿರದಲ್ಲಿರುವ

0: ಪೋಲಿಯೋ ಬೂತ್ಗಳಿಗೆ ತಮ್ಮ ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೇ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
4: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211 9999, ಇನ್ನೊಂದು ಸಂಖ್ಯೆ 2222611, STD ಕೋಡ್ 08244. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ.
3: ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 10:30:15. ಬೆಳಗ್ಗಿನ ಪ್ರಸಾರವನ್ನು ಮುಂದುವರಿಸುತ್ತಾ ಪ್ರಿಯ ಕೇಳುಗರೆ, ನಿಮ್ಮೊಂದಿಗೆ ನಾನು ನಾಗರತ್ನ. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದೇಶ್ವಾಸಿ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಸಂಗೀತ ನೀಡಿದ್ದಾರೆ. ಧ್ವನಿಯಾಗಿದ್ದಾರೆ ನಿತಿನ್ ಮುಕೇಶ್ ಮತ್ತು ಅನುರಾಧ ಪೌಡ್ವಾಳ್.

ಕೇಳುಗರೇ ಗಮನಿಸಿ, 10:55 ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ಬಳಿಕ 11:30 ಇದರ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರಗಳು, ಈ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈಗ ಕೇಳಿ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರಕ್ಕಾಗಿ ಗೋಪಿ ಸುಂದರ್, ಚಿನ್ಮಯಿ ಮತ್ತು ಶ್ರೀ ಮಧುಮಿತಾ ಹಾಡಿರುವ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಈಗ ಕೇಳಿ 23 March 1931 ಶಹೀದ್ ಚಿತ್ರದ ಗೀತೆ. ಗೀತ ರಚಿಸಿದ್ದಾರೆ ದೇವ್ ಕೊಹ್ಲಿ, ಸಂಗೀತ ನೀಡಿದ್ದಾರೆ ಆನಂದ್ ರಾಜ್ ಆನಂದ್, ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಮತ್ತು ಭೂಪಿಂದರ್ ಸಿಂಗ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉಪ್ಕಾರ್ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಮಹೇಂದ್ರ ಕಪೂರ್ ಹಾಡಿರುವ ಗುಲ್ಶನ್ ಬಾವ್ರಾ ಅವರ ರಚನೆ. ಸಂಗೀತ ಸಂಯೋಜಿಸಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 10:55 ಆಗಲಿದೆ. ಇನ್ನು ಮುಂದೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಬಳಿಕ ಇದರ ಕನ್ನಡ ಅವತರಣಿಕೆ ಮನದ ಮಾತು ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ.

ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ INS ದೂನಿಗಿರಿ, INS ಸಂಶೋಧಕ್ ಮತ್ತು INS ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ MSME ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDO ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳೂ ಕೇಳಿಬರುತ್ತಿವೆ. ಸ್ನೇಹಿತರೆ,

ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು, ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000+ ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್

ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು

ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ.
root in the

ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ಕನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ

0: ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೇ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. ಸಮನ್ವಯದ ಕವಿ ಎಂದೇ ಹೆಸರಾದ ಚನ್ನವೀರ ಕಣವಿ ಅವರ ಜನ್ಮದಿನವೆಂದು ಗದಗ್ ಜಿಲ್ಲೆ ಹೊಂಬಳದಲ್ಲಿ ಜನಿಸಿದ ಅವರು ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ನಾಡೋಜ ಗೌರವಗಳಿಂದ ಭೂಷಿತರು. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಇಂದು ಬೆಳಗ್ಗೆ

0: ರಾಜ್ಯವ್ಯಾಪಿ ಆರಂಭವಾಗಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಾದ್ಯಂತ 889 ಲಸಿಕೆ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಲಿದೆ. 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. 2 ಹನಿ ಪೋಲಿಯೋ ಲಸಿಕೆ ಮಕ್ಕಳ ಜೀವನದ ಆರೋಗ್ಯ ರಕ್ಷೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಿಸೋಣ ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದ್ದಾರೆ. ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಭಾನುವಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿ ಅವರು ಚಾಲನೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈವರೆಗಿನ ಸಾಧನೆ ಅಧ್ಯಯನಕ್ಕಾಗಿ ರಚನೆಗೊಂಡ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿಯ ಸಮಗ್ರ ಚರ್ಚೆಗೆ 2027 ಜನವರಿ 1ನೇ ತಾರೀಖಿನ ಒಳಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನ ನಡೆಸುವಂತೆ ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ಒತ್ತಾಯಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿಸಿದ್ದ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಆಮದು ಕಡಿಮೆ ಮಾಡಿ ಎಣ್ಣೆ ಉತ್ಪಾದನೆಯಲ್ಲಿ ರಾಷ್ಟ್ರವು ಆತ್ಮನಿರ್ಭರವಾಗಬೇಕಾದರೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಕೇಂದ್ರ ಘಟಕದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಮರು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಾಕೃತಿಕ ಸಮತೋಲನ ಕಾಪಾಡುವುದು, ಪ್ರಾಣಿಗಳ ಆವಾಸ ಸ್ಥಾನದ ಘನತೆಯನ್ನು ಎತ್ತಿಹಿಡಿಯುವ ಹೊಣೆಗಾರಿಕೆಗೂ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಕೃತಕ ಬುದ್ಧಿಮತ್ತೆಯ ಪೊಲೀಸ್ ವ್ಯವಸ್ಥೆ ಬಲವರ್ಧನೆಗೆ ಗೃಹ ಇಲಾಖೆ 100 ದಿನಗಳ ಕಾರ್ಯಯೋಜನೆ ರೂಪಿಸಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ, ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸಾ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸಾ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನ ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ISBR, ಅಮಿಟಿ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್, ಹಾಗೆ PESR ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಶನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ ದೇವಾಲಯ ಮತ್ತೆ ಭಕ್ತರನ್ನ ಒಂದುಗೂಡಿಸುವಂತಹ AI ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ CEO ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ PHD ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತೆ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ CEO ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
2: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ

ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರ್ಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವ್ ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂಥದ್ದು.

0: ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂತದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನಿಯರ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು ನಾಲ್ಕು ಅಂಶಗಳನ್ನ ನಾನು ನೋಡ್ತೀನಿ. ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ಈಗ ದೈವ ಭಾರತಿ ಟೆಕ್ನಾಲಜೀಸ್, ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
0: ನಿಮಗ್ ಗೊತ್ತಿರೋ ಹಂಗೆ AI ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ ದಟ್ ಇಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರೋಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡೋ ಅಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಅದು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿನಲ್ಲಿ ದೈವಿಕವಾದ ಒಂದು ಸಲಹೆಗಳು ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂತ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
0: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮ್ಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು. ಅಂದ್ರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ಒಂದಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆಂಟರ್ಪ್ರಿನಿಯರ್ಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನಿನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆತರ ಹೋಗುವಂತದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವ್ದು ಕಷ್ಟ ಇಲ್ಲ. ನಾವು ಒಂದ್ ಹೆಜ್ಜೆ ಒಳಗಿನ ಯುದ್ಧ ಗೆಲ್ಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಈಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
0: ಆ ಬದಲಾವಣೆ ಎಷ್ಟು ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನ್ಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬಾ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 degree ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆತರ ಎಲ್ಲ ಇತ್ತು. ಈಗ ನಿಮ್ಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
0: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಈಗ ಯಾರೂ ಒಂದು ಹೆಸಿಟೇಷನ್ ನಾನೊಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದ್ರೆ ನಾವು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು

0: ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು, ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
0: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ನಾನು ಹೇಳಬಹುದು. ಸ್ಟೆಮ್ ಫಾರ್ ವಿಮೆನ್ ಅಂತ ನೀವು ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ, ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್, ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ, ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ, ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು, ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ, ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋ ಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು, ಇವಾಗ ನೀವು ಹೇಳಿದ ಹಾಗೆ ಕೆಲಸ ದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
0: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನು ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತೆ ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ, ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ, ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ
1: ಅಂತ.
0: ಆದ್ರೆ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ. ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ.

0: ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ ಅಂದ್ರೆ ನಿಮ್ಗೆ ಇಟ್ ವಿಲ್ ಬಿ ಲೈಕ್ 360 degrees ಫ್ರಮ್ ಟಾಪ್ ಟು ಬಾಟಮ್, ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನ್ಗಂತ ಅನ್ಸುತ್ತೆ.
1: ಮಹಿಳೆ ಅಂದ್ರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ, ಮತ್ತೆ ಅದನ್ನ ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು.
0: ಹೌದು,
1: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
0: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡೋವಂಥವ್ರು, ಹೂ ಮಾರಾಟ ಮಾಡೋವಂಥವ್ರು, ಅಂಥವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡುವಂಥದ್ದು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದು ಮಹಿಳೆಯರಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಯ್ತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಇಂಡಿಯಾ ಇಸ್ ಎ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ ನ ತುಂಬಾ ಸುಲಭವಾಗಿ ಮಾಡಬಹುದು, ಆಪ್ಸ್ ಇದೆ. ಆದ್ರಿಂದ ಒಬ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡ್ತಾರೆ. ಯಾವ ರೀತಿ ಏನ್ ಮಾಡ್ಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡ್ಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ. ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 degree ಎಕೋ ಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿದ್ದೆ.
1: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂತ ಪರಿಸ್ಥಿತಿ ಇಲ್ಲ, ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ. ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%.
1: ಹೌದು,
0: ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಇನ್ಎವಿಟಬಲ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ ಆ ತರದ್ ನಾವು ಹೇಳಲಿಕ್ಕೆ ಆಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದ್ ಕಡೆ ಹೀಗಿದೆ ಒಂದ್ ಕಡೆ ಹಾಗಿದೆ ಅಂತ ದೂಷಿಸುವಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್. ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
1: ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲಿ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲೆ ಆಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲೆ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ನ ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಆವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗೆ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನು

0: ಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತಿವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬಹುದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ ನ ಅವರು ಬೇಗನೆ ಇದು ಆ ಕೋರ್ಸಸ್ನ ಒಂದು ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗೆ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲನೂ ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳಿಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದನೇ ಆ ಸ್ಕಿಲ್ ಕೋರ್ಸಸ್ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು.
1: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
0: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಷನ್, ಎಜುಕೇಷನ್ ಅಲ್ಲಿ ನೀವೆಲ್ಲ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದ್ರೆ ನಿಮ್ಗೆ 90% ವಿಮೆನ್ ಟೀಚರ್ಸೇ ಇರುವಂತದ್ದು ಅಲ್ವಾ. ಸೊ ಹಾಗಾಗಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಹೆಲ್ತ್ ಅಲ್ಲಿ ಹೆಲ್ತ್ ಗಿವರ್ಸ್ ಅಂಡ್ ರಿಸೀವರ್ಸ್ ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಅಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್ ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಫಿಮೇಲ್ ವಿತ್ ಟೆಕ್ನಾಲಜಿ ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ. ಅದೆಲ್ಲನೂ ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತಿದ್ರೆ ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್ ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂಥದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದರೆ ಬೆಳವಣಿಗೆನ ಸ್ಟಾಪ್ ಮಾಡೋ ಅಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ನ ತಡೆಗಟ್ಟೋ ಅಂತ ಒಂದು ಇದನ್ನ ನಾವು ಮಾಡೋ ಅಂತ ಪ್ರಯತ್ನಗಳು ಹೆಚ್ಚು ನಡೆಯೋ ಅಂಥದ್ದು ಇದೆ. ESG ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂಥದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್.
1: ಹೌದು.
0: ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದ್ಯಾವ್ದು ಇದು ಪ್ರಮುಖ ಅಂತ ನನ್ಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
1: ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂತ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನ ತರಬಹುದು ಅಂತ ಅನ್ಸುತ್ತೆ. AI ಕೂಡ
0: ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ. ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ಆ ನಮ್ಮ ಒಳಗೆ ನಡೆಯೋ ಅಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅನ್ನ ಅಂದ್ರೆ ಆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲ ಮಹಿಳೆಯರಿಗೂ ಹೇಳೋ ಅಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್, ನಿಜ. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ
1: ಎಐ ಅವಕಾಶನ ಅಥವಾ

0: ಸವಾಲ,
1: ಒಂದು ಅವಕಾಶ.
0: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
1: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ, ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ, ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರ, ಆವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮ್ಗೆ ಅದಷ್ಟಗದೇ ಹುಡುಕೊಂಡು ಬರುತ್ತೆ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
0: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ.
2: ಸ್ನೇಹಿತರೆ, ಇಷ್ಟೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ ಸಮಯ 12:30.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಕೇಳುಗರೆ ಗಮನಿಸಿ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರಗಳು, ಈ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 944924

0: 656-5600.
1: ಮರೆ ತೂ ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ.
3: ಕೇಳುಗರೆ, ಚಕೋರಿ ಕಾರ್ಯಕ್ರಮಕ್ಕೆ ಕನಿಷ್ಠ 10 ವರ್ಷದ ಇತ್ತೀಚೆಗೆ ಬಿಡುಗಡೆಗೊಂಡ ಚಿತ್ರಗಳ ಗೀತೆಗಳಿಗೆ ಕೋರಿಕೆ ಸಲ್ಲಿಸಿ.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ.
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
7: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
4: ಪ್ರತಿ ಸೋಮವಾರ ಮಧ್ಯಾಹ್ನ 1:30
8: ನನ್ನ ರಾಗ ತಾನ ಪಲ್ಲವಿ
4: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
3: ಕೇಳುಗರೆ, ಇಂದು ಮಧ್ಯಾಹ್ನ 2:40 ನಾಟಕ ಇತಿ ನಿನ್ನ ಅಮೃತ, ಒಂದು ಪತ್ರ ರೂಪಕ. ಜಾವೇದ್ ಸಿದ್ದಿಕಿ ಅವರ ಮೂಲ ಹಿಂದಿ ರಚನೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಜಯಂತ್ ಕಾಯ್ಕಿಣಿ. ಪ್ರಸ್ತುತಿ ಮಂಗಳೂರಿನ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ. ನಿರ್ದೇಶನ ಸದಾನಂದ ಸುವರ್ಣ. ಈ ನಾಟಕ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 12:35 ಆಗಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕ್ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ನಾವು ಇವತ್ತು ಮಾತಾಡ್ಲಿಕ್ಕೆ ಇರುವಂತಹ ವಿಷಯ ಪ್ರೋಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂತಹದ್ದು. ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಏನು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ.
2: ಪ್ರೋಸ್ಟೇಟ್ ಅಂದ್ರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳಬಹುದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರದು ಸಂಜಿ, ಅದು ಯೂರಿನ್ ಸ್ಟೋರ್ ಮಾಡ್ಲಿಕ್ಕೆ ಇರುವುದು. ಯೂರಿನರಿ ಬ್ಲಾಡರ್ ಈಗ ನೀವು ಒಂದು ಅದು ಬಲೂನ್ ತರ ಒಂದು ಇಮ್ಯಾಜಿನ್ ಮಾಡಿದ್ರೆ, ಅದು ಬಲೂನದು ಮೌತ್ ಅಲ್ಲಿ ಅಂದ್ರೆ ಎಲ್ಲಿಂದ ಅದು ಗಾಳಿ ಬರ್ತದೆ ಆ ಪೈಪ್ ತರ ಇಮ್ಯಾಜಿನ್ ಮಾಡಿದ್ರೆ, ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಇಟ್ ಇಸ್ ಮೇಲ್ಸ್ ಅಲ್ಲಿ ಅಷ್ಟೇ ಇರುವುದು, ಇದು ಫಿಮೇಲ್ಸ್ ಅಲ್ಲಿ ಇಲ್ಲ. ಅದು ಹೇಗಿರ್ತದೆ ಅಂದ್ರೆ ಎರಡು ಭಾಗ ತರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ, ಎರಡು ಲೋಬ್ಸ್ ಇರ್ತದೆ ಯೂರಿನರಿ ಬ್ಲಾಡರ್ ಅಲ್ಲಿ ಸುತ್ತು. ಇದರದು ಫಂಕ್ಷನ್ ಏನಂತ ಕೇಳಿದ್ರೆ, ಈಗ ಮೇಲ್ಸ್ ಅಲ್ಲಿ ಇದು ಸೀಮೆನ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗ್ತದೆ, ಅಂಡ್ ಇಂಟರ್ನ್ ಅದು ರೀಪ್ರೊಡಕ್ಷನ್ ಹೀಗೆ ಕೂಡ ಹೆಲ್ಪ್ ಆಗ್ತದೆ.
1: ಅಂದ್ರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು.
2: ಹೌದು.
1: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರುತ್ತೆ,
2: ಅದರದು ರಿಸ್ಕ್ ಫ್ಯಾಕ್ಟರ್ಸ್, ಇದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚ್ ಅಲ್ಲಿ ಏನು ತಿಳಿಸಲಿಲ್ವ ನಮ್ಗೆ. ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂತದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಟ್ ಓರಲ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಬಹುದು. ಹಾಗೆ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗ ಒಂದು 50-60 ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರೋಸ್ಟೇಟ್ದು ಸೈಜ್ ಉಂಟಲ್ಲ, ಗ್ಲ್ಯಾಂಡ್ದು ಸೈಜ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಅದು ನಾರ್ಮಲ್ ಪ್ರೋಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ತರ ಅದು ಯೂರಿನರಿ ಬ್ಲಾಡರ್ ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಅದಕ್ಕೆ ಆ ಟೈಮಲ್ಲಿ ಮೂತ್ರ ಅದು ಹೋಗ್ಲಿಕ್ಕೆ ತೊಂದರೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರೋಸೆಸ್ ಇರ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ದು ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗೋದು. ಸೊ ಅಂಥದಲ್ಲಿ ಜಾಸ್ತಿ ಆಗುವಾಗ ಅದರದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಅದು ಬರುದು ಆಸ್ ಅ ನ್ಯಾಚುರಲ್ ಪ್ರೋಸೆಸ್ ಬರುದು. ಬಟ್ ಇಂಥದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ

0: ದಟ್ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ದು, ಹಾಗೆ ಮತ್ತೆ ಬರ್ಲಿಕ್ಕೆ ಚಾನ್ಸಸ್ ಇವರದಲ್ಲಿ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ
1: ಅಂದ್ರೆ ಅನುವಂಶಿಕವಾಗಿ ಬರುವಂತಹ ಸಾಧ್ಯತೆಗಳಿದೆ ಅಂತ
0: ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇದ್ರೆ
1: ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪ್ ಅನ್ನ ಏನಾದ್ರು ಐಡೆಂಟಿಫೈ ಮಾಡಬಹುದಾ?
0: ಏಜ್ ಗ್ರೂಪ್ ಅಂದ್ರೆ ಒಂದು ಜನರಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅನ್ನ ನಾವು ಏನಂದ್ರೆ ಒಂದು 50 ಜಾಸ್ತಿ ಹೋಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುದಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ಒಂದು 60 ಜಾಸ್ತಿ ಇರುವಾಗ ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಆಸ್ ದ ಏಜ್ ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಹಾಗೆ
1: ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ?
0: ಲಕ್ಷಣಗಳು ಅಂದ್ರೆ ಇದು ಯೂರಿನರಿ ಬ್ಲಡರ್ದು ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಮೇನ್ಲಿ ಮೂತ್ರ ಹೋಗ್ಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದಂದ್ರೆ ಮೂತ್ರ ಬಿಟ್ಟು ಬಿಟ್ಟು ಬರುದು, ಇಲ್ಲ ಅಂದ್ರೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಒಂದು ಫೀಲಿಂಗ್ ಬರುದು. ಮೂತ್ರ ಪಾಸ್ ಮಾಡಿದ್ಮೇಲೆ ಕೂಡ ಇಲ್ಲ ಸ್ವಲ್ಪ ಉಳಿದಿದೆ ಇನ್ನು ನನ್ ಹೋಗ್ಬೇಕು ಟಾಯ್ಲೆಟ್ಗೆ ಅಂತ ಅನಿಸುದು. ರಾತ್ರಿ ನಿದ್ದೆಯಲ್ಲಿ ಎದ್ದು ಅಟ್ಲೀಸ್ಟ್ ಒಂದು 3-4 ಸಾರ ಹೋಗ್ಬೇಕು, ಹಾಗೆ ಒಂಥರ ಸಿಂಪ್ಟಮ್ಸ್ ಇರ್ತದೆ. ಇಲ್ಲ ಅಂದ್ರೆ ಮೂತ್ರ ಮಾಡುವಾಗ ನೋವಿರಬಹುದು, ಕೆಲವರಿಗೆ ರಕ್ತ ಕೂಡ ಸ್ವಲ್ಪ ಡ್ರಾಪ್ ಡ್ರಾಪ್ ಆಗಿ ಬೀಳಬಹುದು ಯೂರಿನಲ್ಲಿ.
1: ಈ ಎಲ್ಲ ಲಕ್ಷಣಗಳು ಇದು ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಈ ಲಕ್ಷಣಗಳು ಇರಬಹುದಾ?
0: ಇದು ಪ್ರೋಸ್ಟೇಟ್ ಅಲ್ಲಿ ಸಂಬಂಧಪಟ್ಟದು. ಯಾವ್ದಾದ್ರೂ ತೊಂದರೆ ಇದ್ರೆ, ಕ್ಯಾನ್ಸರ್ ಬೇಕಂತ ಇಲ್ಲ, ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಈ ತರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ. ಅಂದ್ರೆ ಅದು ಯಾವ್ದಾದ್ರು ನಿಮ್ಮ ಯೂರಾಲಜಿಸ್ಟ್ಗೆ, ಮೂತ್ರದ ಡಾಕ್ಟರಿಗೆ, ಇಲ್ಲ ಅಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರಿಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ. ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡಬೇಕಾಗ್ತದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಹಾಗೆ
1: ಈಗ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಾ ನೀವು?
0: ಜನರಲಿ ಒಂದ್ಸಲ ಈ ತರ ತೊಂದರೆ ಬಂದ್ರೆ ಫಸ್ಟ್ ಆಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಉಂಟಾ ಹಾಗೆ ಅಂತ ನೋಡ್ಲಿಕ್ಕೆ, ಇಲ್ಲ ಅಂದ್ರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳುದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುದು. ಸೊ ಅದು ಸ್ಕ್ಯಾನ್ ಅಲ್ಲಿ ನಮ್ಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲಾಡರ್ ಅಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು 30-45 minutes ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲಾಡರ್ ಫುಲ್ ಆಗುವಾಗ ನೋಡ್ತೀವಿ. ಒಂದ್ ಅದಾದ ಮೇಲೆ ಪೇಷಂಟ್ಗೆ ಯೂರಿನ್ ಬ್ಲಾಡರ್ ಪೂರ್ತಿ ಎಂಟಿ ಮಾಡಿ ಬರ್ಲಿಕ್ಕೆ ಹೇಳ್ತೀವಿ. ಅದು ಎಂಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲಾಡರ್ ಅಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನ್ ಅಲ್ಲಿ. ಇದೆಲ್ಲ ಸೋನೋಗ್ರಫಿ ಅಲ್ಲಿ ಮಾಡೋದು. ಅದ್ರ ಜೊತೆನೆ ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸ್ಗೆ ಬರುವುದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರೋಸ್ಟೇಟ್ ಇಂದ ಬಂದಿತ್ತ ಬೇರೆ ಯಾವ್ದು ಕಾರಣಕ್ಕಾಗಿ ಬಂದಿದ್ವ ಅಂತ ನೋಡ್ಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡುದು. ಗ್ಲ್ಯಾಂಡ್ದು ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದ್ರೆ ಸ್ಕ್ಯಾನ್ ಅಲ್ಲಿ, ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟ್ಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ದು ನಾರ್ಮಲ್ ವ್ಯಾಲ್ಯೂ 2 ಆ ಥರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ರೆ ದೆನ್ ಯಾವುದಾದ್ರೂ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ.
1: ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಶುರು ಆಗುತ್ತೆ ಡಾಕ್ಟ್ರೆ?
0: ಇದು ಆಲ್ರೆಡಿ ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ. ಅಂದ್ರೆ ಅದು ಸಿಂಪ್ಟಮ್ ಒಂದು ತಿಂಗಳು 2 ಜಾಸ್ತಿ ಇದ್ರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಇಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದು ಒಂದು 1-2 weeks ಅಲ್ಲಿ, 2-1 ವಾರದಲ್ಲಿ ಅದು ತನ್ನ ಸರಿ ಆಗ್ತದೆ.
1: ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
0: ಇದೆ, ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೇವೆ. ಸೊ ಆ ಟೆಸ್ಟ್ ನಾವು ಮಾಡಿಸಬಹುದು.
1: ಸೊ ಯಾರು ಮಾಡಿಸ್ಬೇಕು ಇದನ್ನ?
0: ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ, ಅಮೆರಿಕದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವರದು ಪ್ರೋಸ್ಟೇಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ, ಇಲ್ಲ ಅಂದ್ರೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡುದು. ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರೋಸ್ಟೇಟ್ ಕ್ಯಾನ್ಸರಿಗೆ. ಸೊ ಅದು ಹೇಗೆ ಮಾಡುದಂತ ಹೇಳಿದ್ರೆ, ಇದು ನಾರ್ಮಲ್ ಆಗಿ ಇರೋದು ಮನುಷ್ಯವರಿಗೆ 50 male ಆಕ್ಚುಲಿ ಗಂಡಸರಿಗೆ 50 ಅಂಡ್ ಅಬೌವ್ ಅವರಿಗೆ ಇದು ಟೆಸ್ಟ್ ಮಾಡುದು. ಸೊ ಅದು ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಸಪೋಸ್ ಅದು 2 ಕಡಿಮೆ ಇದ್ರೆ, 2.5 ಅದಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕಂತ ಇಲ್ಲ, 2

0: ವರ್ಷಕ್ಕೆ ಒಮ್ಮೆ ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಇಲ್ಲ ಅದು 2.5 to 4 ಆ ರೇಂಜಲ್ಲಿ ಇದ್ರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 4 ಜಾಸ್ತಿ ಇದ್ರೆ ದೇರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರೆ ಅಂದ್ರೆ ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ದು ಗ್ಲ್ಯಾಂಡ್ದು ಸರಿಯಾಗಿ ನಮಗೆ ಕಾಣ್ತದೆ. ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾದರೂ ಕಾಣ್ತಿದ್ರೆ.
1: ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿರ್ತದೆ, ಅದು ತುಂಬಾ ನೋವಾಗುತ್ತೆ, ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ, ಏನ್ ಹೇಳ್ತೀರಾ ಡಾಕ್ಟ್ರೆ?
0: ನಾನು ಹೇಳಿದ ತರ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡೋದು ಬ್ಲಡ್ ಟೆಸ್ಟ್, ಯಾವುದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡೋದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯೋದು. ಸೊ ಯಾವುದು ಅದರ ನೋವು ಇಲ್ಲಾಂದ್ರೆ ಅದು ಟೆಸ್ಟ್ ಇಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಸೊ ಅದರಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ರೆ ಅಷ್ಟೇ ಮತ್ತೆ ಸ್ಕ್ಯಾನ್ ಅದೆಲ್ಲ ಮಾಡೋದು.
1: ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿದ ನಂತರ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇದಕ್ಕೆ?
0: ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರಬಹುದು. ಸ್ಟೇಜಿಂಗ್ ಅಂದ್ರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ವಲ್ಪ ಗ್ಲ್ಯಾಂಡ್ದು ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದು ಇಲ್ಲ, ಅದು ಒಂದೇ ಲೋಬ್ ಅಲ್ಲಿ. ಲೋಬ್ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ತರ ಎರಡು ಸೈಡ್ ಲೋಬ್ ಇರ್ತದೆ, ಒಂದೇ ಲೋಬ್ ಅಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಬಹಳ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್. ಇದು ಕೆಲವೊಮ್ಮೆ 5 to 10 ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗುದಿಲ್ಲ. ಅವರದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂದ್ರೆ ಹೇಳಿದ್ರೆ ಹೇಗಿರತ್ತಂದ್ರೆ ಅವರು PSA ಟೆಸ್ಟ್ ಮತ್ತೆ MRI ಅಥವಾ ಸೋನೋಗ್ರಫಿ ಮತ್ತೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಹಾಗೆ 3 ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದಂದ್ರೆ ಇಟ್ ಇಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70 ಜಾಸ್ತಿ ಇರುವ ಗಂಡಸರಿಗೆ ಬರುವುದು ತರ ಕ್ಯಾನ್ಸರ್ ಇದು. ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ ಅಂದ್ರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂಥದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಕ್ಕಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5-10 ಕೂಡ ಆಗ್ಬೋದು ಸಣ್ಣ ಸಣ್ಣ ಸ್ಲೋಲಿ ಸ್ಲೋಲಿ ಆಗಿ ಬೆಳೆಯೋದಕ್ಕೆ ಅಂತ ಹೇಳಿ ಹಾಗೆ ಇರುವ ಪೇಷಂಟ್ಸಿಗೆ ಈ ತರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೇವೆ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಿಗೆ ಅಷ್ಟೇ. ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ಲೀಸ್ಟ್ ಒಂದು 10-20 ಆ ತರ ರೇಂಜ್ ಅಲ್ಲಿ ಇದೆ, ಮತ್ತೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದ್ರೆ ಅವರಿಗೆ ಸರ್ಜರಿ ಮಾಡಿಸ್ಬೋದು. ಸರ್ಜರಿ ಅಂತ ಹೇಳಿದ್ರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟ್ದು ಗ್ಲ್ಯಾಂಡ್ ಫುಲ್ ತೆಗೆಯುವುದು, ದಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಇಫೆಕ್ಟ್ಸ್ ಇರ್ತದೆ, ಎಲ್ಲಾ ಟ್ರೀಟ್ಮೆಂಟ್ಗೆ ಕೂಡ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಒಂದಂದ್ರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರುವುದು, ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ಯೂರಿನ್ದು ಪ್ರಾಬ್ಲಮ್ ಅಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ಗೆ ಏನಿರುವುದು ಅಂತ ಹೇಳಿದ್ರೆ ಯೂರಿನ್ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದ್ರೆ ಕಂಟ್ರೋಲ್ ಇರೋದಿಂದ ಅಂತ. ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕ್ಬೇಕಾಗಬಹುದು. ದಿಸ್ ಇಸ್ ಫಾರ್ ದ ಇನಿಷಿಯಲ್ 1-2 ಸೊ ಅದಾದ್ಮೇಲೆ ಪದೇ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ ಇರುವುದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದ್ರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜ್ ಅಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದ್ರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದ್ರೆ ಡಯಾಗ್ನೋಸ್ಟಿಕ್ ಆಗಿ ಮಾಡ್ಲಿಕ್ಕೆ ಅಷ್ಟೇ, ಅದು ಏನಂತ ನೋಡ್ಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದ್ರೆ ಅದರ ಕಿರಣಗಳದ್ದು ಸ್ವಂತ ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100-1,000 ಟೈಮ್ಸ್ ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ಗೆ ಅದು ನಾಶ ಮಾಡ್ತಾರೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜಲ್ಲಿ ಮಾಡೋದು.
1: ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಗಳಿರ್ತಾವ?
0: ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದರೆ ಅದು ಮಾಡೋದು

0: ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತ ಇರುವುದು ಅಂದ್ರೆ ಅದರದ್ದು ಸುತ್ತಮುತ್ತ ಇರುವುದು ಒಂದಂದ್ರೆ ಬ್ಲಾಡರ್, ನಾನು ಹೇಳೋದು ತರ ಅದರದ್ದು ಹಿಂದೆ ಒಂದು ಟಾಯ್ಲೆಟ್ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೋಗುವಾಗ ಏನಾಗ್ತದೆ ಅಂದ್ರೆ ಮೇನ್ ಆಗಿ ಬರುವುದು ಮೂತ್ರದ್ದು ತೊಂದ್ರೆ, ಮತ್ತೆ ಮತ್ತೆ ಮೂತ್ರ ಹೋಗುದು, ರಾತ್ರಿ ಹೆದ್ಬೇಕಾಗತ್ತೆ ಮೂತ್ರ ಹೋಗ್ಲಿಕ್ಕೆ, ಮತ್ತೆ ಟಾಯ್ಲೆಟ್ ಅದು ಮತ್ತೆ ಮತ್ತೆ ಹೋಗುದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ. ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ, ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 ಮಂತ್ ಜಾಸ್ತಿ, 1 ಮಂತ್ ಅಷ್ಟೇ, 1 ಮಂತ್ ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಬೇರೆ ಅಡ್ವಾಂಟೇಜ್ ಏನಿರತ್ತಂದ್ರೆ ಸ್ಪೆಸಿಫಿಕಲಿ ರೇಡಿಯೇಷನ್ದು, ಅದು ಒಂದು 5 ಡೇಸ್ ಟ್ರೀಟ್ಮೆಂಟ್ ಅಷ್ಟೇ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5 ವಾರದಿಂದ 6 ವಾರ ಅವರು ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕಾಗ್ತದೆ, 1 ತಿಂಗಳು 1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಎಸ್ಪೆಷಲಿ ಚಿಕ್ಕದು ಸ್ಟೇಜಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೀವಿ, ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ ಪೇಷಂಟನ್ನು ಮನೆಗೆ ಕಳಿಸ್ಬೋದು. ಅಂಡ್ ಇಟ್ ಇಸ್ ಎ ಡೇ ಕೇರ್ ಪ್ರೊಸೀಜರ್, ಅಂದ್ರೆ ನೀವು ಅದಕ್ಕೋಸ್ಕರ ಅಡ್ಮಿಟ್ ಆಗಬೇಕು ಅಂತ ಇಲ್ಲ.
1: ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ?
0: ರಿಕವರಿ ಅಂದ್ರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನು ಹೇಳಿದ ತರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತೆ ಇದರದ್ದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನ್ ಹೇಳ್ತೀವಂದ್ರೆ, ಈಗ ರಾತ್ರಿ ಮಲಗ್ಲಿಕ್ಕೆ ಒಂದು 1 ಅವರ್ 2 ಅವರ್ಸ್ ಮುಂಚೆ ನೀರು ಕುಡಿಬೇಕು. ರಾತ್ರಿ ಮಲಗುವಾಗ್ಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದ್ರೆ ಮತ್ತೆ ಅದು ನಿದ್ದೆದಿಂದ ಎದ್ಬೇಕಾಗುತ್ತೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅಟ್ ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೇವೆ, ಯಾಕಂದ್ರೆ ಮೂತ್ರದ ಇನ್ಫೆಕ್ಷನ್ ಆಗಬಾರ್ದು ಅಂತ ನೋಡ್ಲಿಕ್ಕೆ. ಊಟ ಅದು ಸಂಬಂಧಪಟ್ಟದ್ದು ಹೇಗಿದೆ ಅಂದ್ರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲ ಫುಡ್, ಆಯಿಲಿ ಫುಡ್ ಹಾಗೆಲ್ಲ ತಿನ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ಫೈಬರ್ ಇರುವುದು ಫುಡ್ ಎಲ್ಲ, ಬಾಳೆಹಣ್ಣು ಅಂದ್ರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ, ಟು ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ.
1: ಈಗ ಈ ಚಿಕಿತ್ಸೆಯಿಂದ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
0: ಹೌದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ, ಇಲ್ಲಾಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್, 3ನೇ ಸ್ಟೇಜ್ 4ನೇ ಸ್ಟೇಜ್ ಕ್ಯಾನ್ಸರ್ ಇರುವಾಗೆ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ 10 ವರ್ಷವರೆಗೆ ಅಟ್ ಲೀಸ್ಟ್ ಒಂದು 50-60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರ್ ಅಲ್ಲಿ ನಮ್ಗೆ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದ್ರೆ, ನಮ್ಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್ ಇರ್ತದೆ.
1: ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಮುಂದಕ್ಕೆ? ಅದು
0: ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೊರಗೆ ಹೋಗ್ತದೆ, ಅದು ಒಂದಂದ್ರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದ್ರೆ ಬೋನ್ಸ್ ಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದ್ರೆ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದ್ರೆ, ಈ ತರ ರೇಡಿಯೇಷನ್ ಇಲ್ಲಾಂದ್ರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದ್ರೆ, ಒಂದಂದ್ರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನ್ ಗೆ ಬರುವುದಲ್ಲ, ಆಲ್ರೆಡಿ ಅವರದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ, ಅದ್ರ ಒಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನ್ ಅಲ್ಲಿ ಸ್ಪ್ರೆಡ್ ಆಗುವಾಗ ಬೋನ್ ಅಲ್ಲಿ ಫ್ರಾಕ್ಚರ್ ಬರುದು, ಅಂದ್ರೆ ಬೋನ್ ಬ್ರೇಕ್ ಆಗುದು, ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಆಕ್ಟಿವಿಟಿ ಮಾಡುವಾಗ, ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದ್ರೆ ಸ್ಟೆಪ್ ಹತ್ತುವಾಗ. ಸೊ ಇಂಥ ಸಿಂಪಲ್ ಆಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರುವುದರಿಂದ ಬೋನ್ ಬ್ರೇಕ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರಬಹುದು ಅಂದರೆ, ಈಗ ಬೋನಲ್ಲಿ ಸ್ಪ್ರೆಡ್ ಆಗಿದ್ರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ, ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದ್ರೆ ಅಲ್ಲಿಂದ ನರಗಳೆಲ್ಲ ಬರುದು, ನಮ್ದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರುದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಕೂಡ ನರ ಮೇಲೆ ಟಚ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದ್ರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬಹುದು ಕಾಲುದು. ಸೊ ಇಟ್ ಇಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವರದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದ್ಸಲ ಅದು ಪ್ಯಾರಾಲಿಸಿಸ್ ಆದ್ರೆ ಮತ್ತೆ ಅದು ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ ರಿವರ್ಸ್ ಮಾಡಬಹುದು, ಅಂದ್ರೆ ಅಟ್ ಲೀಸ್ಟ್ ಒಂದು ಎರಡು ದಿನ ಒಳಗಡೆ ಅಂದ್ರೆ. ಬಟ್ ಅದಕ್ಕಿಂತ ಜಾಸ್ತಿ ಆದ್ರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
1: ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದ್ರೂ ಮರುಕಳಿಸುವಂತ ಸಾಧ್ಯತೆಗಳಿದೆಯಾ?
0: ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಒಂದು 90-95% 5 ವರ್ಷ ಇಲ್ಲಾಂದ್ರೆ 8 ವರ್ಷ ತನಕ ಯಾವುದು ಪ್ರಾಬ್ಲಮ್

0: ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅರ್ಲಿ ಆ್ಯಂಡ್ ಇಂಟರ್ಮೀಡಿಯೇಟಲ್ಲಿ. ಬಟ್ ಹೈ ರಿಸ್ಕ್ ಇಲ್ಲಾಂದರೆ ಬೇರೆ ಕಡೆ ನಾಲ್ಕನೇ ಸ್ಟೇಜದ ರೋಗದಲ್ಲಿ ನಾವು ಅಟ್ ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಕೂಡ ಮೂರು ತಿಂಗಳಿಗೆ ನಾವು ಫಾಲೋಅಪ್ ಮಾಡಲಿಕ್ಕೆ ಹೇಳ್ತೀವಿ. ಫಾಲೋಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂದರೆ PSA ಬ್ಲಡ್ ಟೆಸ್ಟಲ್ಲೇ ಮೂರು ತಿಂಗಳಲ್ಲಿ ಫಾಲೋಅಪ್ ಮಾಡಿಸ್ಬೇಕಾಗ್ತದೆ. ಬೇರೆ ಅಂದರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದ್ದರೆ ಅದರ್ ದೆನ್ ರೇಡಿಯೇಷನ್ ಆ್ಯಂಡ್ ಸರ್ಜರಿ, ಅದು ಅಂದರೆ ಲೋಕಲ್ ಟ್ರೀಟ್ಮೆಂಟ್ ಅಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡಿಗೆ ಇಲ್ಲಾಂದರೆ ಲಿಂಫ್ ನೋಡ್ಸಿಗೆ ಅಷ್ಟೇ ಮಾಡೋದು ಥರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡ್ಬೋದು. ಎಲ್ಲಿಂದ ನೋವು ಬರ್ತದೆ ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡ್ಬೋದು. ಬಟ್ ಇದು ಯಾಕಂದರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗುದು ತರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ ನಮ್ಮ ಬೀಜದಿಂದ ಟೆಸ್ಟಿಸ್ಸಿಂದ ಬರುವುದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರ್ದು ಫೀಚರ್ಸಿಗೆ ಎಲ್ಲ ರೆಸ್ಪಾನ್ಸಿಬಲ್ ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನ್ ಅಲ್ಲಿ ಇದು ಕ್ಯಾನ್ಸರ್ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸೆಲ್ಸ್ ಬೆಳೆಯುವುದು. ಸೊ ಅದರಿಂದ ಗ್ರೋತ್ ಬರ್ತದೆ, ಅದು ನಾವು ಕಟ್ ಮಾಡಬಹುದು, ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡಬಹುದು. ಸೊ ಇದು ಸಪ್ಲೈ ಕಟ್ ಮಾಡಲಿಕ್ಕೆ ಎರಡು ರೀತಿ ಇದೆ. ಒಂದಂದ್ರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡೋದು, ಅದೊಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದ್ರೆ ಸರ್ಜರಿ ಮಾಡಿ ಟೆಸ್ಟಿಸ್ ಅಂದ್ರೆ ಬೀಜ ರಿಮೂವ್ ಮಾಡೋದು, ಎರಡು ಬೀಜ ಕೂಡ ರಿಮೂವ್ ಮಾಡೋದು, ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದ್ರೆ ನಾಲ್ಕನೇ ಸ್ಟೇಜ್ ರೋಗದಲ್ಲಿ ಈ ತರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.
1: ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದರೂ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುತ್ತಾ ಹೇಗೆ?
0: ಮೂರು ತಿಂಗಳಿಗೆ ಬರಬೇಕು ಫಾಲೋಅಪ್ಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜಲ್ಲಿ ನಾನು ಹೇಳಿದ ಥರ ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ, ಅಂದರೆ ಬ್ಯಾಕ್ದು ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡಲಿಕ್ಕೆ. ಮತ್ತು ಸಣ್ಣ ಪುಟ್ಟ ಆಕ್ಟಿವಿಟಿ ಮಾಡುವಾಗ, ಸಪೋಸ್ ಸ್ನಾನ ಮಾಡುವಾಗ ಕೂಡ ಇಟ್ ಈಸ್ ಬೆಟರ್ ದಟ್ ಅವರು ಸ್ಟೂಲಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡೋದು, ರಾದರ್ ದೆನ್ ಬಗ್ಗಿ ಮಗ್ಗ ಎತ್ಕೊಂಡು ಸ್ನಾನ ಮಾಡೋದು ಥರ, ಇಲ್ಲಾಂದರೆ ಶವರಲ್ಲಿ ಸ್ನಾನ ಮಾಡೋದು. ಆ್ಯಂಡ್ ಬೆಂಡಿಂಗ್ ಆ ಥರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ.
1: ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಇತ್ತೀಚೆಗೆ ಹೊಸ ಹೊಸ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಏನಾದರೂ ಆಗ್ತಾ ಇದೆಯಾ?
0: ರೇಡಿಯೇಷನ್ ಅಲ್ಲಿ ಮೊದಲು ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ ಲೀಸ್ಟ್ ಒಂದು 7-8 ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದರೆ, ಒಂದಂದರೆ ಅವರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೈದು ದಿನ ಬರಬೇಕು, ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಈಗ ಶಾರ್ಟನ್ ಮಾಡಿದ್ದೀವಿ, ಅಂದರೆ ಅದು ಕಡಿಮೆ ದಿನದಲ್ಲಿ ನಮಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದರೆ ಅಟ್ ಲೀಸ್ಟ್ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸ್ಬೋದು. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್. ಎರಡನೇದೇನಂತ ಹೇಳಿದರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ ನಮ್ಮ ಮೆಷಿನಲ್ಲೇ ಒಂದು CT ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡಿದ್ದು ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡ್ಬೋದು. ಸೊ ಹಾಗಿರುವಾಗ ಏನಾಗ್ತದೆ ಅಂದರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನು ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು?
0: ದಟ್ ಇಸ್ ನ್ಯಾಚುರಲ್. ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ, ಬಟ್ ಬಂದಿರೋರಿಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಸಿ, ನಮ್ಮ ಜೀವ ನಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದರೆ ನಿಮ್ಮ ಜನರಲ್ಲಿ ಜನವರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಫ್ಯಾಮಿಲಿ ಡಾಕ್ಟರಿಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದರೆ ಅವರ ಫ್ರೆಂಡ್ಸಿಗೆ ಹೇಳ್ತಾರೆ. ಫ್ಯಾಮಿಲಿಗೆ ಹೇಳೋದಿಲ್ಲ, ಕೆಲವರು ಅವರಿಗೆ ಫ್ರೆಂಡ್ಸಿಗೆ ಹೇಳ್ತಾರೆ. ಅಟ್ ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟಾಗಿ ಅಡ್ವೈಸ್ ಕೊಡಿ, ಅಂದರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ, ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಹೇಳಿ. ಸೊ ಸ್ಟ್ರೇಟ್ ಆಗಿ ನೀವು ಸ್ಪೆಷಲಿಸ್ಟ್ಗೆ ಹೋಗ್ಲಿಕ್ಕೆ ನಿಮಗೆ ನಚಿಗೆ ಆಗ್ತದೆ, ಇಲ್ಲ ಅಂದರೆ ನಿಮಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗಬೇಕು ಹಾಗೆ ಅಂತದಿರುವಾಗ ನಿಮ್ಮ ಲೋಕಲ್ ಡಾಕ್ಟರಿಗೆ ಫಸ್ಟ್ ತೋರಿಸಿ, ಅದಾದ ಮೇಲೆ ಅವರು ರೆಫರ್ ಮಾಡ್ತಾರೆ.
1: ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟರ್.
0: ಸೊ ಸ್ಕ್ರೀನಿಂಗ್ ಅಂತ ಹೇಳಿದರೆ ಜನರಲಿ ನಾವು 50 ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನೂ ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಆಗಲಿಲ್ಲ. ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ಲೀಸ್ಟ್ ಬ್ಲಡ್ ಟೆಸ್ಟ್ 2 ವರ್ಷಕ್ಕೆ ಒಮ್ಮೆ ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತೆ ನಿಮ್ಮ ಡಾಕ್ಟರ್ ನೋಡಿ ನಿಮಗೆ

0: ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳಿದ್ದು ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ ಈಗ ನಿಮ್ಮ ಫಾದರಲ್ಲಿ, ಇಲ್ಲಾಂದರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದರೆ ನಿಮ್ಮ ಅಣ್ಣ ಇಲ್ಲಾಂದರೆ ತಮ್ಮ ಅವರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ, ಇವರು ಯಾವುದಾದ್ರೂ ಒಬ್ಬರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದರೆ ದೆನ್ ನೀವು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಇದ್ದೀವಿ. ನಾರ್ಮಲಿ 50 ವರ್ಷದಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು, ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40-45 ಇಯರ್ಸ್ ಅಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ 2 ಇಯರ್ಲಿ ಒನ್ಸ್.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಕೇಳಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
1: ನಮಸ್ಕಾರಗಳು. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯ ಬಗ್ಗೆ ವಿವರಗಳು. ಕೋವಿಡ್ 19 ಸೋಂಕು ಮತ್ತು ಲಾಕ್ಡೌನ್ಗಳು ಜನಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿವೆ. ಆರೋಗ್ಯ ಸಂಕಷ್ಟವನ್ನಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟವನ್ನೂ ಸಹ ಈ ಸಾಂಕ್ರಾಮಿಕ ಪಿಡುಗು ತಂದೊಡ್ಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಅಂದರೆ ಇಂಗ್ಲಿಷ್ನಲ್ಲಿ PM ಸ್ವನಿಧಿ, ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, ಇದನ್ನು ಜೂನ್ 1, 2020 ಪ್ರಾರಂಭಿಸಲಾಯಿತು. ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ಬೀದಿ ಬದಿ ವ್ಯಾಪಾರ ಮಾಡುವವರಿಗಾಗಿ ಅವರ ವ್ಯಾಪಾರಕ್ಕೆ ಆರ್ಥಿಕ ನೆರವು ಒದಗಿಸುವುದು ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿದೆ. ಇದು ಜೂನ್ 2020 ಪ್ರಾರಂಭವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಎಂದು ಹೆಸರಿಸಲಾಗಿದೆ. PM ಸ್ವನಿಧಿ ಎಂಬುದು ಸಾಲ ಯೋಜನೆಯ ಹೆಸರಾಗಿದ್ದು ಇದು ಆತ್ಮನಿರ್ಭರ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000 ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತಿದ್ದು 1 ವರ್ಷದೊಳಗೆ ಮಾಸಿಕ ಕಂತುಗಳ ಮೂಲಕ ಹಿಂದಿರುಗಿಸಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಮಾರ್ಚ್ 24, 2020 ಹಾಗೂ ಅದಕ್ಕೂ ಮೊದಲು ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿದ್ದವರು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಗ್ರಾಮೀಣ ಅಥವಾ ನಗರ ವ್ಯಾಪಾರಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಬೀದಿ ಬದಿಯಲ್ಲಿ ತರಕಾರಿ, ಹಣ್ಣು, ತಿಂಡಿ ತಿನಿಸು ಮಾರಾಟಗಾರರು, ಪೇಪರ್ ಹಾಕುವ ಹುಡುಗರು, ಮನೆ ಮನೆಗೆ ಹಾಲು ಹಾಕುವ ಹುಡುಗರು, ಕ್ಷೌರಿಕ ಅಂಗಡಿಯವರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ, ಕಾರ್ಯಸಾಧ್ಯತೆ ಬಂಡವಾಳದ ಸಾಲದ ಅವಧಿ 1 ವರ್ಷ, ಸಮಯೋಚಿತ ಮರುಪಾವತಿಯ ಮೇಲೆ ಬಡ್ಡಿ ಸಬ್ಸಿಡಿ ಶೇಕಡ 7% ಹಾಗೂ ತ್ರೈಮಾಸಿಕ ಪಾವತಿಗೂ ಅವಕಾಶವಿದೆ. ಡಿಜಿಟಲ್ ವಹಿವಾಟಿನ ಮೇಲೆ ಮಾಸಿಕ ಕ್ಯಾಶ್ಬ್ಯಾಕ್ ವಾರ್ಷಿಕ 1,200 ರೂಪಾಯಿಗಳ

ಅವರಿಗೆ ಪ್ರೋತ್ಸಾಹದಾಯಕ ಹಣ ಲಭ್ಯವಿರುತ್ತದೆ. ಮೊದಲ ಸಾಲದ ಸಮಯೋಚಿತ ಅಥವಾ ಶೀಘ್ರ ಪಾವತಿಯ ಮೇಲೆ ಸಾಲದ ಅರ್ಹತೆಯನ್ನು ಏರಿಸಲಾಗುತ್ತದೆ. ಅಂದರೆ ಮೊದಲನೆಯದಾಗಿ 10,000 ರೂಪಾಯಿ ಮೊದಲನೆಯ ವರ್ಷ, ಇದನ್ನು ಪಾವತಿಸಲು 12 ತಿಂಗಳು ಅವಧಿ ಇರುತ್ತದೆ. ಎರಡನೇ ವರ್ಷದಲ್ಲಿ 20,000 ರೂಪಾಯಿ, ಇದನ್ನು ಪಾವತಿಸಲು 18 ತಿಂಗಳು ಅವಧಿ ಇರುತ್ತದೆ. ಮೂರನೇ ವರ್ಷದಲ್ಲಿ 50,000 ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಇದನ್ನು ಮರುಪಾವತಿಸಲು 36 ತಿಂಗಳುಗಳ ಕಾಲ ಅವಧಿ ಇರುತ್ತದೆ. ಬಡ್ಡಿ ರಿಯಾಯಿತಿ ಹಾಗೂ ಕ್ಯಾಶ್ಬ್ಯಾಕ್ ಎಲ್ಲ ಸೇರಿ ರೂಪಾಯಿ 10,000 ಸಾಲದ ಮೇಲೆ 1,602 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಪಡೆಯಬಹುದು. ಸಾಲ ಪಡೆಯಲು ಯಾವುದೇ ರೀತಿಯ ಮೇಲಾಧಾರ ಭದ್ರತೆ ಅಗತ್ಯವಿಲ್ಲ ಹಾಗೂ ಶೀಘ್ರ ಪಾವತಿಗೆ ಯಾವುದೇ ದಂಡವಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಆಧಾರಿತ ಅರ್ಜಿ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ. ಈ ಯೋಜನೆಯ ಅರ್ಹ ಮಾನದಂಡಗಳು ಅಥವಾ ಅಗತ್ಯ ದಾಖಲೆಗಳು. ಈ ಯೋಜನೆಗೆ ಅರ್ಹ ಮಾರಾಟಗಾರರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ನಗರ ಅಥವಾ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ, ಎರಡನೆಯದಾಗಿ ಆಧಾರ ಕಾರ್ಡ್, ಮೂರನೆಯದಾಗಿ ಆಧಾರ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಸರಿಯಾಗಿರಬೇಕು, ನಾಲ್ಕನೆಯದಾಗಿ ಗುರುತಿನ ಚೀಟಿ ಇಲ್ಲದವರು ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಮಾಡಿರುವ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಥವಾ ವಿಧಾನವು ಏನು ಅಂತಂದರೆ, ಮೊದಲು PM ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ಗೆ ಹೋಗಲು https://pmsvanidhi.mohoua.gov.in/ ಈ ಲಿಂಕನ್ನು ಬಳಸಬಹುದು. ನಂತರ ನೀವು ಕೆಲವು ಆಯ್ಕೆಗಳನ್ನು ನೋಡುತ್ತೀರಿ. ರೂಪಾಯಿ 10,000 ಸಾಲ, ರೂಪಾಯಿ 20,000 ಸಾಲ, ರೂಪಾಯಿ 50,000 ಸಾಲ, ಸಾಲದ ಸ್ಟೇಟಸ್, ಹೀಗೆ ಕೆಲವು ಆಯ್ಕೆಗಳಿವೆ. 10,000 ರೂಪಾಯಿ, 20,000 ರೂಪಾಯಿ ಅಥವಾ 50,000 ರೂಪಾಯಿ ಸಾಲದ ಬಟನ್ ಆಯ್ಕೆ ಮಾಡಿಕೊಳ್ಳಬೇಕು. ಹೊಸ ವಿಂಡೋ ತೆರೆಯುತ್ತದೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. ಈ OTP ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಈ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮೊದಲಿಗೆ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸಿದವರು 20,000 ರೂಪಾಯಿ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ 20,000 ರೂಪಾಯಿ ಸಾಲ ಪಡೆದವರು ಸಕಾಲದಲ್ಲಿ ಪಾವತಿ ಮಾಡಿದವರು 50,000 ರೂಪಾಯಿ ಸಾಲ ಪಡೆಯಲು ಅರ್ಹರು. ಈ ಯೋಜನೆಯ ಅಂಕಿಅಂಶಗಳನ್ನು ನೋಡುವುದಾದರೆ 31 ನವೆಂಬರ್ 2023 ಅಂಕಿಅಂಶಗಳು: ಮೊದಲನೇ ಟರ್ಮ್ ಲೋನಿಗೆ ಅರ್ಹ ಅರ್ಜಿಗಳು 7,40,46,321, ಇದರಲ್ಲಿ ಮಂಜೂರಾದ ಅರ್ಜಿಗಳು 58,06,156, ಸಾಲ ಪಾವತಿಸಿದ ಅರ್ಜಿಗಳು 54,25,857, ಬ್ಯಾಂಕ್ನಿಂದ ವಾಪಸ್ಸಾದ ಅರ್ಜಿಗಳು 669,194, ಮರುಪಾವತಿಸಿದ ಸಾಲಗಳು 22,59,409. ಮೊದಲನೇ ಟರ್ಮ್ ಲೋನ್ ಅಂತಂದರೆ ಇದು 10,000 ರೂಪಾಯಿಗಳದ್ದಾಗಿರುತ್ತದೆ. ಇನ್ನು ಎರಡನೇ ಟರ್ಮ್ ಲೋನ್, ಇದರ ಅಂಕಿಅಂಶಗಳನ್ನು ನೋಡುವುದಾದರೆ ಅರ್ಹ ಅರ್ಜಿಗಳು 2,80,80,969, ಮಂಜೂರಾದ ಅರ್ಜಿಗಳು 1,62,000, ಸಾಲ ಬಟವಾಡೆ ಆದ ಅರ್ಜಿಗಳು 15,10,347, ಬ್ಯಾಂಕ್ನಿಂದ ಹಿಂದಿರುಗಿಸಿದ್ದಂತಹ ಅರ್ಜಿಗಳು 2,55,83, ಸಾಲ ಮರುಪಾವತಿ ಮಾಡಲಾದಂತಹ ಅರ್ಜಿಗಳು 2,59,639. ಇದು ಎರಡನೇ ಟರ್ಮ್ ಲೋನ್ ಅಥವಾ 20,000 ರೂಪಾಯಿ ಸಾಲದ ಅಂಕಿಅಂಶಗಳು. ಇನ್ನು ಮೂರನೆಯ ಟರ್ಮ್ ಲೋನ್ ಅಥವಾ 50,000 ರೂಪಾಯಿ ಸಾಲದ ಅಂಕಿಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಅರ್ಹ ಅರ್ಜಿಗಳು 2,29,124, ಮಂಜೂರಾದ ಅರ್ಜಿಗಳು 1,99,392, ಸಾಲ ಪಾವತಿ ಮಾಡಬೇಕಾದ ಅರ್ಜಿಗಳು 1,88,162, ಬ್ಯಾಂಕ್ನಿಂದ ಹಿಂದಿರುಗಿಸಿದಂತಹ ಅರ್ಜಿಗಳು 13,585. ಈ ಮೂರನೇ ಟರ್ಮ್ ಲೋನು ಇನ್ನೂ ತನಕ ಯಾವುದೇ ಸಾಲ ಮರುಪಾವತಿಯನ್ನು ಮಾಡಿಲ್ಲ. ಯಾಕಂದರೆ ಈ ಯೋಜನೆಯು 2024 ತನಕ ಇರುವುದರಿಂದ ಯಾವುದೇ ರೀತಿಯ ಮೂರನೇ ಟರ್ಮ್ ಲೋನು ಮರುಪಾವತಿ ಆಗಿಲ್ಲ.
ಧನ್ಯವಾದಗಳು.

ಇದುವರೆಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದವರು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಪ್ರಗತಿಪಥ ಕೇಳಿದಿರೇ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ, ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಅವರು ಹೇಳಿದರು. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದರು. ಅಲ್ಲದೆ DRDO ಅಭಿವೃದ್ಧಿಪಡಿಸಿರುವ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು. ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೋಲಿಂಗ್ ಆದ್ಯತೆ ನೀಡುವುದು ಹಾಗೂ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸುವುದಾಗಿ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದು ಹೇಳಿದರು.
1: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, कि विदेश में छुट्टियां मनाने से बचें, कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं.
0: महाराष्ट्र नांदेड़ जिले

0: ಪೆಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲ ಆರ್ಮಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಡೊಮಿನಿಕ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಘಾಲಯದ ಜೀವಂತ ಬೇರು ಸೇತುವೆಗಳ ವೈಶಿಷ್ಟ್ಯವನ್ನು ವಿವರಿಸಿದ ಪ್ರಧಾನಿ, ಅವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಜಾಲಕ್ಕೆ ಸೇರಿಸಲು ಭಾರತ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಸೇತುವೆಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತ ಹ್ಯಾಲಿ ವಾರ್ಜಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ಮಹಿಳೆಯರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕ ಬಳಕೆಗೆ ಒದಗಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಜನಸಹಭಾಗಿತ್ವವೇ ಪ್ರಮುಖ ಶಕ್ತಿಯಾಗಿದ್ದು ಕ್ಯಾಚ್ ದ ರೈನ್ ಅಭಿಯಾನದಡಿ ಮಹಿಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆರಂಭಗೊಂಡಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಹಾಗೂ ವಿಶೇಷ ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ನಾಳೆಯಿಂದ ಜುಲೈ 1ರವರೆಗೆ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಗಣ್ಯರು ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ ಅವರು, ಮಾದಕ ದ್ರವ್ಯ ವ್ಯಸನದಿಂದ ದೂರವಿರುವಂತೆ ಹಾಗೂ ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಆಡಿರುವ 4 ಪಂದ್ಯಗಳಲ್ಲಿ 3 ಗೆಲುವುಗಳೊಂದಿಗೆ ಗುಂಪು ಎ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ಆಡಿರುವ ಎಲ್ಲ 4 ಪಂದ್ಯಗಳಲ್ಲೂ

0: ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತ ತಂಡ ಇದುವರೆಗೆ ಅಜೇಯವಾಗಿರುವ ಆಸ್ಟ್ರೇಲಿಯಾ ವಿರುದ್ಧ ಗೆಲುವು ಸಾಧಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 1:20. ಸ್ವರಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇಂದಿನ ಸ್ವರಮಾಧುರ್ಯದಲ್ಲಿ ಪಂಡಿತ್ ವಿನಾಯಕ ತೊರವಿ ಹಾಡಿರುವ ವಚನಗಳು. ಮೊದಲಿಗೆ ಸುಂಕದ ಬಂಕಣ್ಣರು ಅವರ ವಚನ.

ಇದುವರೆಗೆ ಪಂಡಿತ್ ವಿನಾಯಕ ತೊರವಿ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಂಗಳೂರು, ಸಮಯ 1:30:30. ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲ ಗೀತೆ ಫೇರ್ ಅಂಡ್ ಲವ್ಲಿ ಚಿತ್ರದಿಂದ ರಿಂಗಾಗಿದೆ ನನ್ನದೇ ಫೋನ್ ಎಂಬ ಗೀತೆ. ಈ ಹಾಡಿಗಾಗಿ ಅಪೇಕ್ಷಿಸಿ ಸಂದೇಶ ಕಳುಹಿಸಿದವರು ಮಂಜೇಶ್ವರ ಸಮೀಪದ ಮೀಯಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮತ್ತು ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಮೀಯಪದವು. ಫೇರ್ ಅಂಡ್ ಲವ್ಲಿ ಚಿತ್ರದ ಈ ಗೀತೆಯ ಸಾಹಿತ್ಯ ಎಪಿ ಅರ್ಜುನ್ ಅವರದು. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಸೋನು ನಿಗಮ್.

ಪುತ್ತೂರು ಬೆಟ್ಟಂಪಾಡಿಯಿಂದ ರಾಘವ ಮಣಿಯಾಣಿ ಶಕುಂತಲಾ ಮತ್ತು ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಇವರಿಗೆ AK-56 ಚಿತ್ರದ ಕರೆದಾಗ ಕಣ್ಣ ಮುಂದೆ ಬರುವೆ ಎಂಬ ಗೀತೆಯನ್ನು ಕೇಳುವ ಅಪೇಕ್ಷೆಯಾಗಿದೆ ಎಂದು ಸಂದೇಶ ಕಳುಹಿಸಿದ್ದಾರೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಅಭಿಮಾನ್ ರಾಯ್ ಅವರದು. ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ರೀಟಾ. ಪುತ್ತೂರಿನ ಬೆಟ್ಟಂಪಾಡಿಯ ನಮ್ಮ ಕೇಳುಗರಿಗಾಗಿ AK-56 ಚಿತ್ರದ ಗೀತೆ ಇದೀಗ.

ಗುರುವಾಯನ ಕೆರೆಯ ಶಾರದಾನಗರದಿಂದ ಮಂಜುನಾಥ್ ಕುಂಬ್ಳೆ ಅವರು ಫೈಲ್ವಾನ್ ಚಿತ್ರದ ಕಣ್ಣುಮಣಿಯೇ ಎಂಬ ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ. ಸಂಜಿತ್ ಹೆಗ್ಡೆ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಸ್ವರ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ. ಗುರುವಾಯನ ಕೆರೆಯ ಶಾರದಾನಗರದ ಮಂಜುನಾಥ್ ಕುಂಬ್ಳೆ ಅವರ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ರಂಗಿತ ರಂಗ ಚಿತ್ರದ ಕೇಳೆ ಚೆಲುವೆ ಎಂಬ ಗೀತೆಯನ್ನು ಕೇಳುವ ಅಪೇಕ್ಷೆಯಿಂದ ಕಾರ್ಕಳ ತಾಲೂಕು ಹಿರ್ಗಾನದ ನೆಲ್ಲಿಕಟ್ಟೆಯಿಂದ ರಮಾನಂದ ಪವಿತ್ರ ಆತ್ರೇಯ ಮತ್ತು ಆರಾಧ್ಯಾ ನಾಯಕ್ ಸಂದೇಶ ಕಳುಹಿಸಿದ್ದಾರೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಅನೂಪ್ ಭಂಡಾರಿ ಅವರದು. ಸಂಗೀತ ನೀಡಿದ್ದಾರೆ ಸಂಗೀತ ಮತ್ತು ಸಾಹಿತ್ಯ ಅನೂಪ್ ಭಂಡಾರಿ ಅವರದು. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ದೀಪಿಕಾ ಟಿ ಮತ್ತು ಅನೂಪ್ ಭಂಡಾರಿ. ಕೇಳಿ ನಿಮ್ಮ ಮೆಚ್ಚಿನ ಗೀತೆ ರಂಗಿತರಂಗ ಚಿತ್ರದಿಂದ.

ಚಕೋರಿ ಕಾರ್ಯಕ್ರಮದಲ್ಲಿ ಮುಂದೆ ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಅಪೇಕ್ಷೆಯ ಹೆಬ್ಬುಲಿ ಚಿತ್ರದ ಉಸಿರೇ ಉಸಿರೇ ಎಂಬ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿರುವ ಗಾಯಕ ಜೋಡಿ ಶ್ರೇಯಾ ಘೋಷಾಲ್ ಮತ್ತು ಶಾನ್. ಬಿಂದು ಪ್ರಕಾಶ್ ಅವರ ಕೋರಿಕೆಯ ಹೆಬ್ಬುಲಿ ಚಿತ್ರದ ಗೀತೆ ಇದೀಗ ಪ್ರಸಾರವಾಗ್ತಾ ಇದೆ.

ಚಕೋರಿ ಕಾರ್ಯಕ್ರಮದ ಕೊನೆಯಲ್ಲಿ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯ ಶಿವಲಿಂಗಪ್ಪ ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಲವ್ 360 ಚಿತ್ರದ ಜಗವೇ ನೀನು ಗೆಳತಿಯೇ ಹಾಡಿಗಾಗಿ ಕೋರಿಕೆ ಕಳುಹಿಸಿದ್ದಾರೆ. ಸಿದ್ದು ಶ್ರೀರಾಮ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಶಶಾಂಕ್ ಅವರದು. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯ ನಮ್ಮ ಕೇಳುಗರ ಅಪೇಕ್ಷೆಯ ಲವ್ 360 ಚಿತ್ರದ ಗೀತೆ ಇದೀಗ.

ಇದುವರೆಗೆ ಚಕೋರಿ ಕಾರ್ಯಕ್ರಮದಲ್ಲಿ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಜಿಶಾ ಮತ್ತು ಗಣೇಶ್.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು, ಸಮಯ 2:00 ಆಗಲಿದೆ. ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: Government asks Indian citizens not to undertake Kailash Mansarovar Yatra without all required travel documents. Security situation in West Asia deteriorates sharply with both US and Iran launching fresh military strikes against each other. And an ICC Women's T20 World Cup, India to take on Australia in the final Group A match in London today. With that, we end the midday news.
1: ಆಕಾಶವಾಣಿ ಮಂಗಳೂರು, ಸಮಯ 2:15. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮೈ ಖಿಲಾಡಿ ತೂ ಅನಾಡಿ ಚಿತ್ರದ ಗೀತೆ. ರಾಣಿ ಮಲಿಕ್ ಅವರ ಸಾಹಿತ್ಯಕ್ಕೆ ಅನು ಮಲಿಕ್ ಅವರ ಸಂಗೀತವಿದೆ. ಗಾಯಕ ಜೋಡಿ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು.

ಮುಂದೆ ಕೇಳಿ ಏಕ್ ದೂಜೆ ಕೇ ಲಿಯೇ ಚಿತ್ರದ ಗೀತೆ, ಸಾಹಿತ್ಯ ಆನಂದ್ ಭಕ್ಷಿ ಅವರದು, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ ಗಮನಿಸಿ, 2:40 ನಾಟಕ ಈತಿ ನಿನ್ನ ಅಮೃತ, ಒಂದು ಪತ್ರರೂಪಕ ಜಾವೇದ್

ಸಿದ್ದಿಕಿ ಅವರ ಮೂಲ ಹಿಂದಿ ರಚನೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಜಯಂತ್ ಕಾಯ್ಕಿಣಿ. ಪ್ರಸ್ತುತಿ ಮಂಗಳೂರಿನ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ. ನಿರ್ದೇಶನ ಸದಾನಂದ ಸುವರ್ಣ ಅವರದು. ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸುವತ್ತ ಮುನ್ನಗಬೇಕು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲಾ ಆರ್ಮಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಮತ್ತು ಜನಜಾಗೃತಿಯಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಪೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ಈ ಉಪಕ್ರಮಗಳು ಮಕ್ಕಳ ಹಾಗೂ ಮಹಿಳೆಯರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಇದರಿಂದ ಭಾರತೀಯ ಭಾಷೆಗಳು ಮತ್ತು ಪುರಾತನ ಗ್ರಂಥಗಳ ಡಿಜಿಟಲ್ ಸಂರಕ್ಷಣೆಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಡೊಮಿನಿಕನ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚುತ್ತಿರುವ ಗೌರವ ಸಂತಸದ ವಿಷಯ ಎಂದು ಹೇಳಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು.
1: ಗಣೇಶ ಜಿ ಕಿ ಮೂರ್ತಿಯಾ ಬನಾನೆ ವಾಲೆ ಅಭಿ ಸೆ ಸಕ್ರಿಯ ಹೋ ಜಾತೆ ಹೈ ಇಸ್ಲಿಯೆ ಮೇರಾ ಆಪ್ ಸಭಿ ಸೆ ಏಕ್ ಆಗ್ರಹ ಹೈ ಕಿ ಆಪ್ಕೆ ಘರ್ ಯಾ ಆಸ್ ಪಾಸ್ ಕಿ ಜಗಹೋಂ ಪರ್ ಗಣಪತಿ ಬಪ್ಪಾ ಕಿ ಜೊ ಮೂರ್ತಿ ಸ್ಥಾಪಿತ ಹೋ ವೋ ಹಮಾರೆ ದೇಶ ಕಿ ಮಿಟ್ಟಿ ಸೆ ಬನಿ ಹೋ ವೋ ಹಮಾರೆ ಅಪ್ನೆ ಕುಮಾರೋ ಔರ್ ಸ್ಥಾನೀಯ ಕಲಾಕಾರೋ ಕೆ ಹಾಥೋ ತಯಾರ್ ಹುಯಿ ಹೋ ಮಿಟ್ಟಿ ಕಿ ಮೂರ್ತಿಯಾ ಪೂಜಾ ಕೆ ಬಾದ್ ಸಹಜ ರೂಪ ಸೆ ಪಾನಿ ಮೇ ವಿಲೀನ್ ಹೋ ಜಾತಿ ಹೈ ಇಸ್ಸೆ ಹಮಾರಿ ನದಿಯಾ ತಾಲಾಬೋ ಔರ್ ಪರ್ಯಾವರಣ ಕಿ ರಕ್ಷಾ ಹೋತಿ ಹೈ.
0: ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮಖಾನ ಮೈದಾನದಲ್ಲಿ ಹುಬ್ಬಳ್ಳಿಯ ರೋಟರಿ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಎಂಎನ್ಆರ್ ಫೌಂಡೇಶನ್ ಆಯೋಜಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಿಸಿದರು. ನಂತರ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನಾಗರಿಕರ ಅಪ್ರತಿಮ ಸಾಧನೆಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದವು. ದೇಶವಾಸಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸುವ ಈ ಕಾರ್ಯಕ್ರಮವು

0: ದೇಶದ ಪ್ರಗತಿಯ ಯಶೋಗಾಥೆಯಾಗಿದೆ. ಈ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ ಸ್ಥಳೀಯ ಆವಿಷ್ಕಾರಗಳು ಪರಿಸರ ಸಂರಕ್ಷಣೆ, ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಯುವಶಕ್ತಿ, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಜಲ ಸಂರಕ್ಷಣೆ, ಸ್ವಚ್ಛತೆ, ಪ್ರವಾಸೋದ್ಯಮ, ಕ್ರೀಡೆ, ಡಿಜಿಟಲ್ ಇಂಡಿಯಾ ಹಾಗೂ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಹಾಗೂ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸಿ ಇಡೀ ದೇಶಕ್ಕೆ ಅವರ ಪರಿಚಯ ಮಾಡಿಕೊಡುವ ಪ್ರಧಾನಿಯವರ ಈ ಶೈಲಿ ಪ್ರತಿಯೊಬ್ಬರ ಭಾರತೀಯನಲ್ಲೂ ಸ್ಫೂರ್ತಿಯಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಶಾ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸುವತ್ತ ಮುನ್ನುಗ್ಗಬೇಕು ಎಂದು ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟ್ರಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್, ಐಪಿಎಸ್ ಸಚಿನ್ ಗೋರ್ಪಡೆ, ಆಂಧ್ರಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಮಾತನಾಡಿ ನಶಾಮುಕ್ತ ಭಾರತದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟವಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು.
4: Rajiv Gandhi University of Health Sciences has played a vital role in strengthening health education, research and public health services, contributing immensely to the well-being of the society. I am very proud that a university of ours is making the maximum number of doctors to serve the society. It has played a transformative role in saving generations of healthcare professionals.
0: ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ರೂಪಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪೋಷಕರು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು. ಆರೋಗ್ಯಕರ ಕುಟುಂಬದಿಂದ ಆರೋಗ್ಯಕರ ರಾಜ್ಯ ಹಾಗೂ ದೇಶ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಶಿವಕುಮಾರ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾನುವಾರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 36,686 ಲಸಿಕಾ ಕೇಂದ್ರಗಳು, 988 ಸಂಚಾರಿ ಕೇಂದ್ರಗಳು, 2,125 ಮುಖ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 114,213 ಲಸಿಕಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಎನ್ಜಿಒಗಳು ಅಭಿಯಾನಕ್ಕೆ ಕೈಜೋಡಿಸಿ ದೇಶ ಸೇವೆಯ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ಸಂತೋಷದ ತಂದಿದೆ ಎಂದು ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿರುವ ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಿದ್ದು, ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ, ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜೂನ್ 28ರಿಂದ ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ

0: ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ ಮಂಡ್ಯ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯಾಗಿ ಮಾಡಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟೀಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ಹಾವೇರಿ ವಿಧಾನಸಭಾ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಿಸುವತ್ತ ಮುನ್ನುಗ್ಗಬೇಕು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕೆ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು.
2: ಇತಿ ನಿನ್ನ ಅಮರತ, ಒಂದು ಪತ್ರ ರೂಪಕ. ಜಾವೇದ್ ಸಿದ್ದಿಕಿಯವರ ಮೂಲ ಹಿಂದಿ ರಚನೆಯನ್ನು ಕನ್ನಡಕ್ಕೆ ಅನುವಾದಿಸಿರುವವರು ಜಯಂತ ಕಾಯ್ಕಣಿ. ಪ್ರಸ್ತುತಪಡಿಸುವವರು ಮಂಗಳೂರಿನ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರು. ನಿರ್ದೇಶನ ಸದಾನಂದ ಸುವರ್ಣ.
3: ಪತ್ರ ವಾಚನದ ಮೂಲಕ ಪ್ರೇಕ್ಷಕರ ಮನಸ್ಸನ್ನೇ ರಂಗಸ್ಥಳವಾಗಿಸಿ ಆವರಿಸಿಕೊಳ್ಳುವ ಕೃತಿ ಇತಿ ನಿನ್ನ ಅಮೃತ. ಲಖನೌದ ಲಕ್ಷ್ಮೀನಾರಾಯಣ ನಿಗಮ್ ಅವರ ಸುಪುತ್ರಿ ಅಮೃತಾಳ ಜನ್ಮದಿನಕ್ಕೆ ಶುಭ ಕೋರಿ ಅವರ ಗೆಳೆಯ ನವಾಬ್ ಸೈಯದ್ ಅಬ್ಬಾಸ್ ಹೈದರ್ ತಮ್ಮ ಪುತ್ರ ಸೈಯದ್ ಜುಲ್ಫಿಕರ್ ಹೈದರ್ನನ್ನು ಬರ್ತ್ಡೇ ಪಾರ್ಟಿಗೆ ಕಳುಹಿಸುತ್ತಾರೆ. ಮೊದಲ ನೋಟದಲ್ಲೇ ಆಕರ್ಷಿತರಾದ ಈ ಯುವ ಜೋಡಿ ಪತ್ರ ಮುಖೇನ ಗೆಳೆತನ ಬೆಳೆಸುತ್ತಾರೆ. ಹುಚ್ಚು ವ್ಯಾಮೋಹಿ ಕಲಾವಿದೆಯಾದ ಅಮೃತ ಮತ್ತು ಹುರುಪಿನ ಮಹತ್ವಾಕಾಂಕ್ಷಿ ಯುವಕ ಜುಲ್ಫಿ, ಈ ಇಬ್ಬರು ಪ್ರೇಮಿಗಳು 40 ವರ್ಷಗಳ ಕಾಲ ಪರಸ್ಪರ ಬರೆದುಕೊಂಡ ಕಾಗದಗಳಲ್ಲಿ ಅವರ ವ್ಯಕ್ತಿಚಿತ್ರ, ಭಾವನೆಗಳು, ಸಂಬಂಧಗಳು, ವಿಚಾರಧಾರೆ, ಕೌಟುಂಬಿಕ ವಿವರಗಳು, ಜೀವನದ ಆಗುಹೋಗುಗಳು, ಜೊತೆಗೆ ಅಂದಿನ ರಾಜಕೀಯ ಎಲ್ಲವೂ ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ಕೇಳುಗರಿಗೆ ಈ ಪತ್ರಗಳ ವಾಚನ ಒದಗಿಸುವ ಅನುಭವ ಅಪೂರ್ವ, ಅನನ್ಯ. ಈಗ ಕೇಳಿ ಒಂದು ಪತ್ರ ರೂಪಕ ಇತಿ ನಿನ್ನ ಅಮೃತ.

0: ಇದೀಯ ಜುಲ್ಫಿ, ನೀನು ಕೊಟ್ಟ ಉಡುಗೊರೆಯಿಂದ ತುಂಬ ಖುಷಿಯಾಯಿತು. ಆದರೆ ನೀನು ನನಗೆ ಯಕ್ಷಕನ್ನಿಕೆಯ ಕತೆ ಪುಸ್ತಕವನ್ನು ಯಾಕೆ ಕೊಟ್ಟೆ? ನನ್ನ ಬಳಿ ಈಗಾಗಲೇ ಯಕ್ಷಕನ್ನಿಕೆಯರ ಕತೆ ಪುಸ್ತಕಗಳ ರಾಶಿಯೇ ಇದೆ.
1: ಡಿಯರ್ ಅಮೃತ, ನಾನು ನಿನಗೆ ದೇವಕನ್ನಿಕೆಯ ಪುಸ್ತಕ ಯಾಕೆ ಕೊಟ್ಟೆ ಗೊತ್ತಾ? ಹುಟ್ಟುಹಬ್ಬದ ಪಾರ್ಟಿಗೆ ನಿಮ್ಮ ಮನೆಗೆ ಬಂದಿದ್ದಾಗ ನೀನು ದೇವಕನ್ನಿಕೆಯಂತೆ ಕಾಣ್ತಿದ್ದೆ, ಅದಕ್ಕೆ.
0: ಖಂಡಿತ ನಾನು ದೇವಕನ್ನಿಕೆ ಥರ ಇಲ್ಲ ಅಂತ ಅಮ್ಮ ಹೇಳ್ತಾಳೆ. ಈಗ ಗೊತ್ತಾಯ್ತು ನೀನೆಂತ ಬುರುಡೆ ಮಾಸ್ಟರ್ ಅಂತ. ಇನ್ನು ಮುಂದೆ ನಿನ್ನ ಯಾವ ಕಾಗದಕ್ಕೂ ನಾನು ಉತ್ತರಿಸೋದಿಲ್ಲ. ನಿನ್ನ ಪುಸ್ತಕದೊಳಗಿನ ದೇವಕನ್ನಿಕೆ ಚಿತ್ರ ನನಗೆ ತುಂಬಾ ಇಷ್ಟವಾಯಿತು.
1: ಪ್ರಿಯ ಅಮೃತ, ನಿನ್ನ ಅಕ್ಷರ ತುಂಬಾ ಮುದ್ದಾಗಿದೆ. ನಾನು ಹಾಗೆ ಸುಂದರವಾಗಿ ಬರೆಯಲು ಪ್ರಯತ್ನಿಸಿದ್ದೇನೆ.
0: ನನ್ನ ಅಕ್ಷರ ಎಷ್ಟು ಕೆಟ್ಟದಾಗಿದೆ ಅಂತ ನನಗೆ ಗೊತ್ತು. ನೀನು ಮತ್ತೆ ಬುರುಡೆ ಬಿಟ್ಟಿದ್ಯಾ?
1: ಅದಿರ್ಲಿ, ನನ್ನ ಅಕ್ಷರ ಹೇಗನ್ನಿಸ್ತೇನೆ ನಿನಗೆ? ನಿನ್ನ ಹೆಸರಿನ ಪಕ್ಕವೇ ನಾನು ಬೆಳೆಸಿದ ಹೂವು ಹೇಗಿತ್ತು?
0: ಅದೇನು ಹೂವ, ಒಳ್ಳೆ ಕಂಬಳಿ ಹುಳ ಇದ್ದಂಗಿದೆ. ಸ್ಟೂಪಿಡ್.
1: ಈದ್ ಹಬ್ಬದ ದಿನ ನನಗೆ ವಿಶ್ ಮಾಡೋಕೆ ಬರ್ತಿದ್ದೀಯಾ ತಾನೆ
0: ಜುಲ್ಫಿ? ಈದ್ ಕಾರ್ಡ್ ನಲ್ಲಿರೋದು ನಿನ್ನದೇ ಅಕ್ಷರ ತಾನೆ?
1: ಹೌದು, ನಾನೇ ಬರೆದಿದ್ದು.
0: ಹಾಗಾದ್ರೆ ಖಂಡಿತ ಬರ್ತೇನೆ. ಆದ್ರೆ ಒಂದ್ ಷರತ್ತು, ಈದ್ ವಿಶ್ ಮಾಡೋ ನೆಪದಲ್ಲಿ ನೀನು ಎಲ್ಲರೆದುರು ನನ್ನ ತಬ್ಕೋಬಾರ್ದು. ತಿಳೀತಾ?
1: ನಿಮ್ಮ ಸಾಗರ್ ಹವೇಲಿ ಬೇಸಿಗೆಯ ಮಧ್ಯಾಹ್ನದಲ್ಲೂ ತಣ್ಣಗಿರುತ್ತೆ ಅಂತ ಕೇಳಿದ್ದೇನೆ. ನಾನು ಅಲ್ಲಿ ಬಂದು ಹೋಮ್ವರ್ಕ್ ಮಾಡಬಹುದೇ?
0: ಇಲ್ಲಪ್ಪ,

0: ಅದು ಹೆಂಗಸರ ಅಂತಃಪುರ, ಅಲ್ಲಿ ನೀನು ಬರುವಂತೇ ಇಲ್ಲ.
1: ನಿನ್ನ ಶಾಲೆ ನನ್ನ ಶಾಲೆ ಎದುರೇ ಇದೆ. ಎರಡೂ ಶಾಲೆ ಎಷ್ಟೊಂದು ಹುಡುಗರು ಹುಡುಗಿಯರು ಭೇಟಿ ಆಗ್ತಾನೆ ಇರ್ತಾರೆ, ನೀನ್ಯಾಕೆ ಸಿಗೋದಿಲ್ಲ ನನಗೆ?
0: ನನಗೆ ನಾಚಿಕೆ ಆಗುತ್ತೆ.
1: ಹ್ಯಾಪಿ ದಿವಾಳಿ.
0: ನಿನಗೂ ದೀಪಾವಳಿಯ ಶುಭಾಶಯಗಳು. ಈ ಗ್ರೀಟಿಂಗ್ ಕಾರ್ಡ್ ನಾನೇ ಮಾಡಿದ್ದು. ಈ ಚಿತ್ರದಲ್ಲಿನ ಹುಡುಗನ ಕೈಗೆ ಬ್ಯಾಂಡೇಜ್ ಇದೆ ನೋಡು, ಯಾಕೆ ಹೇಳು? ತನ್ನದೇ ನಕ್ಷತ್ರ ಕಡ್ಡಿಯಿಂದ ಪಾಪ ಕೈ ಸುಟ್ಟುಕೊಂಡಿದ್ದಾನೆ ಪೋರ.
1: ಬೇಜಾರಾಯ್ತಾ? ಕಿಸ್ ಮಾಡೋ ಉದ್ದೇಶ ನನಗಿರಲೇ ಇಲ್ಲ, ಆದ್ರೆ ಜರಿ ಲಂಗದಲ್ಲಿ ನೀನೆಷ್ಟು ಚಂದ ಕಂಡೆ. ಏನ್ ಮಾಡೋದು, ನಿನಗೆ ಬೇಜಾರಾಗಿದ್ರೆ SORRY
0: ಸರಿಯಾಗಿ ಕಿಸ್ ಮಾಡೋಕೆ ಬಂದ್ರೆ ತಾನೆ ನಿನ್ಗೆ. ಜತೆಗಿತ್ತಿರೋ ಚಿತ್ರ ಸರಿಯಾಗಿ ನೋಡು, ಮುದ್ದಿಸ್ತಾ ಇರೋ ಅಶೋಕ್ ಕುಮಾರ್ ಮತ್ತು ಲೀಲಾ ಚಿಟ್ನಿಸ್ ನಾನೇ ಬಿಡಿಸಿದ್ದು. ಮೂಗು ಸ್ವಲ್ಪ ಡೊಂಕಾಗಿದೆ, ಕಿಸ್ ಅಂದ್ರೆ ಅದು. ಇದನ್ನ ಬೇರೆ ಯಾರಿಗಾದ್ರೂ ತೋರಿಸಿದ್ರೆ ನನ್ನಾಣೆ.
1: ಮೂಗೇ ಯಾಕೆ, ಮುಖವನ್ನೇ ಡೊಂಕಾಗಿರಿಸುವಂತ ಚಿತ್ರ ನಿಂದು. ಅದಿರ್ಲಿ, ನಾನು ಕೂಡ ನಿಂದೊಂದು ಚಿತ್ರ ಬಿಡಿಸಿದ್ದೇನೆ ನೋಡು, ಹೇಗಿದೆ?
0: ಇದು ನಾನಾ? ವಾರೆ ವಾ, ಹಾಗಂತ ನೀನು ಬರದದ್ದು ಒಳ್ಳೇದಾಯ್ತು ನೋಡು, ಇಲ್ವಾದ್ರೆ ನನಗೆ ತಿಳಿತಾನೆ ಇರ್ಲಿಲ್ಲ. ಈ ಜನ್ಮದಲ್ಲಿ ನೀನು ಆರ್ಟಿಸ್ಟ್ ಆದಾಗೆ ಬಿಡು. ಅಭಿನಂದನೆ, ಕೊನೆಗೂ ಮೆಟ್ರಿಕ್ ಪಾಸ್ ಆಗಿಯೇ ಬಿಟ್ಟೆ ಅನ್ನು.
1: ಕೊನೆಗೂ ಅಂದ್ರೆ ಮೊದಲನೇ ಯತ್ನದಲ್ಲೇ ಪಾಸ್ ಆಗಿದ್ದೇನೆ. ಮತ್ ಮುಂದೆ ಕೇಳು, ಅಲಿಗಢಗೆ ಹೊರಟು ನಿಂತಿದ್ದೇನೆ.
0: ಯಾಕೆ? ಇಲ್ಲಿ ಲಕ್ನೋದಲ್ಲಿ ಕಾಲೇಜ್ ಇಲ್ವಾ?
1: ಇದೆ, ಆದ್ರೆ ಅಲಿಗಢನ ಸ್ಟ್ಯಾಂಡರ್ಡ್ ಇಲ್ಲ ಅಂತೆ. ಅದಕ್ಕೆ ಎಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದೀಯಾ, ಒಂದು ಪೋಸ್ಟ್ ಕಾರ್ಡ್ ಹಾಕುವಷ್ಟು ಪುರುಸುತ್ತಿಲ್ವಾ?
0: ಈ ಪಿಕ್ಚರ್ ಪೋಸ್ಟ್ ಕಾರ್ಡ್ ನನ್ನ ಕೈಯಿಂದಲೇ ಬಿಡಿಸಿದ್ದೇನೆ. ಹೇಗಿದೆ ಪೇಂಟಿಂಗ್?
1: ಕಾರ್ಡಿನ ಹಿಂದೆ ಎಷ್ಟೊಂದು ಜಾಗ ಖಾಲಿ ಬಿಟ್ಟಿದ್ದಿ, 4 ಸಾಲ ಬರೆದಿದ್ರೆ ನಿಂದೇನು ಗಂಟು ಹೋಗ್ತಿತ್ತು. ನನ್ಗೆಷ್ಟು ಖುಷಿ ಆಗ್ತಿತ್ತು ಎನ್ನುವುದರ ಪರಿವೇ ನಿನಗಿದ್ರೆ ತಾನೆ?
0: ಸುಮ್ಮನೆ ಬರೀಬೇಕು ಅಂತಲೇ ಬರೆಯೋದು ನಂಗಿಷ್ಟ ಇಲ್ಲ. ಅಲ್ಲದೆ ಬರೆಯುವಂತದ್ದು ಏನಿದೆ ಮಹಾ?
1: ಇದೆ, ತುಂಬಾ ಇದೆ. ಈ ಪ್ರಶ್ನೆಗಳಿಗೆ ತಕ್ಷಣ ಉತ್ತರಿಸು. ನಿನಗೆ ನನ್ನ ನೆನಪಾಗ್ತದೆಯೇ?
0: ಹೌದು.
1: ನಾನು ಅಲಿಗಢಗೆ ಹೋದ ಮೇಲೂ ನನ್ನನ್ನು ನೆನೆಸ್ಕೋತೀಯ?
0: ಹೌದು.
1: ನಿನ್ನ ಮನೆಗೆ ನನ್ನ ವಯಸ್ಸಿನ ಬೇರೆ ಹುಡುಗರು ಬರ್ತಾರಾ?
0: ಇಲ್ಲ.
1: ನಿನ್ನ ತಂದೆ ದಿವಾನ್ ಸಾಹೇಬರು ಮೀರತ್ನ ಯಾವುದೋ ಗಾಯಕನ್ನು ಇಟ್ಕೊಂಡಿದ್ದಾರೆ ಅಂತ ಕೇಳಿದೆ, ಇದು ನಿಜವೇ?
0: ಹೌದು.
1: ನಿನ್ನ ಅಮ್ಮ ವಿಷ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ರು ಅಂತಲೂ ಕೇಳಿದ್ದೆ, ಇದೂ ನಿಜವೇ?
0: ಹೌದು.
1: ನನ್ನ ಪ್ರೀತಿಯ ಅಮೃತ, ಕೆಲವು ಸಮಯದಿಂದ ನಿನಗೆ ನಾನು ಕಾಗದ ಬರೆಯದಿರುವ ಕಾರಣ ನಿನಗೆ ಗೊತ್ತೇ ಇದೆ. ಭಾರತ ಪಾಕಿಸ್ತಾನಗಳ ತಪ್ತ ಪರಿಸ್ಥಿತಿಯಿಂದಾಗಿ ಇಲ್ಲಿ ಹೊರಬಿದ್ದು ಒಂದು ಕಾರ್ಡ್ ಹಾಕುವುದು ದುಸ್ತರವಾಗಿದೆ. ವಿಚಿತ್ರವಾದ ತಲ್ಲಣ ಇದೆ. ಕಾಲೇಜುಗಳು ಬಂದ್, ಬಜಾರುಗಳು ಬಂದ್, ಹೊರಬೀಳುವಂತೆಯೇ ಇಲ್ಲ. ಹೊರಗೆ ಹಿಂಸೆ, ರಕ್ತಪಾತ, ಒಳಗೋ ಭಯ, ಅವಿಶ್ವಾಸ. ಜನಗಳಿಗೆ ಏನಾಗಿ ಹೋಗಿದೆ ಅಮೃತ? ಹುಚ್ಚು ಹಿಡಿದವರ ಹಾಗೆ ಯಾಕೆ ವರ್ತಿಸ್ತಾ ಇದ್ದಾರೆ? ದೇಶವನ್ನು ಕೊಯ್ದಾಗ ನಾನು ಲಕ್ನೋದಲ್ಲಿದ್ದೆ. ಅದೆಂಥ ನರಮೇಧ! ದೇವರೇ ನನ್ನನ್ನು ಕಾಪಾಡಿದ ಅನ್ಬೇಕು. ನೀನಂತೂ ಡೆಹ್ರಾಡೂನ್ನಲ್ಲಿ ನಿನ್ನ ಅಜ್ಜಿ ಜೊತೆಗೆ ಬೆಚ್ಚಗಿದ್ದೆ. ಸದ್ಯ ಪರಿಸ್ಥಿತಿ ತುಸು ಸುಧಾರಿಸಿದೆ, ಆದರೆ ಮನೆಯಲ್ಲಿ ಶಾಂತಿ ಇಲ್ಲವಾಗಿದೆ. ನಾವು ಪಾಕಿಸ್ತಾನಕ್ಕೆ ಹೋಗೋಣ ಅಂತ ಅಮ್ಮಿಜಾನ್ ಹಠ ಹಿಡಿದಿದ್ದಾರೆ, ಆದರೆ ಅಬ್ಬಾಜಾನ್ ಬಿಲ್ಕುಲ್ ತಯಾರಿಲ್ಲ. ಅವರಂತೂ ಪ್ರತ್ಯೇಕ ಪಾಕಿಸ್ತಾನದ ಕಟ್ಟ ವಿರೋಧಿ. ಪಾಲಾಗುವುದರಿಂದ ದ್ವೇಷ ತಣಿಯುವುದಿಲ್ಲ ಅಂತಾರೆ. ಒಂದು ವೇಳೆ ಅಮ್ಮಿ ಹೇಳಿದಂತೆ ನಾನು ಪಾಕಿಸ್ತಾನಕ್ಕೆ ಹೋಗಿಬಿಟ್ರೆ ನಿನ್ನ ಕತೆ ಏನು ಅಮೃತ?
0: ನನಗೇನು ದಾಡಿ ಆಗುವುದಿಲ್ಲ, ನನ್ನ ದೇಶದಲ್ಲೇ ಇದ್ದೇನೆ ನಾನು. ಮನೆ ತೊರೆಯುತ್ತಿರುವವನು ನೀನು, ನಿನ್ನದೇ ಯೋಚನೆ.

0: ಈ 2 ವರ್ಷಗಳಲ್ಲಿ ಕೇವಲ ಒಂದೇ ಪತ್ರ ಬರೆದಿದ್ದಿ, ಅದು 1.5 ಸಾಲಿನದು. ನಾಚಿಕೆ ಆಗ್ಬೇಕು ನಿನಗೆ.
1: ಕಾಗದ ಬರೆಯುವುದು ನನಗೆ ಬಿಲ್ಕುಲ್ ಇಷ್ಟವಾಗುತ್ತಿಲ್ಲ. ಡಿಯರ್ ಜುಲ್ಫಿ ಎಂದು ಶುರು ಮಾಡಿದ ನಂತರ ಮುಂದೇನು ಬರೀಲಿ ಎಂದು ತೋಚದೆ ತಾಸುಗಟ್ಟಲೆ ಸುಮ್ಮನೆ ಕುಳಿತು ಬಿಡುತ್ತೇನೆ. ಹಾ, ಒಂದು ಕೆಟ್ಟ ಸುದ್ದಿ, ಪಪ್ಪ ಆ ಮೀರತ್ವಾಲಿ ಗಾಯಕಿಯೊಂದಿಗೆ ಮದುವೆ ಆಗಿದ್ದಾರೆ. ಅವಳೀಗ ಹಾಡುವ ದಂಧೆಯನ್ನು ಬಿಟ್ಟಿದ್ದಾಳಂತೆ. ಪಪ್ಪ ಅವಳೊಂದಿಗೆ ಜಾಸ್ತಿ ಇರುತ್ತಾರೆ. ಅಮ್ಮ 1 ವಾರದಿಂದ ದೇವರ ಕೋಣೆಯಲ್ಲೇ ಇದ್ದಾಳೆ. ಬೇಗ ಉತ್ತರಿಸು.
0: ನಿನ್ನ ಪಪ್ಪ ಹೀಗೆ ಮಾಡಬಾರ್ದು. ನಾನು 8ನೇ ತಾರೀಕಿಗೆ ಬರುತ್ತಿದ್ದೇನೆ. 9ರಂದೇ ನಿನ್ನನ್ನು ಕಾಣ್ತೇನೆ.
1: ನಾನಂತೂ 8ರ ಸಂಜೆಯೇ ನಿನ್ನ ಹಾದಿ ನೋಡುತ್ತೇನೆ.
0: ನನ್ನ ಅತ್ಯಂತ ಅಕ್ಕರೆಯ ಅಮೃತ, ನಿನ್ನನ್ನು ಕಾಯಿಸಿ ಕೊನೆಗೂ ಬರಲೇ ಇಲ್ಲ ನಾನು. ಇದು ಅಕ್ಷಮ್ಯ, ನನ್ನನ್ನು ಕ್ಷಮಿಸಬೇಡ. ಎಷ್ಟೊಂದು ಪ್ರಯತ್ನಿಸಿದ್ರೂ ಆಗಲೇ ಇಲ್ಲ. ಆ ದಿನ ಅಬ್ಬಾಜಾನ್ ಕಲೆಕ್ಟರ್ ಸಾಹೇಬರನ್ನ ಮನೆಗೆ ಔತಣಕ್ಕೆ ಕರೆದಿದ್ದರು. ಅವರಿಗೆ ನನ್ನನ್ನು ಪರಿಚಯಿಸುವುದೇ ಈ ಔತಣದ ಮುಖ್ಯ ಉದ್ದೇಶವಾಗಿತ್ತು. ಯಾಕೆಂದರೆ ಅಬ್ಬಾಜಾನ್ಗೆ ನಾನು ಸಿವಿಲ್ ಸರ್ವಿಸ್ ಸೇರಬೇಕು ಅಂತ ಹಠ ಉಂಟಾಗಿದೆ. ಆ ದಿಶೆಯಲ್ಲಿ ಎಲ್ಲ ತಯಾರಿಗಳು ಶುರುವಾಗಿವೆ. ನಾನು ನಾಡಿದ್ದು ಖಂಡಿತ ಬರ್ತೇನೆ.
1: ಭಾವಿ ಕಲೆಕ್ಟರ್ ಸಾಹೇಬರಿಗೆ ಆದಾಬ್. ನಾನು ನಿಂದಿ ಜೊತೆ, ಎಂದ್ರೆ ನರೇಂದ್ರನ ಜೊತೆ ಕೊಠಾವಾರದಲ್ಲಿ ಅವನ ಎಸ್ಟೇಟ್ಗೆ ಹೋಗ್ತಾ ಇದ್ದೇನೆ.
0: ಈ ನರೇಂದ್ರ ಯಾರು? ತಕ್ಷಣ ಉತ್ತರಿಸು.
1: ನಿಂದಿ ನನ್ನ ದೋಸ್ತ್.
0: ನಾನು ನಿನ್ನ ಈ ದೋಸ್ತನ ಕುರಿತು ಮಾಹಿತಿ ಸಂಗ್ರಹಿಸಿದ್ದೇನೆ. ಅವನ ಸಹವಾಸ ತಕ್ಷಣ ನಿಲ್ಲಿಸು. ಅವನು ಖಂಡಿತ ಒಳ್ಳೆಯ ಹುಡುಗ ಅಲ್ಲ. ಅವನ ಕುರಿತು ಜನಾಭಿಪ್ರಾಯ ತುಂಬಾ ಕೆಟ್ಟದಾಗಿದೆ.
1: ಆದ್ರೆ ನನ್ನ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ. ಖಾಸ್ ಸಂಗತಿ ಏನೆಂದ್ರೆ, ಅವನು ನಿನ್ನಂತೆ ತನ್ನ ಅಬ್ಬಾಜಾನರ ತಾಳಕ್ಕೆ ಕುಣಿಯುವುದಿಲ್ಲ. ಅವನ ಇನ್ನೊಂದು ಆಕರ್ಷಕ ಸಂಗತಿ ಎಂದರೆ, ಅವನು ಯಾವತ್ತೂ ಸಾರಿ ಹೇಳುವುದಿಲ್ಲ. ಬದುಕನ್ನು ಲಜ್ಜೆಗೀಡಾಗಿಸುವವರನ್ನು ನಾನು ದ್ವೇಷಿಸುತ್ತೇನೆ. ಕತ್ತಿನಲ್ಲಿ ಕುಣಿಕೆ ಇದ್ದು ಕುಣಿಯುತ್ತಿರುವ ಕರಡಿಯ ಚಿತ್ರವೊಂದನ್ನ ಕಳಿಸ್ತಾ ಇದ್ದೇನೆ. ಅದು ಯಾರ ಪ್ರತೀಕ ಎಂದು ಹೇಳಬೇಕೆ? ನಾಳೆ ಮುಂಜಾನೆ ನಾನು ಕೊಠಾವಾರಕ್ಕೆ ಹೋಗಿರುತ್ತೇನೆ.

0: ಕಾಲಿಗೆ ಪ್ಲಾಸ್ಟರ್ ಹಾಕಿಕೊಂಡು ಮಲಗಿದ್ದ ನಿನ್ನನ್ನು ಜಾಸ್ತಿ ಹೊತ್ತು ನೋಡೋದು ನನ್ನಿಂದಾಗಲಿಲ್ಲ. ಅದಕ್ಕೆ ಬೇಗ ಎದ್ದು ಬಂದುಬಿಟ್ಟೆ. ಚೈತನ್ಯದ ಕಾರಂಜಿಯಂತಿರುವ ನೀನು ಲವಲವಿಕೆಯಿಂದ ನಗು ನಗುತ್ತಿದ್ದರೆ ನೀ ಚೆನ್ನ. ಖುದಾ ನಿನ್ನನ್ನು ಬೇಗ ಗುಣ ಮಾಡಲಿ.
1: ಕಾಯಿ ಕೈಗೆಟಕುವಂತಿದ್ದಾಗ ಹೀಗೆ ಮರ ಹತ್ತಿ ಕಾಲು ಮುರಿದುಕೊಳ್ಳುವ ಅಗತ್ಯವೇನಿತ್ತು ಎಂದು ನಿಂದಿ ನನ್ನನ್ನು ಚೆನ್ನಾಗಿ ತರಾಟೆ ತೆಗೆದುಕೊಂಡ. ಬೇಕೆಂದೇ ನಾನು ಕಾಲು ಮುರಿದುಕೊಂಡಿದ್ದೇನೆ ಎನ್ನುತ್ತಾನೆ ಅವನು. ಕೈಯಾರೆ ತಮ್ಮನ್ನೇ ಘಾಸಿಗೊಳಿಸಿಕೊಳ್ಳುವ ಆತ್ಮವಿನಾಶಿ ವ್ಯಕ್ತಿಗಳಲ್ಲಿ ನಾನೂ ಒಬ್ಬಳು ಎಂದವನ ಅಭಿಪ್ರಾಯ. ನಿನ್ನ ಅಭಿಪ್ರಾಯವೇನು? ಜೊತೆಗೆ ನನ್ನ ಬೆಡ್ ಪ್ಯಾನ್ನ ಸ್ಕೆಚ್ ಇಟ್ಟಿದ್ದೇನೆ, ನಗಬೇಡ. ಅದರ ಶೇಪ್ ಎಷ್ಟು ಸುಂದರವಾಗಿದೆ ನೋಡು.
0: ಅಚಾನಕ್ ನಿನಗೇನಾಗಿದೆ? ಭೇಟಿ ಇಲ್ಲ, ನನ್ನ ಯಾವ ಪತ್ರಗಳಿಗೂ ನಿನ್ನ ಉತ್ತರ ಇಲ್ಲ. ಸಿಟ್ಟು ಬಂದಿದ್ದರೆ ಅದನ್ನಾದರೂ ತಿಳಿಸು. ಕೇವಲ ಒಂದೇ ಕಡೆ ಈ ಪತ್ರಗಳ ಸರಮಾಲೆಯನ್ನು ನಿಲ್ಲಿಸಿಯೇ ಬಿಡೋಣ ಅಂತ ಎಷ್ಟೋ ಬಾರಿ ಅಂದುಕೊಳ್ತೇನೆ. ಆದರೆ ನಿನಗೆ ಪತ್ರ ಬರೆಯೋದು ನನ್ನ ಬಾಳಿನ ಅವಿಭಾಜ್ಯ ಅಂಗವಾಗಿ ಹೋಗಿದೆ. ಒಂದು ಕೋರ ಕಾಗದ, ಅದನ್ನು ಮೆಲ್ಲಗೆ ಸ್ಪರ್ಶಿಸುವ ಪೆನ್ನು ಮತ್ತು ತಂತಾನೆ ಚಲಿಸುವ ಬೆರಳುಗಳು ಯಾವುದೋ ಸೆಳೆತಕ್ಕೆ ಸಿಕ್ಕಂತೆ ನನ್ನನ್ನು ಕರೆದೊಯ್ಯುತ್ತವೆ. ನಿನ್ನ ಬಳಿ ನಾನು ನಿನ್ನೊಂದಿಗೆ ಮಾತನಾಡ್ತೇನೆ, ನೀನು ಸುಮ್ಮನೆ ಕುಳಿತು ಆಲಿಸ್ತೀನಿ. ನಡುವೆ ಪಿಟ್ಟೆನ್ನುವ ಅವಕಾಶವೇ ನಿನಗಿಲ್ಲ. ಹೀಗೆ ನಾನು ನಿನ್ನೊಂದಿಗೆ ಮಾತನಾಡುವುದು ನಿನಗೆ ಇಷ್ಟ ಇಲ್ಲವೇ? ಒಂದೇ ಒಂದು ರಿಕ್ವೆಸ್ಟ್, ಕುಂವರ್ ಮೆಹಮೂದ್ನ ಪಾರ್ಟಿಗೆ ದಯವಿಟ್ಟು ಬಾ. ನಿನ್ನನ್ನು ನೋಡಿ ತುಂಬ ದಿನಗಳಾಗಿವೆ, ನೋಡಬೇಕನ್ನಿಸ್ತದೆ. ಮತ್ತೆ ಅಲ್ಲಿ ಪರಿಚಿತರಾರೂ ಇರುವುದಿಲ್ಲ, ದಯವಿಟ್ಟು ಬಾ.
1: ನಿನ್ನ ಜೊತೆ ಮಾತಾಡಲೇಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ಕಾಗದ ಬರೆಯುತ್ತಿದ್ದೇನೆ. ಎದುರಿಗಿದ್ದರೆ ನಿನ್ನ ಮುಖವನ್ನು ಪರಚಿಬಿಡುತ್ತಿದ್ದೆ ಅಥವಾ ನನ್ನ ತಲೆ ಒಡೆದುಕೊಳ್ಳುತ್ತಿದ್ದೆ.

0: ಮುದ್ದಟತನದ ಅರ್ಥವೇನು? ಕುವರ್ ಮೆಹಮೂದರ ಪಾರ್ಟಿಗೆ ಕರೆದದ್ದು ನೀನು, ಬಾ ಬಾ ಎಂದು ಗೋಗರೆದದ್ದು ನೀನು. ನೀನು ಸಿಗುತ್ತಿ ಎಂಬ ಒಂದೇ ಕಾರಣದಿಂದ ನಾನಲ್ಲಿಗೆ ಬಂದೆ. ಆದರೆ ಅಲ್ಲಿ ನೀನು ನಡಕೊಂಡ ರೀತಿ, ಹಲೋ ಹೇಗಿದ್ದೀರಿ ನೀವು ಎಂಬ ಒಣ ಶಿಷ್ಟಾಚಾರದ ಎರಡೇ ಶಬ್ದ ಆಡಿ ನೀನು ಮರೆಯಾಗಿ ಬಿಟ್ಟೆ. ನಾನು ನಿರ್ಲಜ್ಜಳು. ಬಹುಶಃ ಯಾರೂ ಇಲ್ಲದಂತ ಏಕಾಂತದಲ್ಲಿ ನೀನು ಭೇಟಿಯಾಗಲು ಬಯಸುತ್ತಿದ್ದಿರಬಹುದು ಎಂದುಕೊಂಡೆ. ಆದರೆ ನೀನು ಧಗೆಯಲ್ಲೂ ಜಗಮಗ ಗಾಡಿ ಸೀರೆ ಉಟ್ಟುಕೊಂಡಿದ್ದ ಯಾವುದೋ ಪೆದ್ದು ಮುಸುಳಿಯ ಜಡೆಯಲ್ಲಿ ಸಿಕ್ಕು ಬಿದ್ದಿದ್ದೆ. ಯಾರವಳು? ಯಾರಿದ್ದರೆ ನನಗೇನು? ದಯವಿಟ್ಟು ಇನ್ನು ಮುಂದೆ ಭೇಟಿಯಾಗೋಣ, ಬಾ ಎಂದೆಲ್ಲ ಕಾಗದ ಬರೆಯುವ ಕಷ್ಟವನ್ನು ತೆಗೆದುಕೊಳ್ಳಬೇಡ.
1: ನನ್ನ ಫಜೀತಿ ಏನಂತ ಹೇಳಿ, ಅಬ್ಬಾಜಾನ್ರ ಖಾಸ್ ಗೆಳೆಯರೊಬ್ಬರು ಹೇಗೋ ಆ ಪಾರ್ಟಿಗೆ ಬಂದ್ಬಿಟ್ಟಿದ್ರು. ಮೇಲಾಗಿ ಅವರ ಕಣ್ಣು ಸತತ ನನ್ನ ಮೇಲೆ ಇದ್ದಂತಿತ್ತು. ಹೀಗಾಗಿ ನಾನು ತುಸು ದೂರವೇ ಉಳಿದೆ. ಆ ಪೆದ್ದು ಮುಸುಡಿ ಅವರದೇ ಸಂಬಂಧಿಯಂತೆ. ನಿಲೂಫರ್ ಅವಳ ಹೆಸರು.
0: ಹೆಸರು ಯಾರಿಗೆ ಬೇಕು? ಅಭಿನಂದನೆಗಳು.
1: ನಿನ್ನ ಅಭಿನಂದನೆ ಮತ್ತು ಹೂವುಗಳು ಯಾಕೆ ಅಂತ ತಿಳಿಯಲಿಲ್ಲ.
0: ಪೆದ್ದ ಶತ ಪೆದ್ದ ನೀನು. ಜೋಡಿ ಸರಿಯಾಗಿದೆ ಬಿಡು. ಹೊಸ ವರ್ಷದ ಶುಭಾಶಯಗಳು. ಹಾ, ನಿನಗೊಂದು ಖುಷಿಯ ಸುದ್ದಿ. ನಿನ್ನೆ ನನ್ನನ್ನು ಮನೋವೈದ್ಯರ ಬಳಿ ಒಯ್ದಿದ್ದರು. ನಾನು ತಾಸುಗಟ್ಟಲೆ ಸುಮ್ಮನೆ ಗುಮ್ಮನೆ ಗುಸುಕಿಯಂತೆ ಕೂರುವುದಲ್ಲದೆ ಬಣ್ಣದಲ್ಲದ್ದಿದ್ದ ಬೆರಳುಗಳಿಂದ ಗೋಡೆಯ ಮೇಲೆ ಗೀಚುವುದು ಇವೆಲ್ಲ ಹುಚ್ಚಿನ ಲಕ್ಷಣ ಎಂದು ಪಪ್ಪ ಹೆದರಿದ್ದಾರೆ. ಮದುವೆ ಮಾಡಿಬಿಟ್ರೆ ನಾನು ಸರಿ ಹೋಗ್ತೇನೆ ಎಂದು ಅಮ್ಮನ ವಾದ. ನನಗೆ ಅಕ್ಕೋ ಅಮ್ಮನ ಮಾತೆ ಹಿತವೆನ್ನಿಸುತ್ತಿದೆ. ಏಕೆಂದರೆ ಎಷ್ಟೋ ವರ್ಷಗಳಿಂದ ನನ್ನೆದುರು ಅಸ್ಪಷ್ಟವಾಗಿ ಕಾಣುತ್ತಿರುವ ಚಿತ್ರವೊಂದು ಸ್ಪಷ್ಟವಾದೀತು ಎಂಬ ಆಸೆ. ಜುಲ್ಫಿ, ನನ್ನನ್ನು ಮದುವೆಯಾಗುತ್ತೀಯಾ?
1: ಇದು ಸಾಧ್ಯವೇ ಎಂದು ಊಹಿಸುವುದು ನನ್ನಿಂದ ಅಸಾಧ್ಯ. ನಿನಗೂ ಗೊತ್ತು ಇದು ಅಸಾಧ್ಯ. ನಮ್ಮಿಬ್ಬರ ಮಧ್ಯೆ ತುಂಬಾ ದೂರ ಇದೆ ಅಮೃತ.
0: ಯಾವ ದೂರದ ಬಗ್ಗೆ ಹೇಳುತ್ತೀ ನೀನು? ನಿನ್ನ ಸ್ವರ ನನ್ನನ್ನು ಸೆರೆ ಹಿಡಿಯುವಾಗ, ನಿನ್ನ ತುಟಿಗಳು ನನ್ನ ಮುಖದ ಮೇಲೆ ಗಜಲ್ ಉಸಿರುವಾಗ, ಜುಲ್ಫಿ ಯಾವ ದೂರವೂ ಇರುವುದಿಲ್ಲವಲ್ಲ.
1: ಎಷ್ಟೋ ದಿನಗಳ ನಂತರ ಬಂದಿರುವ ನಿನ್ನ ಕಾಗದವನ್ನು ಮತ್ತೆ ಮತ್ತೆ ಓದಬೇಕೆಂದಿದ್ದೆ. ಆದರೆ ಒಂದು ಬಾರಿಯೂ ಅದನ್ನು ಸರಿಯಾಗಿ ಓದಲು ಆಗಲೇ ಇಲ್ಲ. ತಲೆ ಹಾಳಾಗಿದೆ. ನಮ್ಮ ಕ್ಯಾಂಪಸ್ಗೆ ಬಂದಿರುವ ಮುಂಬಯಿಯ ಜಮ್ಶೇದ್ ಎಂಬ ಹುಡುಗ ನಿನ್ನ ಬಗ್ಗೆ ತುಂಬ ಅಸಹ್ಯವಾದ ಸಂಗತಿಗಳನ್ನು ಹೇಳಿದ್ದಾನೆ. ತಡೆಯಲಾರದೆ ತಕ್ಷಣ ಅಲ್ಲೇ ಅವನನ್ನು ಚೆನ್ನಾಗಿ ಹೊಡೆದೆ. ದೊಡ್ಡ ಗಲಾಟೆಯಾಯಿತು. ಪ್ರಕರಣ ವೈಸ್ ಚಾನ್ಸಲರ್ ತನಕವೂ ಹೋಗಿದೆ. ನಾನು ಹೆದರುವುದಿಲ್ಲ. ನನ್ನ ಅಮೃತಳ ಹೆಸರನ್ನು ಕೆಡಿಸುವ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಿಜ ಹೇಳು ಅಮೃತ, ನೀನು ಅವನ ಜೊತೆಗೆ ಜೂಹು ಬೀಚಿಗೆ ಹೋಗಿದ್ದೀಯಾ? ಅಲ್ಲಿ ಬಟ್ಟೆ ಬಿಚ್ಚಿ ಮರಳಲ್ಲಿ ಮಲಗಿದ್ದೀಯಾ? ಮತ್ತವನು ನಿನ್ನ ಇಡೀ ಮೈಯನ್ನು ಚುಂಬಿಸಿದನೆ? ಪ್ಲೀಸ್, ಇದು ಸುಳ್ಳು ಅಂತ ಹೇಳು. ಬರೇ ಆ ಕಾಗದವನ್ನು ನಾನು ಎಲ್ರಿಗೂ ತೋರಿಸ್ತೇನೆ.
0: ಈ ಜಮ್ಶೆಡ್ ಆಗ ಎನ್ನುವ ಹಲ್ಕ ಮನುಷ್ಯ ನಿನ್ನ ಬಳಿ ಅದ್ ಹೇಗೆ ಬಂದನೋ, ನನ್ನ ಸುದ್ದಿ ಅದ್ಯಾಕೆ ತೆಗೆದನೋ? ಸತ್ಯ ಇಷ್ಟೇ ಜುಲ್ಫಿ, ನಾನವನನ್ನು ಭಯಂಕರ ದ್ವೇಷಿಸುತ್ತೇನೆ. ಅವನ ನೆನಪು ನನಗೆ ವಾಕರಿಕೆ ಬರಿಸುತ್ತದೆ. ನಾನು ಅವನ ಜೊತೆ ಜುಹು ಬೀಚಿಗೆ ಹೋದದ್ದು ಹೌದು. ತೆಂಗಿನ ತೋಪುಗಳ ಸಾಲು, ತೀರವನ್ನು ಮುತ್ತಿಡುವ ನಿರಂತರ ತೆರೆಗಳು, ನೀಲಿ ಸಮುದ್ರ, ವಿಶಾಲ ಆಕಾಶ, ಅನಂತದಿಂದಲೇ ಬೀಸಿ ಬಂದು ನನ್ನ ಮೈಮನ ತುಂಬ ಹಬ್ಬಿ ಮುಂಗುರುಳು ತೀಡಿ ಮುತ್ತಿಡುವ ಗಾಳಿ, ನನಗೇನಾಯಿತು? ಈ ಗಾಳಿ, ಈ ಸಮುದ್ರ, ಈ ತೀರ, ಈ ಕ್ಷಣ ಮತ್ತೆ ಬರಲಾರದು ಅನ್ನಿಸಿತು. ನನ್ನೆಲ್ಲ ಉಡುಪುಗಳನ್ನು ಕನಸಿನಲ್ಲೆಂಬಂತೆ ಕೊಡವಿಕೊಂಡು ಬಿಟ್ಟೆ. ನಾನು ಸರಿಯಾದುದನ್ನೇ ಮಾಡಿದ್ದೆ. ಆದರೆ ಜಮ್ಶೇದ್ ತಪ್ಪು ತಿಳಿದ. ಇದಕ್ಕೆ ಕಾದಿದ್ದವನಂತೆ ಬರಸೆಳೆದು ನನ್ನ ತುಟಿಗಳನ್ನು ಚುಂಬಿಸತೊಡಗಿದ. ನಾನು ಬೆಚ್ಚಿಬಿದ್ದೆ. ಚೀವಾರಿ ಹಾಕಿ ಅವನನ್ನು ದೂರ ತಳ್ಳಿದೆ.

0: ಬಿಟ್ಟೆ. ಆದರೂ ನನ್ನನ್ನು ಕ್ಷಮಿಸಿ ಬಿಡು. ದಯವಿಟ್ಟು ನನ್ನ ಮೇಲೆ ಸಿಟ್ಟಾಗಬೇಡ. ತಲೆ ಇಟ್ಟು ಮನದಣಿಯೇ ಅಳಲು ನನಗಿರುವ ಹೆಗಲು ನಿನ್ನದೊಂದೇ. ಆಗಾಗ ಇಂಥ ಹುಚ್ಚುತನ ನನ್ನಿಂದಲೇ ಆಗಬೇಕೆ? ನನಗೆ ನಿಜಕ್ಕೂ ಹುಚ್ಚು ಹಿಡಿದಿದೆಯೇ ಜುಲ್ಫಿ?
1: ನೀನು ಏನೇನೋ ಬಾಯಿಗೆ ಬಂದಂತೆ ಬಡಬಡಿಸ್ತಾ ಇದ್ದೀ. ನಿಜಕ್ಕೂ ಹುಚ್ಚಿಯಾಗಿದೀಯ? ಅತಿ ಶೀಘ್ರ ಮುಂಬಯಿಯ ಬೀದಿಗಳಲ್ಲಿ ನೀನು ಬೆತ್ತಲೆ ಅಲೆದರೂ ಆಶ್ಚರ್ಯ ಇಲ್ಲ. ಇನ್ನು ಮುಂದೆ ನನ್ನಿಂದ ಯಾವುದೇ ಪತ್ರವನ್ನು ಅಪೇಕ್ಷಿಸಬೇಡ. ಟೆಲಿಫೋನ್ ಮಾಡಬೇಡ. ನಿನ್ನ ಸಹವಾಸದಿಂದಾಗಿ ನನ್ನ ಹೆಸರು ಹಾಳು ಮಾಡಿಕೊಳ್ಳುವ ಇಚ್ಛೆ ನನಗಿಲ್ಲ. ಖುದಾ ಹಾಫೀಸ್.
0: ಹ್ಯಾಪಿ ನ್ಯೂ ಇಯರ್. ಇನ್ನೂ ಸಿಟ್ಟು ಹಾಗೆ ಇದೆಯಾ? ಇದೆಂತ ಸಿಟ್ಟಪ್ಪ, ಇನ್ನಾದರೂ ಬಿಟ್ಬಿಡೋ.

ಇದನ್ನೋದಿ ನಿನಗೆ ಖುಷಿಯಾಗಬಹುದು. ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಿಂದ ನನ್ನನ್ನು ಕಿತ್ತೊಗೆಯುತ್ತಿದ್ದಾರೆ. ಆದದ್ದು ಇಷ್ಟು. ನಾನು ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ನೋಡಲು ಹೋಗಿದ್ದೆ. ಅಲ್ಲಿ ಅದ್ಭುತವಾದ ಬೃಹತ್ ಪೇಂಟಿಂಗ್ ಒಂದನ್ನು ನೋಡಿದೆ. ಅದು ಕೊನೆ ಮುಗಲ್ ದೊರೆ ಬಹದ್ದೂರ್ ಶಾನ ಹೆಂಡತಿ ಜೀನತ್ ಮಹಲ್ಲಳ ಚಿತ್ರ. ರಾಜ ಟಿವಿಯಲ್ಲಿ ಹುಕ್ಕ ಸೇದುತ್ತಾ ಕೂತಿರುವ ಅವಳ ದಿವ್ಯ ಭಂಗಿ ನನ್ನ ಮೈ ಮರೆತಿತು. ಅಲ್ಲೇ ಇದ್ದ ಅಮೆರಿಕನ್ ಟೂರಿಸ್ಟ್ ಒಬ್ಬಳಿಂದ ಸಿಗರೇಟು ಇಸ್ಕೊಂಡು ಅಲ್ಲಿ ಸೇದಿಯೇ ಬಿಟ್ಟೆ. ಸೇದುತ್ತಾ ನೋಡುತ್ತಾ ಇದ್ದ ಹಾಗೆ ಚಿತ್ರದಲ್ಲಿನ ಜೀನತ್ ನನ್ನೆಡೆ ರೋಚಕವಾಗಿ ನಕ್ಕಳು. ಮೆಲ್ಲಗೆ ನನ್ನೊಂದಿಗೆ ಮಾತಾಡಲು ತೊಡಗಿದಳು. ಅವಳ ಮಾತು ಕೇಳ್ತಾ ಕೇಳ್ತಾ ಮಂಪರು ಕವಿದಂತಾಯಿತು. ಆಮೇಲೇನೂ ನೆನಪಿಲ್ಲ. ಮ್ಯೂಸಿಯಂ ಒಳಗೆ ಕದ್ದು ಚರಸು ಸೇದುತ್ತಿದ್ದೇನೆ ಎಂಬ ಆಪಾದನೆ ಈಗ ನನ್ನ ಮೇಲಿದೆ. ಆ ಸಿಗರೇಟಿನಲ್ಲೇನಿತ್ತೋ ಯಾರಿಗೆ ಗೊತ್ತು. ನಾನಂತೂ ಬೇಕೆಂದೇ ಹಾಕಿದ್ದಲ್ಲ. ನನ್ನ ಉಚ್ಚಾಟನೆ ಆಗದಂತೆ ಪಪ್ಪ ಶಕ್ತಿ ಮೀರಿ ಪ್ರಯತ್ನ ನಡೆಸಿದ್ದಾರೆ. ಗಲೀಜು ಚರಸಿ ಜನಗಳ ಪ್ರಭಾವ ನನ್ನಿಂದ ಇತರ ವಿದ್ಯಾರ್ಥಿಗಳಿಗೂ ಹಬ್ಬಬಹುದು ಎಂದು ಸಂಸ್ಥೆಯವರ ವಾದ. ಪರಿಸ್ಥಿತಿ ಆಶಾದಾಯಕವಾಗಿಲ್ಲ.

0: ಜುಲ್ಫಿ, ಎಲ್ಲಿ ಹಾಳಾಗಿ ಹೋಗಿದ್ದಿ? ಕೊಡಕು ನೋಟಿನಂತೆ ನಾನೀಗ ಲಕ್ನೋಗೆ ವಾಪಸ್ಸಾಗಿದ್ದೇನೆ. ಬಹುಶಃ ಜಗತ್ತು ಪ್ರಳಯವಾಗುವ ತನಕ ಇನ್ನು ಇಲ್ಲೇ ಇರುತ್ತೇನೆ. ಪ್ರಳಯ ಯಾವಾಗ ಬರುತ್ತೋ ಗೊತ್ತಿಲ್ಲ. ನೀನಾದರೂ ಬಾ.
1: ಯಾವತ್ತೂ ನಿನಗೆ ಬರೆಯಲೇಬಾರದು ಅಂತ ಪ್ರಮಾಣ ಮಾಡಿದ್ದೆ. ಆದರೆ ನಿನ್ನ ಅಮ್ಮನ ದೇಹಾಂತದ ವಿಷಯ ತಿಳಿದ ಮೇಲೆ ತಡೆಯಲಾಗಲಿಲ್ಲ. ಖುದಾ ಅವರಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಪತ್ರ ಬರೆಯುವ ಗೀಳು ನಿನಗೀಗ ಮತ್ತೆ ಹೆತ್ತಾಗಿದಂತಿದೆ. ನಿಲ್ಲಿಸಬೇಡ, ಬರೆಯುತ್ತಿರು.
0: ಅಮ್ಮನಿಗೆ ಬಂದಿದ್ದು ಸಾವಲ್ಲ, ಬಿಡುಗಡೆ. ಅವಳು ತೀರಿಕೊಂಡದ್ದು ಒಳ್ಳೆಯದೇ ಆಯಿತು. ದುರ್ಬಲ ವ್ಯಕ್ತಿಗಳಿಗೆ ಬದುಕುವ ಹಕ್ಕೇ ಇರಬಾರದು. ಈ ರಜೆಗೆ ನೀನು ಬರುತ್ತಿಲ್ಲ ಎಂದು ಕೇಳಿದೆ, ಯಾಕೆ?
1: ನಾನು ಲಂಡನ್ಗೆ ನಮ್ಮ ಸಂಬಂಧಿಕರ ಬಳಿಗೆ ಹೋಗುತ್ತಿದ್ದೇನೆ.

0: ಅಕ್ಕರೆಯ ಅಮೃತ, ನನ್ನದೊಂದು ಲಂಡನ್ ಫೋಟೋ ಇಟ್ಟಿದ್ದೇನೆ, ಟ್ರಫಲ್ಗರ್ ಸ್ಕ್ವೇರ್ ಅಂತ ಹೆಸರು ಅದಕ್ಕೆ. ಇದೇನಿದು, ಸಾವಿಗೇಕೆ ನಿನ್ನ ಮನೆ ಮೇಲೆ ಕಣ್ಣು? ತೀರಿಕೊಂಡ ನಿನ್ನ ಅಜ್ಜಿಗೆ ಏನಾಗಿತ್ತು? ಹುಷಾರಿರಲಿಲ್ವೇ?
1: ಅಜ್ಜಿಯ ನಿರ್ಗಮನದ ದುಃಖ ಇದೆ, ಆದರೆ ಅಷ್ಟೊಂದಿಲ್ಲ. ಅವಳ ಜೊತೆ ನನ್ನ ಸಂಬಂಧವೂ ಅಷ್ಟಕ್ಕಷ್ಟೇ ಇತ್ತು. ವಿಪರ್ಯಾಸವೆಂದರೆ ಅವಳು ತನ್ನದೆಲ್ಲವನ್ನು ನನಗೆ ಬಿಟ್ಟು ಹೋಗಿದ್ದಾಳೆ. ಹೀಗಾಗಿ ನಾನೀಗ ಅವಳ ಕೃಪೆಯಿಂದ ಒಮ್ಮೆಲೆ ಶ್ರೀಮಂತಳಾಗಿ ಬಿಟ್ಟಿದ್ದೇನೆ. ಡೆಹರಾಡೂನಿಗೆ ಹೋಗಿ ಅಜ್ಜಿಯ ಹವೇಲಿಯನ್ನು ಹೊಸದಾಗಿ ಸಜ್ಜುಗೊಳಿಸಬೇಕೆಂದಿದ್ದೇನೆ. ಅಲ್ಲಿಯೇ ಇದ್ದು ಪೇಂಟಿಂಗ್ ಮಾಡುತ್ತೇನೆ.
0: ನಾನು ಡೆಹರಾಡೂನಿಗೆ ಬರ್ತಿದ್ದೇನೆ.
1: ಈ ಬಾರಿ ನೀನು ಬರದೆ ಹೋದರೆ ನಿನ್ನಷ್ಟು ನೀಚ ಇನ್ನೊಬ್ಬನಿಲ್ಲ. ನಾನು ನಿನಗಾಗಿಯೇ ಒಂದು ಕೋಣೆಯನ್ನು ಓರಣಗೊಳಿಸಿದ್ದೇನೆ. ಅದರ ಒಂದು ಕಿಟಕಿ ಮಸೂರಿಯ ಕಡೆಗೆ ತೆರೆಯುತ್ತದೆ. ಮಂಜು ಮುಸುಕಿದ ಗಿರಿ ಶಿಖರಗಳ ಮಡಿಲಲ್ಲಿ ಬೆಚ್ಚಗೆ ಬೆಕ್ಕಿನಂತೆ ಮಲಗಿರುವ ಪುಟ್ಟ

0: ಊರುಗಳನ್ನು ನೋಡಿದರೆ ಅಕ್ಕರೆಯಾಗುತ್ತದೆ. ಅನಿಸುತ್ತದೆ ನಾನು ಯಾರದಾದರೂ ಮಡಿಲಲ್ಲಿ ತಲೆಯಿಟ್ಟು ಬೇಫಿಕ್ರಲಾಗಿ ಬೆಚ್ಚಗೆ ಮುದುಡಿ ಮಲಗಬೇಕು ಮತ್ತು ಯಾರಾದರೂ ಬರ್ಫಿನ ಚಾದರವನ್ನು ಮೆಲ್ಲಗೆ ಹೊದಿಸಬೇಕು. ಬರ್ಫಿನಲ್ಲಿ ವಸ್ತುಗಳು ಕೆಡದೆ ಮುಪ್ಪಾಗದೆ ಉಳಿಯುತ್ತವಂತೆ. ನನಗೆ ಮುಪ್ಪಾಗುವ ಮನಸ್ಸಿಲ್ಲ ಜುಲ್ಫಿ. ಓಹ್, ಬರೆಯುತ್ತಾ ಮತ್ತೆ ನಾನು ಎತ್ತಲೋ ಹೋದೆ. ಜುಲ್ಫಿ ಜಲ್ದಿ ಬಾ.
1: ರಾತ್ರಿ ತೂಫಾನ್ ಮೇಲ್ನಲ್ಲಿ ದೆಹಲಿಗೆ ಹೋಗುತ್ತಿದ್ದೇನೆ. ಅಲ್ಲಿಂದ ಸೀದಾ ನಿನ್ನ ಬಳಿಗೆ. ತಪ್ಪದೆ ಸ್ಟೇಷನ್ಗೆ ಬಾ.
0: ಡಿಯರ್ ಜುಲ್ಫಿ, ನೀನು ಮರಳಿ ಆಲಿಗಡ್ ತಲುಪುವಷ್ಟರಲ್ಲಿ ನಿನಗೆ ಸಿಗುವಂತೆ ಪತ್ರ ಬರೆಯುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ನಿಜ. ಆದರೆ ಏನೂ ಬರೆಯಲು ಮನಸ್ಸಾಗುತ್ತಿಲ್ಲ. ವಿಚಿತ್ರವಾದ ದಣಿವು, ನನ್ನೊಳಗೆ ಶಾಶ್ವತವಾಗಿ ಇಳಿದು ಹೋದಂತ ದಣಿವು. ಕಾರಣ ನಿನಗೆ ಬಹುಶಃ ತಿಳಿಯುವಂತಹದ್ದು. ನೀನು ಬಂದದ್ದು, 3 ದಿನ ನನ್ನೊಂದಿಗೆ ಇದ್ದು ಹೋದದ್ದು ನಿಜವೇ? ನಂಬಲೇ ಆಗುತ್ತಿಲ್ಲ. ನಿಜಕ್ಕೂ ನಿನಗೆ ಕೃತಜ್ಞಳು ನಿನ್ನವಳೆ ಅಮೃತ.
1: ಅಮೃತ, ನಿನ್ನೊಂದಿಗೆ ಕಳೆದ 3 ದಿನಗಳು ನನ್ನ ಬಾಳಿನ ಅಪ್ರತಿಮ ದಿನಗಳಾಗಿವೆ. ಎಂದಿಗೂ ಮನದಲ್ಲಿ ಹಸಿರಾಗಿರುವಂಥವು. ಆದರೆ ಅಪೂರ್ವ ಕ್ಷಣಗಳಲ್ಲೂ ಏನೋ ಒಂದು ಕೊರತೆಯನ್ನು ನಾನು ಅನುಭವಿಸಿದೆ. ಒಟ್ಟಿಗಿದ್ದವು ನಿಜ, ಆದರೆ ನಾವು ಸಮೀಪವಿರಲಿಲ್ಲ. ನಾನು ಮತ್ತೇನನ್ನೋ ಬಯಸುತ್ತಿದ್ದರೆ ನೀನು ಮತ್ತಾರನ್ನೋ ಹುಡುಕುತ್ತಿದ್ದೆ.
0: ಜುಲ್ಫಿ, ಬಹುಶಃ ನಮ್ಮ ಪತ್ರ ವ್ಯವಹಾರವೇ ನಮ್ಮ ಎಲ್ಲ ಸಂಕಟಗಳ ಮೂಲ ಕಾರಣವಾಗಿದೆ. ಎಷ್ಟೊಂದು ಋತುಮಾನಗಳಿಂದ ಸತತವಾಗಿ ನಾವು ಪರಸ್ಪರ ಬರೆಯುತ್ತಾ ಬಂದಿರುವ ಈ ಉದ್ದುದ್ದ ಭಾವಪೂರ್ಣ ಕಾಗದಗಳೇ ನಮ್ಮ ನಿಜವಾದ ಶಾಪವಾಗಿದೆ. ಸ್ವಲ್ಪ ಕಾಲ ನಾವು ಪತ್ರ ಬರೆಯೋದನ್ನೇ ನಿಲ್ಲಿಸಿ ಬಿಡೋಣ. ಇಲ್ಲವಾದರೆ ಅಸಲಿ ನಿನ್ನ ಮತ್ತು ಅಸಲಿ ನನ್ನ ಭೇಟಿ ಆಗದೇನೆ ಹೋಗಬಹುದು.
1: ಹಾಗೆ ಮಾಡಬೇಡ. ನಿನ್ನೊಂದಿಗೆ ಮಾತನಾಡದಿದ್ದರೆ ಹುಚ್ಚನಾಗಿ ಹೋದೇನು?
0: ಹಾಗಾದ್ರೆ ಟೆಲಿಫೋನ್ನಲ್ಲಿ ಮಾತಾಡಲ್ಲ? ಜೀವಂತ ಸ್ವರ ಕೇಳೋಕೆ ಕಷ್ಟನಾ ನಿನಗೆ?
1: ಫೋನಿನಲ್ಲಿ ಮಾತನಾಡೋ ಹಾಗಿಲ್ಲ ನಾನು. ಹಾಸ್ಟೆಲ್ನ ಎಲ್ಲ ಹುಡುಗರು ಕಿವಿ ಹಚ್ಚೇ ಕೂತಿರ್ತಾರೆ, ಅಲ್ಲಿ ಕೇಳಿಸ್ಕೊಂಡು ಬಿಟ್ಟರು. ಅಲ್ಲದೆ ಮಾತಿನ ಮಧ್ಯೆ ಲೈನ್ ಕಟ್ ಆಗುವುದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ.
0: ಕಾಗದ ಕೂಡ ಹರಿದು ಹೋಗಬಹುದು ಅಥವಾ ಸಿಗದೇನು ಹೋಗಬಹುದು. ನಾನಂತೂ ಪತ್ರ ಬರೆಯೋದಿಲ್ಲ. ಮಾಡೋದಿದ್ರೆ ಫೋನ್ ಮಾಡು, ಇಲ್ವಾದ್ರೆ ಬಿಡು.

0: ತುಂಬ ವರ್ಷಗಳ ನಂತರ ಅಚಾನಕ್ಕಾಗಿ ನನ್ನ ಈ ಕಾಗದ ಕಂಡು ನಿನಗೆ ಅಚ್ಚರಿಯಾಗಬಹುದು, ಖುಷಿಯೂ ಆಗಲಿ ಎಂದು ಆಶಿಸುತ್ತೇನೆ. ನ್ಯಾಷನಲ್ ಹೆರಾಲ್ಡ್ನಲ್ಲಿ ನಿನ್ನ ಕುರಿತಾದ ಲೇಖನ ಓದಿದೆ, ಅದರಿಂದಲೇ ನೀನೀಗ ಪ್ಯಾರಿಸ್ನಲ್ಲಿದ್ದೀ ಅಂತ ಗೊತ್ತಾಯಿತು. ಈಗ ಹೇಗಿದ್ದಿ, ಏನು ಮಾಡ್ತಿದ್ದಿ, ನಿನ್ನನ್ನು ನೋಡಬೇಕೆನ್ನುವ ಒಂದು ಹಂಬಲ ತೀವ್ರವಾಗಿದೆ. ಈ ಕಾಗದ ನಿನ್ನನ್ನು ತಲುಪಲಿ ಮತ್ತು ನಿನ್ನಿಂದ ಉತ್ತರ ಬರಲಿ ಅಂತ ಆಶಿಸುತ್ತೇನೆ.
1: ಎಷ್ಟೇ ದೂರ ಹೋದರೂ ಯಾರಿಗೂ ತನ್ನ ಹಿಂದಿನ ದಿನಗಳನ್ನು ಹಿಂದೆ ಬಿಡುವಷ್ಟು ದೂರ ಹೋಗಲಾಗುವುದಿಲ್ಲ ನೋಡು. ಜಗದ ಈ ಜಂಗುಳಿಯಲ್ಲಿ ನನ್ನನ್ನು ಹುಡುಕಿ ತೆಗೆದೇ ಬಿಟ್ಟೆ ನೀನು. ಒಳ್ಳೆಯದಾಯಿತು, ಫ್ರೆಂಚ್ ಕೇಳಿ ಕೇಳಿ ಕಿವಿ ಮರಗಟ್ಟಿ ಹೋಗಿದೆ. ಬಹಳ ದಿನಗಳ ನಂತರ ನನ್ನ ಭಾಷೆ ನಿನ್ನ ಮಾತು ಸಿಕ್ಕು ಮೈ ಜುಮ್ಮೆಂದಿದೆ. ಒಂದು ಉದ್ದ ಪತ್ರ ಬರೆ, ದಯವಿಟ್ಟು ಹಳೆಯ ಪುರಾಣ ಏನು ಬರೆಯಬೇಡ, ಅವೆಲ್ಲವೂ ನನಗೆ ನೆನಪಿದೆ. ನನಗೆ ಗೊತ್ತಿಲ್ಲದ ಹೊಸ ಸಂಗತಿಗಳನ್ನು ಬರೆ. ಹವೇಲಿಯ ಬದಿಗೆ ಆದರೆ ಗೇಟಿನ ಎದುರು ನಿಂತು ಹವೇಲಿಯನ್ನೊಮ್ಮೆ ನನ್ನ ಕಣ್ಣಿಂದ ನೋಡು.
0: ನಿನಗೆ ಬರೆಯಲೇಬೇಕಾಗಿರುವ ಹೊಸ ಸಂಗತಿಗಳು ಯಾವುವು ಗೊತ್ತಾಗ್ತಾ ಇಲ್ಲ, ಆದರೂ ಬರೆಯುತ್ತಿದ್ದೇನೆ. ನೀನಿದ್ದಾಗಲೇ ನನ್ನ ಗ್ರ್ಯಾಜುಯೇಷನ್ ಮುಗಿದಿತ್ತು, ಜೊತೆಗೆ ಸಿವಿಲ್ ಸರ್ವಿಸ್ಗೆ ಸೇರುವ ಎಲ್ಲ ತಯಾರಿಯೂ ಆಗಿತ್ತು. ಆದರೆ ಅಚಾನಕ್ಕಾಗಿ ಒಂದು ಘಟನೆ ನಡೆದು ಎಲ್ಲ ಬದಲಾಗಿ ಹೋಯಿತು. ಪಂಡಿತ್ ನೆಹರು ಲಕ್ನೋಗೆ ಬಂದಿದ್ದರು. ಕಿದ್ವಾಯಿ ಸಾಹೇಬರ ಮನೆಯಲ್ಲಿ ಉಳಿದುಕೊಂಡಿದ್ದ ಪಂಡಿತ್ ಜಿ ಅವರನ್ನು ಕಂಡುಬಂದ ಅಬ್ಬಾಜಾನರ ವರಸೆಯೇ ಬದಲಾಗಿ ಹೋಯಿತು. ಇಂದು ಮುಸಲ್ಮಾನರ ದನಿಯನ್ನು ಸರ್ಕಾರದ ಕಿವಿಗೆ ತಲುಪಿಸಬಲ್ಲ ಒಳ್ಳೆಯ ಪ್ರಜಾಪ್ರತಿನಿಧಿಗಳ ಅಗತ್ಯ ಇದೆ. ನೌಕರಿ ಯೋಚನೆ ಬಿಡುಮಿಯ, ಎಲ್ ಎಲ್ ಬಿ ಮಾಡು ಎಂದು ಹುಕುಂ ಮಾಡಿಸಿಬಿಟ್ರು. ಅಬ್ಬಾಜಾನರ ಹುಕುಂ ಹೇಗಿರುತ್ತೆ ಅಂತ

0: ಗೊತ್ತಲ್ಲ. ಒಟ್ಟಾರೆ ಏನು ಅಂದರೆ, ನಿನ್ನ ಈ ಬಾಲ್ಯದ ದೋಸ್ತ್ ಈಗೊಬ್ಬ ಹೆಸರಾಂತ ಲಾಯರ್ ಆಗಿದ್ದಾನೆ. ಮಿಕ್ಕಿದ್ದೆಲ್ಲ ಹೇಗಿತ್ತು ಹಾಗೇ ಇದೆ. ನಿನ್ನ ಹವೇಲಿಯೂ ಹಾಗೇ ಇದೆ. ಈಗ ನಿನ್ನ ಸರದಿ.
1: ನನ್ನ ಬಗ್ಗೆ ಏನು ಬರೆಯಲಿ ಜುಲ್ಫಿ? ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಿಂದ ಅದಾಗಲೇ ಹೊರಗೆಸಿದ್ದರು. ಠಾಗೋರರ ಮುದ್ದಾದ ಗಡ್ಡದ ಅಭಿಮಾನಿಯಾಗಿದ್ದರು. ಯಾಕೋ ಶಾಂತಿನಿಕೇತನ ನನ್ನನ್ನು ಆಕರ್ಷಿಸಲಿಲ್ಲ. ಹೋಗುವುದಾದರೂ ಎಲ್ಲಿಗೆ? ಸೀದಾ

0: ಅಭಿಮಾನಿಯಾಗಿದ್ದರೂ ಯಾಕೋ ಶಾಂತಿನಿಕೇತನ ನನ್ನನ್ನು ಆಕರ್ಷಿಸಲಿಲ್ಲ. ಹೋಗುವುದಾದರೂ ಎಲ್ಲಿಗೆ? ಸೀದಾ ಇಲ್ಲಿಗೆ ಪ್ಯಾರಿಸಿಗೆ ಬಂದು ಬಿಟ್ಟೆ. ಇಲ್ಲಿ ನನಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಸೇದುತ್ತಿರುವ ಸಿಗರೇಟಿನಲ್ಲಿ ಚರಸ್ಸಿದೆಯೇ? ಕೈಲಿರುವ ಗ್ಲಾಸಿನಲ್ಲಿರುವುದು ಶರಬತ್ತೋ ಶರಾಬೋ ಎಂಬಂತ ಪ್ರಶ್ನೆಗಳು ಇಲ್ಲ. ಈಗಂತೂ ನಾನು ಒಂದಕ್ಕಿಂತ ಒಂದು ಅದ್ಭುತ ಪೇಂಟಿಂಗ್ಸ್ಗಳನ್ನು ಮಾಡಿ ಜನರನ್ನು ಬೆಚ್ಚಿ ಬೀಳಿಸುವಲ್ಲಿ ಮಗ್ನಳಾಗಿದ್ದೇನೆ. ನಿನಗೂ ಬೆಚ್ಚಿ ಬೀಳಬೇಕಿದೆಯೇ? ಬಂದು ಬಿಡು.
1: ಏನೇ ಮಾಡು ಮಹಾರಾಯ್ತಿ, ಆದರೆ ಆ ಚರಸ್ ಮತ್ತು ಶರಾಬಿನ ಸುಳಿಯಲ್ಲಿ ದಯವಿಟ್ಟು ಬೀಳಬೇಡ. ಮೊದಲೇ ಅರೆ ಹುಚ್ಚಿ, ಪೂರ್ತಿ ಹುಚ್ಚಿಯಾಗಿಬಿಟ್ಟಿಯ ನೀನು.
0: ಹ್ಯಾಪಿ ನ್ಯೂ ಇಯರ್.
1: ಹೊಸ ವರ್ಷ ನಮಗೆಲ್ಲರಿಗೂ ಖುಷಿಯನ್ನು ತರುವಂತೆ ಖುದ ಕರುಣಿಸಲು.
0: ನಾಡಿದ್ದು ನಿನ್ನ ಹುಟ್ಟಿದ ಹಬ್ಬ ಅಲ್ವೇನೋ? ಎಷ್ಟನೇದು? ಎಷ್ಟು ವಯಸ್ಸಾಯ್ತೋ ನಿನಗೆ? ನನಗಂತೂ ಸಾವಿರಾರು ವರ್ಷಗಳಿಂದ ನಿನ್ನನ್ನು ನೋಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ರಿಯಲಿ ನಿನಗೂ ಹಾಗೆ ಅನ್ಸುತ್ತಾ? ಹ್ಯಾಪಿ ಬರ್ತ್ಡೇ.

0: ಜುಲ್ಫಿ, ನಾನು ರೋಮ್ಗೆ ಹೊರಟಿದ್ದೇನೆ.
1: ಪ್ರೀತಿಯ ಅಮೃತ, ಒಳ್ಳೆ ಸುದ್ದಿ ಕೇಳು. ನನ್ನನ್ನು ಪಾರ್ಟಿಯ ಸೆಕ್ರೆಟರಿ ಎಂದು ಆರಿಸಿದ್ದಾರೆ. ಸ್ಪರ್ಧೆ ಇಲ್ಲದೆ ಆರಿಸಲ್ಪಟ್ಟವನು ನಾನೊಬ್ಬನೇ. ಹೇಗಿದೆ?
0: ನೀನು ಮೈಕೆಲ್ ಆಂಜೆಲೋನ ಪೀಠ ನೋಡಿಲ್ಲ ಜುಲ್ಫಿ? ನಾನಂತೂ ಕಳೆದೆರಡು ದಿನಗಳಿಂದ ಈ ಅದ್ಭುತ ಶಿಲ್ಪವನ್ನೇ ನೋಡುತ್ತಾ ಕೂತು ಬಿಟ್ಟಿದ್ದೇನೆ. ಮೇರಿಯ ಮಡಿಲಿನಲ್ಲಿ ರಕ್ತ ಸಿಕ್ತ ಕ್ರೈಸ್ಟ್ ತರುಣ ಮಗನ ಭಗ್ನ ದೇಹವನ್ನು ತನ್ನ ಮಡಿಲಲ್ಲಿ ಎತ್ತಿ ಹಿಡಿದಿರುವ ಆ ತಾಯಿಯ ಅಂತಃಕರಣದಲ್ಲಿ ಅದೆಂತಹ ನೋವು ಇದ್ದಿರಬಹುದು! ಇದನ್ನು ನೋಡಿದ ಮೇಲೆ ಅನಿಸುತ್ತಿದೆ, ನೋವಿನ ಪೂರ್ಣ ಸಾಕ್ಷಾತ್ಕಾರ ಬಹುಶಃ ಓರ್ವ ತಾಯಿಗೆ ಮಾತ್ರ ಸಾಧ್ಯ. ಗರ್ಭ ಧರಿಸುವ ನೋವು, ಪ್ರಸೂತಿಯ ನೋವು, ಕಂದನ ಮೃತದೇಹವನ್ನು ಎದೆಗೆತ್ತಿಕೊಂಡ ನೋವು, ನೋವಿನ ಎಷ್ಟೊಂದು ನಮೂನೆಗಳು ಜುಲ್ಫಿ! ಅಥವಾ ಒಂದೇ ನೋವೇ ತನ್ನ ರೂಪಗಳನ್ನು ಬದಲಿಸುತ್ತದೆಯೇ?
1: ನಿನ್ನೆ ದಿನ ನನ್ನ ನಿಶ್ಚಿತಾರ್ಥ ಅತ್ಯಂತ ಸರಳವಾಗಿ ಆಗಿಹೋಯಿತು. ಹುಡುಗಿಯ ಹೆಸರು ಶಾಹೀನ್, ಪಾರ್ಲಿಮೆಂಟ್ ಮೆಂಬರ್ ಆಗಿರುವ ಡಾಕ್ಟರ್ ಮೆಹಮೂದ್ ಅವರ ಮಗಳು. ಮದುವೆ ಇದೇ ಡಿಸೆಂಬರ್ನಲ್ಲಿ. ನಿನಗೆ ಬರಲಾದೀತೆ? ಪ್ಲೀಸ್ ಬಾ.
0: ಕಂಗ್ರಾಚ್ಯುಲೇಷನ್ಸ್! ನಿನ್ನೆ ಕೂತು ನಿನ್ನ ಮತ್ತು ಮದುಮಗಳ ಸ್ಕೆಚ್ ಮಾಡಿದೆ. ಎಷ್ಟೇ ಅಬ್ಸ್ಟ್ರಾಕ್ಟ್ ಆಗಿ ಮಾಡಲು ಯತ್ನಿಸಿದ್ರು ಮದುಮಗಳ ಮೋರೆಗೆ ನನ್ನದೇ ಲಕ್ಷಣಗಳು ಮೂಡಿಬಿಟ್ಟವು. ತಕ್ಷಣ ಹರಿದು ಹಾಕಿದೆ. ಇದೆಂತ ಗೊಡ್ಡು ಭಾವುಕತೆ ಜುಲ್ಫಿ! ನಾನು ನಿನ್ನನ್ನು ಬಯಸುತ್ತಿದ್ದೇನೆಯೇ? ನಿನ್ನ ಪತ್ನಿಯ ಮೇಲೆ ನನಗೆ ಹೊಟ್ಟೆಯುರಿ ಉಂಟಾಗಿದೆಯೇ? ಛೇ, ಈ ತನಕ ಈ ಪ್ರಪಂಚದಲ್ಲಿ ಯಾರ ಕುರಿತು ಹೊಟ್ಟೆ ಉರಿಸಿಕೊಂಡವಳಲ್ಲ ನಾನು. ಹೀಗೇಕಾಯಿತು? ತಕ್ಷಣ ಉತ್ತರಿಸು, ಇಲ್ಲದಿದ್ದರೆ ನಾನು ವಿಪರೀತ ಕಾಗ್ನ್ಯಾಕ್ ಕುಡಿದು ರಂಪ ಮಾಡಿಬಿಡುತ್ತೇನೆ. ಇದರಿಂದ ಇಲ್ಲಿ ನಿನ್ನ ದೇಶದ ಹೆಸರು ಇನ್ನೂ ಹಾಳಾದೀತು. ಹುಷಾರ್!

0: ಬೇಗಂ ಆ್ಯಂಡ್ ನವಾಬ್ ಸೈಯದ್ ಅಬ್ಬಾಸ್ ಹೈದರ್ ರಿಕ್ವೆಸ್ಟ್ ದಿ ಪ್ಲೆಜರ್ ಆಫ್ ಯುವರ್ ಕಂಪೆನಿ ಎಟ್ ದಿ ವೆಡ್ಡಿಂಗ್ ಸೆರೆಮನಿ ಆಫ್ ದೇರ್ ಸನ್ ಜುಲ್ಫಿಕರ್ ಹೈದರ್ BALLB ಮೆಂಬರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ UP ವಿತ್ ಶಾಹೀನ್. ಅಕ್ಕರೆಯ ಜುಲ್ಫಿ, ನಿನ್ನ ಮದುವೆಯಿಂದ ನನಗೂ ಸ್ಫೂರ್ತಿ ಬಂತು. ನಾನು ಮದುವೆ ಆಗಬೇಕೆಂದು ನಿಶ್ಚಯಿಸಿದ್ದೇನೆ. ಅವನ ಹೆಸರು ಆಂಡಿ, ಇಲ್ಲೊಂದು ಗ್ಯಾಲರಿ ನಡೆಸುತ್ತಾ ಇದ್ದಾನೆ. ನನ್ನ ನಿರ್ಧಾರ ಅವನಿಗಿನ್ನೂ ತಿಳಿದಿಲ್ಲ, ನಾಳೆಯೇ ಹೇಳುತ್ತೇನೆ. ಜುಲ್ಫಿ, ನೀನು ಖುಷಿಯಾಗಿದ್ದೀಯಾ?
1: ಸನ್ಮಾನ್ಯ ಜನಾಬ್ ಜುಲ್ಫಿಕಾರ್ ಹೈದರ್ ಅವರು, ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ಸದ್ಯ ಚುನಾವಣೆಯ ಕಲಾಪಗಳಲ್ಲಿ ನಿರತರಾಗಿರುವುದರಿಂದ ನಿಮ್ಮ ಪತ್ರಗಳಿಗೆ ಉತ್ತರವನ್ನು ನಂತರ ಯಥಾವಕಾಶ ಕೊಡುತ್ತಾರೆ. ಇತಿ ವಿಶೇಷ ಕಾರ್ಯದರ್ಶಿ.
0: ನೀನು ಇಲೆಕ್ಷನ್ ಗೆದ್ದು ಡೆಪ್ಯೂಟಿ ಮಿನಿಸ್ಟರ್ ಆದ ಸುದ್ದಿ ಪಪ್ಪ ಅವರಿಂದ ತಿಳಿಯಿತು. ನೀನೀಗ ನಿಜಕ್ಕೂ ದೊಡ್ಡ ವ್ಯಕ್ತಿ. ನಿನ್ನ ಪತ್ನಿ ಮಗ ಹೇಗಿದ್ದಾರೆ? ಅವರಿಗೆ ನನ್ನ ಬಗ್ಗೆ

0: ಪ್ರೀತಿಯ ಅಮೃತ, ಹೊಸ ವರ್ಷದ ಶುಭಕಾಮನೆಗಳು. ನಾನು ಶಾಹೀನ್, ಫೈಜ್ ಮತ್ತು ಫರಾಜ್ ಇರುವ ಇತ್ತೀಚೆಗಿನ ಫೋಟೋ ಜೊತೆಗಿಟ್ಟಿದ್ದೇನೆ. ಆಂಡಿಗೆ ನಮಸ್ಕಾರ.
1: ನಿನ್ನ ಅಬ್ಬಾಜಾನರ ನಿಧನದ ಸುದ್ದಿಯಿಂದ ಅತೀವ ದುಃಖವಾಯಿತು. ನೀನಿವತ್ತು ಏನಾದರೂ ಯಶಸ್ಸು ಪಡೆದಿದ್ದರೆ ಅದು ಅವರ ಸತತ ಪರಿಶ್ರಮದ ಫಲ. ನನ್ನ ಪಪ್ಪ ಸ್ವಲ್ಪವಾದರೂ ಅವರಂತಿದ್ದರೆ ನನ್ನ ಕಥೆಯೇ ಬೇರೆಯಾಗುತ್ತಿತ್ತೋ ಏನು. ನಾನಂತೂ ಬೇಲಿಯ ಬಳ್ಳಿಯಂತಾಗಿಬಿಟ್ಟೆ. ತೋಟದ ಒಳಗೂ ಇಲ್ಲ, ಹೊರಗೂ ಇಲ್ಲ.
0: ಅಬ್ಬಾಜಾನ್ರಂತಹ ವ್ಯಕ್ತಿಗಳಿಗೆ ಸಾವಿಲ್ಲ ಅಮೃತ, ಅವರಿನ್ನೂ ಜೀವಂತವಾಗಿದ್ದಾರೆ. ನನ್ನ ಕಿವಿಗೆ ಅವರ ಸ್ವರಗಳು ಕೇಳುತ್ತಿವೆ. ಅವರು ಹೇಳುತ್ತಿದ್ದಾರೆ, ಜುಲ್ಫಿಕಾರ್, ನಿನ್ನ ಮೇಲೆ ತುಂಬಾ ಜವಾಬ್ದಾರಿಗಳಿವೆ. ನಿನ್ನ ಕುಟುಂಬ, ನಿನ್ನ ದೇಶ, ನಿನ್ನ ಕೋಮು, ಇವೆಲ್ಲವುಗಳ ಹೊಣೆಯಿಂದ ಹಿಂದೆಗೆಯಬೇಡ. ಇವುಗಳನ್ನು ನಿಭಾಯಿಸೇ ತೀರುತ್ತೇನೆ ಎಂದವರಿಗೆ ನಾನು ಮಾತು ಕೊಟ್ಟಿದ್ದೇನೆ ಅಮೃತ. ದಯವಿಟ್ಟು ನನಗಾಗಿ ಪ್ರಾರ್ಥಿಸು. ಹ್ಯಾಪಿ ಬರ್ತ್ಡೇ ಅಮೃತ. ನೋಡು, ಈ ದಿನವನ್ನು ಹೇಗೆ ನೆನಪಿಟ್ಟಿದ್ದೇನೆ ನಾನು. ಎಲ್ಲಿದೆಯಾ? ನಿನ್ನಿಂದ ಪತ್ರಗಳು ಯಾಕಿಲ್ಲ ಅಮೃತ? ಪ್ಲೀಸ್, ಈ ಮೌನ ವ್ರತದ ಹಠ ಬಿಟ್ಬಿಡು. ಎಷ್ಟೋ ಸಲ ಫೋನ್ ಕೂಡ ಪ್ರಯತ್ನಿಸಿದೆ, ನೋ ರಿಪ್ಲೈ. ಏನೇ ತೊಂದರೆ ಇದ್ರೂ ತಕ್ಷಣ ಬರೆ. ನಿನ್ನ ಕ್ಷೇಮ ಸಮಾಚಾರವಿಲ್ಲದೆ ವರ್ಷವಾಗುತ್ತಾ ಬಂತು. ಈಗಲೂ ನೀನು ಬರೆಯದಿದ್ರೆ ನಾನೇ ಅಲ್ಲಿಗೆ ಬಂದು ಬಿಡುತ್ತೆ.
1: ನಾನು ಚೆನ್ನಾಗಿದ್ದೇನೆ ಜುಲ್ಫಿ, ಫಸ್ಟ್ ಕ್ಲಾಸ್ ಆಗಿ ಆರೋಗ್ಯವಂತಳಾಗಿದ್ದೇನೆ. ನೋ ನೋ, ಇದೆಲ್ಲ ಸುಳ್ಳು. ನಾನು ಚೆನ್ನಾಗಿಲ್ಲ ಜುಲ್ಫಿ, ಕಾಯಿಲೆ ಬಿದ್ದಿದ್ದೇನೆ. ವಿಪರೀತ ಕುಡಿತದಿಂದ ಹೀಗಾಗಿದೆ, ಬಿಟ್ಟು ಬಿಡು ಎಂದು ಡಾಕ್ಟರ್ ಹೆದರಿಸಿದ್ದಾರೆ. ಹೇಗೆ ಬಿಡಲಿ ಹೇಳು? ಎಲ್ಲವೂ ನನ್ನಿಂದ ಬಿಟ್ಟು ಹೋಗಿದೆ. ನನ್ನ ಮನೆ, ಹವೇಲಿ, ಲಖನೌ, ಆಂಡಿ, ಪೇಂಟಿಂಗ್, ಶಾಯಿರಿ, ಎಲ್ಲ.
0: ಪೇಂಟಿಂಗ್ ನಿನ್ನ ಏಕಮೇವ ಅಭಿವ್ಯಕ್ತಿ ಅಮೃತ. ಅದನ್ನು ನಿಲ್ಲಿಸಿ ನಿನ್ನನ್ನು ನೀನೇ ನಾಶ ಮಾಡಿಕೊಳ್ಳಬೇಡ. ಏನಾಯ್ತು? ಮತ್ತೆಲ್ಲಿ ಮಾಯವಾದೆ? ನನ್ನ ಕಾಗದ ಸಿಕ್ಕಿತೋ ಇಲ್ವೋ?
1: ಸಿಕ್ಕಿತು. ನಾನು ಮರಳಿ ಬ್ರಷ್ ಕೈಗೆತ್ತಿಕೊಂಡಿದ್ದೇನೆ. ಅಲ್ಲದೆ ನನಗೊಂದು ಹೊಸ ಕನ್ನಡಕವೂ ಬಂದಿದೆ. ನನ್ನದೊಂದು ಪ್ರಿಂಟ್ ಕಳಿಸಿದ್ದೇನೆ. ಅಕ್ಟೋಬರ್ನಲ್ಲಿ ನಾನು ದೆಹಲಿಗೆ ಬರ್ತಾ ಇದ್ದೇನೆ. ಗುಜ್ರಾಲ್ ಸಾಹೇಬ್ರು ನನ್ನ ಇತ್ತೀಚೆಗಿನ ಕಲಾಕೃತಿಗಳ ಎಕ್ಸಿಬಿಷನ್ ಇಟ್ಟುಕೊಂಡಿದ್ದಾರೆ. ನೀನು ಬರುತ್ತೀಯಲ್ಲ? ನೀನು ದೆಹಲಿಗೆ ಬಂದರೆ ಮಾತ್ರ ನಾನು ಲಖನೌಗೆ ಬರುತ್ತೇನೆ ನಿನ್ನ ಜೊತೆ.
0: ಸನ್ಮಾನ್ಯ ಜನಾಬ್ ಜುಲ್ಫಿಕಾರ್ ಹೈದರ್ ಸಾಬ್ ಮತ್ತವರ ಪ್ರೋಟೋಕಾಲ್ ನಮತಿಯಿಂದ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಿಮ್ಮ ನಿಗದಿತ ಕಲಾಕೃತಿಗಳ ಪ್ರದರ್ಶನದಲ್ಲಿ ಉಪಸ್ಥಿತರಿರಲು ಅನಿವಾರ್ಯ ಕಾರಣಗಳಿಂದ ಅವರಿಗೆ ಸಾಧ್ಯವಿಲ್ಲ.
1: ಸುಡುಗಾಡಿಗೆ ಹೋಗು.
0: ಹೌದು, ಸುಡುಗಾಡಿಗೆ ಹೋಗಿದ್ದೆ. ಮೀರತ್ನಲ್ಲಿ ಒಂದು ಮುಸ್ಲಿಂ ಹತ್ಯಾಕಾಂಡ ನಡೆದಿದೆ. ನೀನು ನೋಡಿದ್ದರೆ ತತ್ತರಿಸಿ ಹೋಗುತ್ತಿದೆ. ಮೊಹಲ್ಲಾಕ್ಕೆ ಮೊಹಲ್ಲಾಗಳೇ ಭಗ್ನಾವಶೇಷಗಳಾಗಿ ಬಿದ್ದಿದೆ. ರಿಲೀಫ್ ಫಂಡ್ ಜಮಾ ಮಾಡಲು ದೆಹಲಿಗೆ ಬಂದಾಗ ನಿನ್ನನ್ನು ಕಾಣಲು ಯತ್ನಿಸುವೆ. ಇದೇನು ನಿನ್ನ ಎಕ್ಸಿಬಿಷನ್ನ ಗಳಿಕೆಯನ್ನೆಲ್ಲ ಫಂಡಿಗೆ ಕಳಿಸಿದೀಯಲ್ಲ, ನಿನ್ನ ತಲೆ ಹಾಳಾಗಿದೆಯೇ? ಯಾವುದನ್ನು ಅತಿಯಾಗಿ ಮಾಡ್ತೀಯ? ಇಷ್ಟೊಂದು ಹಣ ಕಳಿಸುವ ಅಗತ್ಯ ಏನಿತ್ತು?
1: ಪೀತಾ, ನೋವನ್ನು ಅರ್ಥ ಮಾಡಿಕೊಳ್ಳಲು ತಾಯಾಗುವುದು ಅತಿ ಅಗತ್ಯ ಜುಲ್ಫಿಕರ್ ಹೈದರ್ ಸಾಹಬ್. ಹೆರಲಿ ಹೆರದಿರಲಿ, ಹೆಣ್ಣು ತನ್ನೊಳಗೆ ತಾಯಿಯಾಗಿಯೇ ಇರುತ್ತಾಳೆ. ಹಣದ ಅಗತ್ಯ ಈಗ ನನಗಿಂತ ಹೆಚ್ಚು ಮೀರತ್ನ ಸಂತ್ರಸ್ತರಿಗಿದೆ. ನನ್ನ ಎರಡನೇ ತಾಯಿ ಅಲ್ಲಿಂದಲೇ ಬಂದವಳು. ಲಖನೌಗೆ ಬಂದಾಗ ಹವೇಲಿಯಲ್ಲಿ ಇರಲಾರೆ, ಹೋಟೆಲ್ ಕಿಲಾರಕ್ಸ್ನಲ್ಲಿ ಉಳಿದುಕೊಳ್ಳುತ್ತೇನೆ. ನೆನಪಿರಲಿ, ನಾನು ಲಖನೌಗೆ ಬರುತ್ತಿರುವುದು ಕೇವಲ ನಿನ್ನ ಭೇಟಿಗಾಗಿ.
0: ಈ ಹೋಟೆಲ್ ಗಿಟೇಲ್ಗಳಿಗಿಂತ ನೀನು ನನ್ನ ಮನೆಯಲ್ಲಿ ಬಂದುಳಿದರೆ ಒಳ್ಳೆಯದು. ಯಾಕೆಂದ್ರೆ ನಾನು ಹೋಟೆಲ್ಗೆ ಬಂದು ನಿನ್ನನ್ನು ಕಾಣುವುದು ಇಲ್ಲಿಯ ವೃತ್ತಪತ್ರಿಕೆಗಳಿಗೆ ಒಳ್ಳೆಯ ಮಸಾಲೆಯನ್ನು ಒದಗಿಸಬಹುದು.
1: ನಾನು ಹವೇಲಿಗೆ ಬಂದುಳಿದಿದ್ದೇನೆ. ಅನಾರೋಗ್ಯದ ನಿಶಕ್ತಿಯಲ್ಲೂ ಪಪ್ಪ ನನ್ನನ್ನು ಕರೆಯಲು ಸ್ವತಃ ಬಂದಿದ್ರು. ಇಲ್ಲ ಎನ್ನಲು ಆಗಲೇ ಇಲ್ಲ. ನಿನ್ನ ಜೊತೆ ಕಳೆದ ಸಂಜೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂತಹದ್ದು. ಶಾಹೀನ್ ಮತ್ತು ಮಕ್ಕಳಿಗೆ ಪ್ರೀತಿ.
0: ಈಗಿಲ್ಲಿ ಒಳ್ಳೆಯ ಹುಡುಗಿಯಾಗಿಯೇ ಇರೋ.

0: ನನ್ನ ಲಕ್ನೋದಲ್ಲಿದ್ದೇನೆ, ನನ್ನ ಹವೇಲಿಯಲ್ಲಿದ್ದೇನೆ, ನನ್ನದೇ ಕೋಣೆಯಲ್ಲಿದ್ದೇನೆ. ಆದರೂ ನಾನು ಯಾರು ಗೊತ್ತೇ ಆಗುತ್ತಿಲ್ಲ. ನನ್ನನ್ನು ಹುಟ್ಟಿಸಿದ ಪರಿಸರವೇ ಇದು, ನಂಬಲೇ ಆಗುತ್ತಿಲ್ಲ. ನೀನು ಸಹ ರೂಪುಗೊಂಡಿದ್ದು ಇದೇ ಪರಿಸರದಲ್ಲೇ ಅಲ್ಲವೇ? ಆದರೂ ನಮ್ಮಿಬ್ಬರ ಚಹರೆಗಳು ಎಷ್ಟೊಂದು ಭಿನ್ನ. ನೀನು ಕೋಮಿನ ಕುಟುಂಬದ ಹಿತಕ್ಕಾಗಿ ದುಡಿಯುವ ನೇರ ನಡೆನುಡಿಯ ಸುಸಂಸ್ಕೃತ ನೇತಾರ. ನಾನು ಹೆಸರಿನ ಜೊತೆ ಬದುಕನ್ನು ಕೆಡಿಸಿಕೊಂಡಿರುವ ಕೊಣೆಗೇಡಿ ಶರಾಬಿ ಹೆಣ್ಣು. ಇದೆಂತ ವಿರೋಧಾಭಾಸ?
1: ಮತ್ತೆ ನಿನ್ನ ಮನಸ್ಸು ಕ್ಷೋಭೆಗೊಂಡಂತಿದೆ. ಸರಿಯಾಗಿ ಇದ್ದವಳು ಒಮ್ಮೆಗೆ ಜಾರಿ ಬಿಡುತ್ತಿ. ತಕ್ಷಣ ಪೇಂಟಿಂಗ್ ಮತ್ತು ಡ್ರಾಯಿಂಗ್ಸ್ಗಳಲ್ಲಿ ನಿನ್ನನ್ನು ತೊಡಗಿಸಿಕೋ. ಯೋಚಿಸುವುದನ್ನು ನಿಲ್ಲಿಸು.
0: ಯೋಚಿಸುವುದನ್ನು ಹೇಗೆ ನಿಲ್ಲಿಸಲಿ? ನೀನೇ ಹೇಳಿಕೊಡು ನೋಡೋಣ.

0: ಹ್ಯಾಪಿ ನ್ಯೂ ಇಯರ್. ವರ್ಷಗಳು ಹೇಗೆ ಉರುಳುತ್ತಿವೆ. ಎಲ್ಲಿದೆಯಾ ನೀನು ಅಮೃತ ನಿಗಮ್?
1: ನಾನೀಗ ಮಣ್ಣಿನೊಂದಿಗೆ ಆಡುತ್ತಿದ್ದೇನೆ. ಹಸಿ ಮಣ್ಣು ನನ್ನ ಕೈಯಲ್ಲಿ ನಾನಾ ರೂಪ ಪಡೆಯುವುದನ್ನು ನೋಡುವುದೇ ಒಂದು ಸೋಜಿಗ. ಆನೆ, ಕುದುರೆ, ಕೋತಿ, ಅಳಿಲು, ಹೀಗೆ ಏನೆಲ್ಲ. ದೇವರು ಮನುಷ್ಯನನ್ನು ಮಣ್ಣಿನಿಂದಲೇ ಮಾಡಿದ್ದಾನಂತೆ. ಮಣ್ಣಿನ ಗೊಂಬೆಗಳನ್ನು ಮಾಡುವ ಹವ್ಯಾಸ ಆ ದೇವರಿಗೆ ಯಾಕೆ ಬೇಕಿತ್ತು? ನನಗೋ ಗೊಂಬೆಗಳನ್ನು ಮಾಡಿ ದೇವರಾಗುವ ಭ್ರಮೆ. ಆದರೆ ಆ ದೇವರಿಗೆ ಮತ್ತೇನಾಗುವುದಿತ್ತು? ಈ ಹಸಿ ಮಣ್ಣು ಮುಟ್ಟಿದರೂ ಸಾಕು, ಮತ್ತೆ ಬಾಲ್ಯಕ್ಕೆ ಹೋಗುತ್ತೇನೆ. ನನ್ನನ್ನು ನಾನೇ ಅರಸುತ್ತಿದ್ದೇನೆ ಜುಲ್ಫಿ, ಸಹಾಯ ಮಾಡು. ನಾನು ಕೆದಕುತ್ತಿರುವ ಈ ಭೂತಿಯ ರಾಶಿಯಲ್ಲಿ ಒಂದು ಕಿವಿಯೂ ಸಿಗದೆ ಹೋದರೆ? ಅಜ್ಜಿಯಿಂದ ಬಳುವಳಿಯಾಗಿ ಬಂದ ಈ ಹವೇಲಿಯಲ್ಲಿ ಸ್ಟುಡಿಯೋ ಮಾಡಿಕೊಂಡಿದ್ದೇನೆ. ನಿನ್ನ ದಾರಿಯಲ್ಲೇ ಇದೆ, ಒಮ್ಮೆ ಕಂಡು ಹೋಗು.
0: ಸ್ಟುಡಿಯೋಗೆ ಬಂದಿದ್ದೆ, ನೀನಿರ್ಲಿಲ್ಲ. ಇನ್ನು ಮುಂದೆ ಪತ್ರಗಳನ್ನು ನನ್ನ ಸೆಕ್ರೆಟರಿಯ ವಿಳಾಸಕ್ಕೆ ಕಳುಹಿಸು, ಮತ್ತು ಮೇಲೆ ಖಾಸಗಿ ಎಂದು ಬರೆ. ನನ್ನ ಎಲ್ಲ ಅಂಚೆಗಳನ್ನು ಒಡೆದು ಪರಿಶೀಲಿಸಲಾಗುತ್ತದೆ. ನಿನ್ನ ಹಿಂದಿನ ಪತ್ರವಂತೂ ಇಡೀ ಆಫೀಸ್ ಸುತ್ತಾಡಿ ಎಲ್ಲರೂ ಓದಿಯಾದ ನಂತರ ನನ್ನ ಕೈಗೆ ಬಂತು. ಹೀಗಾಗಿ ಯಾರೂ ಯಾವ ಕಾರಣಕ್ಕಾಗಿ ನಸು ನಕ್ಕರು ನನಗೆ ಕೋಪ ಸಿರಿಸಿ.
1: ದಾಹ ಎಂಬ ಶೀರ್ಷಿಕೆಯಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೇನೆ, ಬರಲಾದಿತ್ತೆ?
0: ಆ ದಿನ ಬಹುಶಃ ನಾನು ದೆಹಲಿಯಲ್ಲಿ ಇರ್ತೇನೆ. ಯು ಪಿ ಮುಸ್ಲಿಮರ ಪರವಾಗಿ ಒಂದು ಮನವಿಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಕೊಡಬೇಕಾಗಿದೆ. ಹಾ, ನಿನ್ನ ಪ್ರದರ್ಶನ ಹೇಗಾಯಿತು?
1: ನನ್ನ ಪೇಂಟಿಂಗ್ಸ್ ದರಿದ್ರವಾಗಿದೆ. ನಾನು ಅತ್ಯಂತ ದರಿದ್ರ ಕಲಾವಿದೆ. ರಗಳೆಯೇ ಬೇಡವೆಂದು ನನ್ನೆಲ್ಲ ಪೇಂಟಿಂಗ್ಸ್ ಅನ್ನು ಸುಟ್ಟು ಹಾಕಿದ್ದೇನೆ. ಈಗೊಂದು ಕ್ಯಾಮರಾ ಕೊಳ್ಬೇಕೆಂದಿದ್ದೇನೆ, ಏಕೆಂದರೆ ಕ್ಯಾಮರಾ ಕಣ್ಣಿಗೆ ಕಾಣುವುದೆಲ್ಲವೂ ಸ್ವಚ್ಛ, ಸರಳ, ಸತ್ಯ. ಅದರಲ್ಲಿ ನನ್ನ ಮನಸ್ಸಿನ ಕೊಚ್ಚೆ, ರಾಡಿ, ಗೋಜಲು ಪ್ರಕಟಗೊಳ್ಳುವ ಪ್ರಮೇಯವೇ ಇಲ್ಲ. ಜುಲ್ಫಿ, ಒಮ್ಮೆಯಾದರೂ ಸಿಗು. ನಿನ್ನನ್ನು ಬಿಟ್ಟರೆ ಮತ್ತೇನನ್ನು ನೋಡುವ ಹಂಬಲ ಇಲ್ಲ ನನಗೆ.
0: 13ರ ರಾತ್ರಿ ನಾನು ಫೈಜಾಬಾದಿಗೆ ಹೊರಡುತ್ತೇನೆ. ಆದರೆ ನಿಜಕ್ಕೂ ನಾನು ಅಲ್ಲಿಗೆ ಹೋಗದೆ ಗಪ್ಚುಪ್ ಯಾರಿಗೂ ತಿಳಿಯದಂತೆ ನೇರ ನಿನ್ನ ಮನೆಗೆ ಬರುತ್ತೇನೆ. ಮಜಾ ಬಂದಿತ್ತಲ್ವೇ? ಅದೇ ಹಳೆ ಕಣ್ಣು ಮುಚ್ಚಾಲೆ, ಕಳ್ಳ ಖುಷಿ.
1: ಜುಲ್ಫಿ, ನಿನ್ನ ಎದೆಗೊರಗಿದ್ದ ಆ ಒಂದೇ ಒಂದು ಕ್ಷಣ ನನ್ನ 40 ವರ್ಷಗಳ ದಾಹವನ್ನು ಹಿಂಗಿಸಿಬಿಟ್ಟಿತು. ಆದರೆ ನೀನು ಹೋದ ನಂತರ ಅನಿಸುತ್ತದೆ, ಇಲ್ಲ, ಈ ದಾಹ ಹಿಂಗಿಲ್ಲ, ಬದಲಿಗೆ ಬುಡಲೆದ್ದಿದೆ. ಈ ದಾಹ ದೇಹದ್ದಲ್ಲ ಜುಲ್ಫಿ, ನನ್ನಾಳದಲ್ಲೆಲ್ಲೋ ನೆತ್ತರಿನ ಕತ್ತಲಲ್ಲಿ ಮತ್ಯಾರೋ ಇದ್ದಾನೆ. ನೀರು, ನೀರು ಎಂದಾತ ಕೂಗುತ್ತಿದ್ದಾನೆ.

0: ಮಳ್ಳಿ ನೀನು, ನನಗಂತೂ ನಗು ಬರತೊಡಗಿದೆ. ಮಾಡಬೇಕಾಗಿದ್ದ ಸಮಯದಲ್ಲಿ ಏನೂ ಮಾಡಲಿಲ್ಲ. ಈಗ ಈ ಇಳಿ ವಯಸ್ಸಿನಲ್ಲಿ ಕದ್ದು ಮುಚ್ಚಿ ಈ ಆಟದಲ್ಲಿ ತೊಡಗಿದ್ದೇವೆ. ಅಪ್ಪಿತಪ್ಪಿ ಯಾರ ಕಣ್ಣಿಗಾದರೂ ಇದು ಬಿದ್ದರೆ ನನ್ನ ಮಂತ್ರಿ ಪದವಿ ಹೋಗುವುದಂತೂ ಗ್ಯಾರಂಟಿ. ಆದರೆ ನಿನ್ನ ಗತಿ ಏನು?
1: ನನಗೇನು ದಾಡಿಯೂ ಆಗುವುದಿಲ್ಲ, ಉಲ್ಟಾ ನನಗದು ಹಬ್ಬದ ಸಂಗತಿ. ಯಾಕೆ ಗೊತ್ತಾ? ಮಂತ್ರಿ ಪದವಿ ಹೋದ ನಂತರ ನೀನು ಸೀದಾ ನನ್ನೆಡೆಗೆ ಬರುತ್ತೀಯ, ಕೇವಲ ನನ್ನವನಾಗುತ್ತೀಯ. ಯಾವಾಗ ಸಿಗೋಣ ಜುಲ್ಫಿ?
0: ಹಾಗೆಲ್ಲ ಪಕ್ಕನೆ ಸಿಗೋದು ಅಪಾಯಕಾರಿ ಅಮೃತ.
1: ಇರಲಿ ಜುಲ್ಫಿ, ನೀನ್ ಯಾಕೆ ನನ್ನನ್ನು ಮದುವೆ ಆಗಬಾರದು? ಒಬ್ಬಳೆ ನಡೆದು ಸುಸ್ತಾಗಿದೆ ಕಣು. ನನ್ನ ಹೆಸರು, ಐಡೆಂಟಿಟಿ, ಹವ್ಯಾಸ, ವ್ಯಸನ, ಸಿಟ್ಟು ಎಲ್ಲ ಬಿಟ್ಟುಕೊಡಲು ತಯಾರಿದ್ದೇನೆ. ಒಂದೇ ಒಂದು ಆಸರೆ ಸಿಗುವಂತಿದ್ದರೆ. ಶರಾಬು ಹಾಗೆ ಒಂದು ನಿರುಪದ್ರವ್ಯ ಆಸರೆ ಹೌದು, ಆದರೆ ಅದರ ಒಂದೇ ತೊಂದರೆ ಅಂದರೆ ಆ ನಶೆಯು ಇಳಿದು ಹೋಗುತ್ತದೆ. ನನಗೆ ನೆರವಾಗುವುದು ಪ್ಲೀಸ್. ನಿನ್ನನ್ನು ಬಿಟ್ಟು ಉಳಿಯೋದು ಇನ್ನು ಸಾಧ್ಯವಿಲ್ಲ.
0: ನನ್ನನ್ನು ಕವಲು ದಾರಿಯಲ್ಲಿ ನಿಲ್ಲಿಸಿಬಿಟ್ಟಿದ್ದೀನಿ. ಸದ್ಯ ನೀನೇ ಈಗ ನಿರ್ಣಯ ತೆಗೆದುಕೊಂಡಿದ್ದು ಒಳ್ಳೇದಾಯ್ತು. ನಾವಿಬ್ಬರು ಪರಸ್ಪರ ಒಬ್ಬರನ್ನು ಒಬ್ಬರು ಬಿಟ್ಟು ಇರಲಾರೆವು ಎಂಬುದು ನಿಜ ಅಮೃತ. ಆದರೆ ಒಟ್ಟಿಗೆ ಕೂಡ ಇರಲಾರೆವು. ಮೊನ್ನೆ ರಾತ್ರಿ ನೀನು ಎಬ್ಬಿಸಿದ ರಂಪದಿಂದ ಒಂದು ಸಂಗತಿ ಮಂದಟ್ಟಾಯಿತು. ನಾವಿಬ್ಬರು ಮುಂಚಿನಂತೆ ನಮ್ಮ ನಮ್ಮ ಪಾಡಿಗೆ ಇರೋದೇ ಸರಿ. ಸಂಬಂಧಕ್ಕೆ ಹೊಸ ರೂಪವನ್ನು ಕೊಡುವ ನಮ್ಮ ಯತ್ನ ಮೂರ್ಖತನದಾರಿ. ಅಮೃತ, ಶಾಹೀನ್ ಕೇವಲ ನನ್ನ ಒಳ್ಳೆಯ ಪತ್ನಿಯಷ್ಟೇ ಅಲ್ಲ, ನನ್ನ ಹೊಣೆಯೂ ಹೌದು. ನಿನ್ನ ಆ ಮೀರತ್ವಾಲಿ ಮಲಕಾಯಿಯನ್ನೇ ನೀನಿನ್ನು ಕ್ಷಮಿಸಿಲ್ಲವಂತೆ. ಮತ್ತೆ ನನ್ನ ಮಕ್ಕಳು ನನ್ನನ್ನು ಕ್ಷಮಿಸಿಯಾರೆ. ನನ್ನನ್ನು ನಂಬಿ ಓಟು ಕೊಟ್ಟು ನನ್ನನ್ನು ಚುನಾಯಿಸಿದ ಅಸಂಖ್ಯ ಅನಾಮಿಕ ಪ್ರಜೆಗಳು, ಈ ಭಾರವನ್ನು ಹೊತ್ತುಕೊಂಡು ನಾವು ಖಂಡಿತ ದೂರ ಓಡಿ ಹೋಗಲಾರೆವು ಅಮೃತ. ನಮ್ಮ ವಯಸ್ಸು ನಮಗೆ ಜೊತೆ ಕೊಡಲಾರು. ಆದರೆ ಪತ್ರಕ್ಕೆ ಎಂದಿಗೂ ಮುಪ್ಪಿಲ್ಲ. ನನ್ನ ನಿನ್ನ ಈ ಕಾಗದದ ಸಂಬಂಧವೇ ಅಪ್ಪಟ, ನಿರಂತರ. ನಮಗೆ ಬೇರಾವ ಸಂಬಂಧದ ಅಗತ್ಯವೇ ಇಲ್ಲ.
1: ಜುಲ್ಫಿಕರ್ ಹೈದರ್, BA LLB, ಮಿನಿಸ್ಟರ್ ಫಾರ್ ಅರಬನ್ ಡೆವಲಪ್ಮೆಂಟ್. ಯು ಆರ್ ಎ ಡರ್ಟಿ ಬ್ಲಡಿ ಪಿಗ್ ಅಂಡ್ ಐ ಹೇಟ್ ಆಲ್ ದಿ ಪಿಗ್ಸ್ ಇನ್ ದಿಸ್ ವರ್ಲ್ಡ್.
0: ನನ್ನ ಪತ್ರ ನಿನ್ನನ್ನು ಕೆರಳಿಸುತ್ತದೆ ಎಂದು ಗೊತ್ತಿತ್ತು. ಶಾಂತಗೊಳಿಸಲು ಬರುತ್ತಿದ್ದೇನೆ ರವಿವಾರ ರಾತ್ರಿ. ಎಲ್ಲಿದೀಯ ನೀನು? ನಿನ್ನ ಸ್ಟುಡಿಯೋಗೆ ಬೀಗ ಹಾಕಿದೀಯಲ್ಲ. ಅಮೃತ, ಬೇಕಾದಷ್ಟು ಬೈಯು, ಬರೆದಾದ್ರೂ ಬೈಯು, ಏನಾದ್ರೂ ಬರೆ.
1: ಇಂದು ನಾನು ಮನೆಗೆ ಮರಳಿದಾಗ ನಿನ್ನ ಎಷ್ಟೊಂದು ಪತ್ರಗಳು ನನಗಾಗಿ ಕಾಯುತ್ತಿದ್ದವು. ಹೌದು, ಇಷ್ಟು ದಿನ ನಾನು ಮನೆಯಲ್ಲಿರಲಿಲ್ಲ. ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿದ್ದೆ. ಅದನ್ನು ಹುಚ್ಚಾಸ್ಪತ್ರೆ ಎಂದು ಕರೆಯುವುದು ಸರಿಯಲ್ಲ, ಏಕೆಂದರೆ ಡಾಕ್ಟರ್ ಎಂದು ಹೇಳಿಕೊಳ್ಳುತ್ತಿದ್ದ ಒಬ್ಬನನ್ನು ಬಿಟ್ಟರೆ ಬೇರೆ ಯಾವ ಹುಚ್ಚನೂ ಅಲ್ಲಿರಲಿಲ್ಲ. ನಾನು ಆಸ್ಪತ್ರೆಗೆ ಹೋಗುವ ಪ್ರಸಂಗಕ್ಕೆ ಯಾವ ರೀತಿಯಿಂದಲೂ ನೀನು ಕಾರಣನಲ್ಲ. ದಯವಿಟ್ಟು ಈ ಬಗ್ಗೆ ನಿನಗೆ ಗಿಲ್ಟ್ ಬೇಡ. ಯಾಕೋ ನನಗೆ ಕತ್ತರಿಸಿದ ನಾಡಿಯಿಂದ ಬಿಸಿ ಬಿಸಿಯಾಗಿ ಬಸಿದು ಹೋಗುವ ರಕ್ತದ ಧಾರೆಯನ್ನೇ ನೋಡುತ್ತಾ ಕೂರಬೇಕು ಅನ್ನಿಸಿತ್ತು. ಕತ್ತರಿಸಿಕೊಂಡಿದ್ದೆ.

0: ಶಾಹೀನ್, ಫೈಜ್ ಮತ್ತು ಫರಾಜ್ರಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.
1: ಹ್ಯಾಪಿ ಬರ್ತ್ಡೇ ಟು ಯು.
0: ನಿನ್ನ ಪಪ್ಪ ಅವರ ನಿಧನದ ಸುದ್ದಿ ಕೇಳಿ ತುಂಬಾ ಆಘಾತವಾಯಿತು. ನೋಡುತ್ತಾ ನೋಡುತ್ತಾ ನಿಮ್ಮ ಕುಟುಂಬವೇ ಮುಗಿದು ಹೋಯಿತು. ಒಂದು ಕಾಲಕ್ಕೆ ಸರ್ಬರ ತುಂಬಿದ್ದ ಹವೇಲಿಯಲ್ಲಿ ಈಗ ಎಂಥ ವಿಷಣ್ಣ ನೀರವತೆ. ಖಾಲಿ ಹವೇಲಿಯ ಕಡೆ ಹೋದರೆಯೇ ಎದೆ ಭಾರವಾಗ್ತದೆ. ನನ್ನಿದೇನಾದರೂ ಆಗಬೇಕಿದ್ದರೆ ಮುಜುಗರವಿಲ್ಲದೆ ಬರೆ. ಶಾಹೀನ್ ಸಲಾಂ ತಿಳಿಸಿದ್ದಾಳೆ. ನಿನ್ನ ಸ್ಟುಡಿಯೋ ಬಾಗಿಲಿಗೆ ಇನ್ನೂ ಬೀಗ ಇದೆಯಲ್ಲ, ಯಾಕೆ?
1: ಸ್ಟುಡಿಯೋವನ್ನು ನಾನೀಗ ಹವೇಲಿಗೆ ಸ್ಥಳಾಂತರಿಸಿದ್ದೇನೆ. ಏಕೆಂದರೆ ಇಷ್ಟು ದೊಡ್ಡ ಖಾಲಿ ಮನೆಯಲ್ಲಿ ಅಮ್ಮನನ್ನು ಒಬ್ಬಳೇ ಬಿಡಲು ಮನಸ್ಸಿಲ್ಲ.
0: ಅಮ್ಮ? ಯಾವ ಅಮ್ಮ? ಮೀರತ್ವಾಲಿನ?
1: ಹೌದು, ಮೀರತ್ವಾಲಿ.

ಜುಲ್ಫಿ, ಈ ಲೋಕದ ಕನ್ನಡಿಯಲ್ಲಿ ನಾವು ಎಷ್ಟು ಆಸೆ ಬುರುಕರಂತೆ ಮುಗಿಬಿದ್ದು ನೋಡುತ್ತೇವೆಂದರೆ ನಮ್ಮನ್ನು ಬಿಟ್ಟು ಬೇರೇನು ನಮಗಲ್ಲಿ ಕಾಣುವುದೇ ಇಲ್ಲ. ಸ್ವಲ್ಪ ಪಕ್ಕಕ್ಕೆ ಜರುಗಿ ನೋಡು, ಎಷ್ಟೆಲ್ಲ ಚಹರೆಗಳಿವೆ ನಮ್ಮ ಹಿಂದೆ. ಬಾಳಿನುದ್ದಕ್ಕೂ ನಾನು ಬಂಡೇಳುತ್ತಲೇ ಬಂದೆ, ನಿಯಮ ನಿರ್ಬಂಧನೆಗಳನ್ನು ಮುರಿದೆ, ವಾಡಿಕೆಗಳನ್ನು ತುಳಿದೆ. ಏಕೆಂದರೆ ಬಾಗುವುದೇ ಹೇಡಿತನ, ಮುಷ್ಟಿ ಬಿಗಿದು ಸವಾಲೆಸೆಯುವುದೇ ಪುರುಷಾರ್ಥ ಎಂದುಕೊಂಡಿದ್ದೆ. ಆದರೆ ಈ ಅಮ್ಮನನ್ನು, ಅಂದರೆ ಮೀರತ್ವಾಲಿಯನ್ನು ಸಮೀಪದಿಂದ ನೋಡಿದ ಮೇಲೆ ಅವಳದೆದುರು ನನ್ನ ಬಂಡಾಯ ಏನೇನು ಇಲ್ಲ ಅನ್ನಿಸಿತು. ನಿಜಕ್ಕೂ ಬಂಡೆದ್ದವಳು ಆಕೆ? ಅದು ಎಂಥ ಕಾಲದಲ್ಲಿ? ಆಗಿನ್ನು ಪರಂಪರೆಯನ್ನು ಮುರಿಯುವುದಕ್ಕೆ ಕಮಿಟ್ಮೆಂಟ್, ಸೋಷಿಯಲಿಸಂ, ವಿಮೋಚನೆ ಇಂಥ ಆಕರ್ಷಕ ಕಾರಣಗಳು ಹುಟ್ಟಿರಲಿಲ್ಲ. ಯಾವ ಆಮಿಷವೂ ಇಲ್ಲದೆ ಹೆಸರು, ಹಣ, ಸಂಬಂಧ ಎಲ್ಲವನ್ನೂ ತೊರೆದಳು ಆಕೆ. ಮಹತ್ವದೇನನ್ನೋ ಸಾಧಿಸುವುದಕ್ಕಾಗಿ ಅಲ್ಲ, ಆತ್ಮಶೋಧನೆಗಾಗೂ ಅಲ್ಲ. ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದ ಇಂಥ ನಿರಪೇಕ್ಷ ಬಂಡಾಯವೇ ನಿಜವಾದ ಕ್ರಾಂತಿ ಜುಲ್ಫಿ. ನನ್ನದು ಕ್ರಾಂತಿ ಅಲ್ಲ, ಅದು ಆತ್ಮಲೋಲುಪ ವ್ಯಾಮೋಹ ಹುಡುಗಿ ಒಬ್ಬಳ ಹಠ ಅಷ್ಟೇ. ದೇಶದ ನಾಮಾಂಕಿತ ಪೇಂಟರ್ ಅಮೃತಾ ನಿಗಮ ಮೀರತ್ನ ಒಬ್ಬ ವೇಶ್ಯೆ ಎದುರು ತಲೆಬಾಗಿ ಯಾಚಿಸುತ್ತಿದ್ದಾಳೆ. ನನ್ನನ್ನು ಕ್ಷಮಿಸು ಅಮ್ಮ, ನಿನ್ನನ್ನು ಗುರುತಿಸಲಾರದೆ ಹೋದೆ.

0: ಹ್ಯಾಪಿ ದಿವಾಳಿ ಆ್ಯಂಡ್ ಈದ್. ಸಾವಿರಾರು ವರ್ಷಗಳ ನಂತರ ಈ ಬಾರಿ ದೀಪಾವಳಿ ಮತ್ತು ಈದ್ ಒಟ್ಟಿಗೆ ಬಂದಿದೆ. ಎಂಥ ಯೋಗಾಯೋಗ! ನೀನು ಬಂದರೆ ಹಬ್ಬದ ರಾತ್ರಿ ನಿಜಕ್ಕೂ ಶುಭರಾತ್ರಿಯಾದೀತು ಮಾ.
1: ಈ ಖಾಲಿ ಹವೇಲಿಯಲ್ಲೀಗ ಅಮ್ಮ ಮತ್ತು ನಾನು ಎಂಬ ಎರಡು ಏಕಾಂತಗಳು ಪರಸ್ಪರ ಆಸರೆಯಾಗಿವೆ. ಹೊರಗೆ ಬರಲು ಬಿಡುವಿಲ್ಲ, ನೀನೇ ಒಮ್ಮೆ ಬಂದು ಹೋಗು.
0: ನಿನ್ನ ಬಗ್ಗೆ ಹುಸೇನ್ರು ಬರೆದ ಲೇಖನ ಓದಿ ತುಂಬಾ ಹೆಮ್ಮೆ ಅನಿಸಿತು. ಈ ಸಲ ನಿನಗೆ ಪದ್ಮಶ್ರೀ ಕೊಡಿಸಲೇಬೇಕು ಅಂತ ಪ್ರಯತ್ನದಲ್ಲಿದ್ದೇನೆ.
1: ಈ ಪದ್ಮಶ್ರೀ ನನ್ನ ಸಾಧನೆಯ ಫಲವೋ ಅಥವಾ ನಿನ್ನೊಂದಿಗಿನ ಗೆಳೆತನಕ್ಕಾಗಿ ಬಹುಮಾನವೋ?
0: ಅಮೃತ, ಒಂದು ಅನಾಹುತ ಆಗಿದೆ. ನೀನ್ ನನಗೆ ಬರೆದಿದ್ದ ಕೆಲವು ಪತ್ರಗಳು ಅದ್ಯಾಗೋ ಒಬ್ಬ ಕೆಟ್ಟ ಪತ್ರಕರ್ತನ ಕೈಗೆ ಸಿಕ್ಕಿಬಿದ್ದಿದೆ. ರಾಜಕೀಯ ವಾತಾವರಣ ಮೊದಲೇ ತಪ್ತವಾಗಿದೆ. ಯಾವುದೇ ಕ್ಷಣದಲ್ಲೂ ಎಮರ್ಜೆನ್ಸಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಇಲ್ಲವಾದರೆ ಮಿಸ್ಸೆಸ್ ಗಾಂಧಿ ಹೋಗಬೇಕಾಗುತ್ತದೆ. ರಾಷ್ಟ್ರಪತಿ ಆಳ್ವಿಕೆ ಕೂಡ ಸಂಭವವಿದೆ. ಇಂಥಲ್ಲಿ ಈ ದುರ್ಲ ಬ್ಲ್ಯಾಕ್ಮೇಲ್ ಮಾಡಿ ಬೆದರಿಸ್ತಿದ್ದಾನೆ. ಅದನ್ನೇನಾದರೂ ಅವನು ಬಹಿರಂಗಪಡಿಸಿದರೆ ರಾಜಕೀಯ ಪದಚ್ಯುತಿಯಷ್ಟೇ ಅಲ್ಲ, ಮುಖಭಂಗದಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದೀತು. ಈಗ ಉಳಿದಿರುವುದು ಒಂದೇ ದಾರಿ. ಈ ಜುಮ್ಮಾದ ರಾತ್ರಿ ನಾನು ಕಾಜಿಯವರೊಂದಿಗೆ ಬರುತ್ತೇನೆ. ನಾವು ಮದುವೆ ಆಗೋಣ ಅಮೃತ.
2: ಹೌದು, ನಾವು ಮದುವೆಯಾಗೋಣ. ನಿಖಾಪತ್ರದ ಮೇಲೆ 10 ವರ್ಷದ ಹಿಂದಿನ ತಾರೀಕು ಹಾಕಲು ಖಾಸಗಿ ಒಪ್ಪಿದ್ದಾರೆ. ಒಂದೊಮ್ಮೆ ಪತ್ರಗಳು ಬಹಿರಂಗವಾಗಿ ಹಗರಣ ದೊಡ್ಡದಾದರೆ ಈ ನಿಖಾಪತ್ರ ನನ್ನ ಮಾನ ಸಮರ್ಥನೆಗೆ ನೆರವಾದೀತು. ಪ್ರಕರಣ ತಣ್ಣಗಾದರೆ ಚಿಂತೆ ಇಲ್ಲ, ಸುಮ್ಮನೆ ಅದನ್ನು ಹರಿದು ಬಿಸಾಕಿದರೆ ಸರಿ. ಹಾ, ಶಾಹಿನ್ಗೆ ಎಲ್ಲವನ್ನೂ ತಿಳಿಸಿ ಹೇಳಿದ್ದೇನೆ. ಅವಳು ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದಾಳೆ. ಎಂಥ ವಿಪರ್ಯಾಸ ನೋಡು! ಮನುಷ್ಯ ಯೋಚಿಸುವುದೊಂದು, ಕುದ ಮಾಡುವುದೇ ಇನ್ನೊಂದು. ನಮ್ಮ ಹಣೆಯಲ್ಲಿ ಒಂದಾಗುವುದು ಬರೆದಿದೆ. ಸಾಂದರ್ಭಿಕ ಒತ್ತಡದಿಂದಾದರೂ ವಿಧಿ ನಮ್ಮನ್ನು ಒಂದಾಗಿಸಿದೆ.
1: ಎಲ್ಲ ಸುಳ್ಳು! ಈ ಹಣೆ ಬರಹ ಬರದದ್ದು ವಿಧಿಯಲ್ಲ, ನೀನು. ನೀನು ಬರೆಯುತ್ತಿದ್ದಿ ಈ ದರಿದ್ರ ಹಣೆ ಬರಹವನ್ನು.
0: ನನ್ನ ಬದುಕಿನ ಪ್ರಶ್ನೆ ಇದು ಅಮೃತ, ಮತ್ತಿದ್ದರಲ್ಲಿ ತಪ್ಪೇನಿದೆ? ನಿನಗೂ ಅದೇ ಬೇಕಿತ್ತಲ್ವೇ?
1: ಛೇ, ನಿನ್ನ ಮುಖಭಂಗವಾದರೂ ಸರಿ, ನೀನು ನೇಣು ಹಾಕಿಕೊಂಡರೂ ಸರಿ, ಈ ಮದುವೆ ಸಾಧ್ಯವಿಲ್ಲ.
0: ಯಾಕೆ? ಯಾಕೆ ಅಮೃತ?
1: ಯಾಕೆಂದರೆ ಈಗಷ್ಟೇ ಶಾಹೀನ್ ಬಂದಿದ್ದಳು, ಮಕ್ಕಳಿಬ್ಬರು ಜತೆಗಿದ್ದರು. ಅವಳು ಏನೂ ಹೇಳಲಿಲ್ಲ, ಆದರೆ ಅವಳ ಮೋರೆಯ ಮೇಲೊಂದು ಆರ್ತತೆ ಇತ್ತು. ಪ್ರತಿ ಹೆಣ್ಣಿನ ಹೃದಯದಲ್ಲಿ

ಮನಸ್ಸಿನಲ್ಲಿರುವಂತ ಆರ್ತತೆ, ಆ ಆರ್ತತೆಯಲ್ಲಿ ಏನೆಲ್ಲ ಇದೆ ಜುಲ್ಫಿ? ಕಳೆದುಕೊಳ್ಳುವ ಭಯ, ಅಭದ್ರತೆ, ಆಸರೆಯ ಹತಾಶ ಹಂಬಲ ಎಲ್ಲ. ಎರಡು ಮುದ್ದು ಮಕ್ಕಳ ತಲೆಯ ಮೇಲೆ ಕೈಯಿಟ್ಟು ಅವಳು ನಿಂತಿದ್ದಳು. ಅವಳ ಕೈಗಳು ಸಣ್ಣಗೆ ಕಂಪಿಸುತ್ತಿದ್ದವು. ಕಂಪಿಸುವ ಕೈಗಳು ಏನನ್ನೂ ಬಲವಾಗಿ ಹಿಡಿಯಲಾರವು ಜುಲ್ಫಿ. ಈ ಮುದ್ದು ಮಕ್ಕಳು ನಳನಳಿಸುತ್ತಾ ಬೆಳೆಯಬೇಕು. ನಿನ್ನ ಅಬ್ಬಾಜಾನರ ಕೈಯಲ್ಲಿ ನೀನು ಬೆಳೆದಂತೆ ಎಲ್ಲಿಗೂ ಸಲ್ಲದ ಬೇಲಿಯ ಬಳ್ಳಿಯಂತಾಗಬಾರದು ಅವರು. ಶಾಹೀನ್ ಅಳುತ್ತಿರಲಿಲ್ಲ ಜುಲ್ಫಿ, ಆದರೆ ನಿಶ್ಚಲವಾಗಿ ಹೊಳೆಯುತ್ತಿದ್ದ ಅವಳ ಕಣ್ಣುಗಳಲ್ಲಿದ್ದ ನೋವು ಒಂದೊಮ್ಮೆ ತುಂಬಿಕ್ಕಿ ಹೊರಬಂದಿದ್ದರೆ ಅದರಲ್ಲಿ ಈ ಬ್ರಹ್ಮಾಂಡವೇ ಕೊಚ್ಚಿ ಹೋಗಬಹುದಾಗಿತ್ತು. ಶಾಹೀನಳ ನೋವು ನನಗೆ ಅರ್ಥವಾಗುತ್ತದೆ ಜುಲ್ಫಿ. ನಾನು ಹಿಂದೊಮ್ಮೆ ಹೇಳಿದ್ದು ತಪ್ಪು. ನೋವನ್ನು ತಿಳಿಯಲು ತಾಯಿಯಾಗಬೇಕಾದ ಅಗತ್ಯವೇ ಇಲ್ಲ, ಹೆಣ್ಣಾಗುವ ಅಗತ್ಯವೂ ಇಲ್ಲ. ಏಕೆಂದರೆ ಹೆಣ್ಣೆಂದರೆ ನೋವಿನ ಮೂರ್ತ ರೂಪ. ನಾನು ಯಾವ ಮಹತ್ಯಾಗವನ್ನು ಮಾಡುತ್ತಿಲ್ಲ ಜುಲ್ಫಿ, ಆ ಶೋಕಿ ನನಗಿಲ್ಲ. ಶಾಹೀನ್ಗೆ ಕೊಡಲು ನನ್ನ ಬಳಿ ಬೇರೇನೂ ಇಲ್ಲ. ಆ ನಿನ್ನ ಪತ್ರಕರ್ತನಿಗೆ ಹೇಳಿಬಿಡು, ಹುಚ್ಚಿಯೊಬ್ಬಳು ಬರೆದ ಪತ್ರಗಳು ಅವು, ಆ ಹುಚ್ಚಿ ಇನ್ನು ಇಲ್ಲ ಎಂದು.

0: ಪ್ರಿಯ ಸಂಪಾದಕರೇ, ಅಮೃತಾಳ ಪತ್ರಗಳನ್ನು ಪ್ರಕಟಿಸಿ ನನ್ನ ಮುಖಭಂಗ ಮಾಡಿ ಪದಚ್ಯುತಗೊಳಿಸುವುದಾಗಿ ನೀವು ಬೆದರಿಕೆ ಕೊಟ್ಟಿದ್ದೀರಿ. ಈಗೊಳ್ಳಿ, ನಿಮಗೆ ಪೂರ್ಣ ಸಹಾಯವಾಗಲಿ ಎಂದು ನನ್ನ ಮತ್ತು ಅಮೃತಾಳ ಸಮಸ್ತ ಪತ್ರಗಳನ್ನು ಕಳಿಸುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಪತ್ರಿಕೆಯಲ್ಲಿ ಈ ಪತ್ರ ಮಾಲಿಕೆಯನ್ನು ಪ್ರಕಟಿಸಿ ನಾವೆಲ್ಲರೂ ಸೇರಿ ಎಂಥ ಜೀವದ ಕೊಲೆಗೈದಿದ್ದೇವೆಂದು ಜಗಕ್ಕೆ ಗೊತ್ತಾಗಲಿ. ಹೌದು, ಅಮೃತ ಇನ್ನಿಲ್ಲ, ಅವಳು ಸತ್ತು ಹೋದಳು. ನಿನ್ನೆ ರಾತ್ರಿ ಸರ್ಕಾರಿ ಆಸ್ಪತ್ರೆಯ ಒಂದು ಪುಟ್ಟ ಕೋಣೆಯಲ್ಲಿ ಮದ್ದೆ ಇರದಿದ್ದ ನೋವೊಂದು ಮಾಯವಾಯಿತು. ಡಾಕ್ಟರ ಪ್ರಕಾರ ಅಮೃತಾಳ ಮರಣ ಯಾವ ಕಾಯಿಲೆಯಿಂದಲೂ ಆದದ್ದಲ್ಲ, ಅವಳೊಳಗಿನ ಬದುಕಿನ ಹಂಬಲ ಮುಗಿಯಿತು, ಹೀಗಾಗಿ ಸತ್ತಳು. ಇದನ್ನು ಆತ್ಮಹತ್ಯೆ ಎಂದು ಕರೆಯಲು ಸಮಾಜ ತಯಾರಿಲ್ಲ. ಆದರೆ ನನಗೆ ಗೊತ್ತು, ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವಳಿಗೆ ಬೇರೆ ದಾರಿಯೇ ಇಲ್ಲದಂತೆ ಮಾಡಿದವರು ನಾವು, ಈ ಕೂನಿ ಮಾಡಿದವರು ನಾವು. ಈ ಯಾದಿಯಲ್ಲಿ ಮೊದಲ ಹೆಸರು ನನ್ನದು. ನಾನು ಅವಳನ್ನು ತಿಳಿದುಕೊಳ್ಳಲೇ ಇಲ್ಲ. ಉದ್ದಕ್ಕೂ ಕತ್ತಲಲ್ಲಿ ನಡೆದ ಯಾತ್ರಿಗಳಂತೆ ಕೈಯಲ್ಲಿ ಕೈ ಇತ್ತು, ಆದರೆ ಮುಖವನ್ನೇ ಕಂಡಿರಲಿಲ್ಲ. ಅವಳನ್ನು ತಿಳಿದಿದ್ದೇನೆ ಎಂಬ ಭ್ರಮೆಯಲ್ಲಿ ಆಯುಷ್ಯ ಕಳೆದೆ. ಸುಳ್ಳು, ಎಲ್ಲ ಸುಳ್ಳು. ಅಮೃತ ಯಾರು? ಯಕ್ಷಕನ್ನಿಕೆಯ ಚಿತ್ರ ಬಿಡಿಸುತ್ತಿದ್ದ ಆ ಮುಗ್ಧ ಹುಡುಗಿಯೇ? ತಾನೇ ಕತ್ತರಿಸಿಕೊಂಡ ನಾಡಿಯಿಂದ ರಕ್ತ ಬಸಿದು ಹೋಗುವುದನ್ನು ನೋಡುತ್ತ ಮೈಮರೆತ ಹುಚ್ಚಿಯೇ? ಯಾರವಳು? ಆಸ್ಪತ್ರೆಯ ಬೆಳ್ಳಗೆ ದಾರುಣ ಕೋಣೆಯಲ್ಲಿ ನನ್ನನ್ನೇ ನೋಡಿದವಳು. ನನಗೆ ಪತ್ರ ಬರೆಯುತ್ತಿರುವ ಸುಲ್ಫಿ, ಇಲ್ಲವಾದರೆ ಸಾವಿನ ಏಕಾಂತವನ್ನು ಸಹಿಸಲಾರೆ ಎಂದವಳು ಯಾರು? ನನಗವಳು ಗೊತ್ತೇ? ನಿಮಗವಳು ಗೊತ್ತೇ? ಯಾರಿಗಾದರೂ ಗೊತ್ತೇ ಅವಳು? ಪ್ಲೀಸ್, ನನ್ನ ಮತ್ತು ಅಮೃತಾಳ ಈ ಸಮಸ್ತ ಕಾಗದಗಳನ್ನು ಪ್ರಕಟ ಮಾಡಿ. ಅವಳ ಪ್ರಸಿದ್ಧಿಗಾಗಿ ಅಲ್ಲ, ನನ್ನ ಪ್ರಾಯಶ್ಚಿತ್ತಕ್ಕಾಗಿಯೂ ಅಲ್ಲ. ಬಹುಶಃ ಇಂದಲ್ಲ ನಾಳೆ ಯಾವುದೋ ಓದುಗನಿಗೆ ಈ ಪತ್ರಗಳ ಕನ್ನಡಿಯಲ್ಲಿ ಅಮೃತಾಳ ನಿಜ ಮುಖ, ನಮಗ್ಯಾರಿಗೂ ಕಂಡಿರದ ಅಸಲಿ ಮುಖ ಕಂಡುಬರಲಿ.
1: ನಮಸ್ಕಾರ ಸುಲ್ಫಿಕರ್ ಹೈದರ್.

0: ಇತಿ ನಿನ್ನ ಅಮೃತ ಒಂದು ಪತ್ರ ರೂಪಕ ಪ್ರಸಾರವಾಯಿತು. ಮಂಗಳೂರಿನ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸಿದ ಈ ನಾಟಕವನ್ನು ನಿರ್ದೇಶಿಸಿದವರು ಸದಾನಂದ ಸುವರ್ಣ. ಭಾಗವಹಿಸಿದ ಕಲಾವಿದರು ಅಮೃತ, ಶ್ರೀಕಲಾ ಉಡುಪ, ಜುಲ್ಫಿಕರ್ ಹೈದರ್, ಸದಾನಂದ ಸುವರ್ಣ. ಹಿನ್ನೆಲೆ ಸಂಗೀತ ಎಚ್ ವರದರಾಜ್. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ಶ್ರೀಲತಾ ರಾಮದಾಸ್.
1: ಆಕಾಶವಾಣಿ ಮಂಗಳೂರು.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಮಂಗಳೂರು. ಸಮಯ 3:41:18. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. 5:00 ನಮ್ಮ ಮುಂದಿನ ಪ್ರಸಾರ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ನಿಮ್ಮ ಜೊತೆ ಪ್ರಶಾಂತಿ ಶೆಟ್ಟಿ ಇರುವೈಲು. ಇದೊಂದು ಬೆಂಗಳೂರು ಹವಾಮಾನ ಕೇಂದ್ರದ ಪ್ರಕಟಣೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬೆಳಗಾವಿ

0: ಬಾಗಲಕೋಟೆ, ಚಾಮರಾಜನಗರ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ 30-40 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಈ ಕಾರಣದಿಂದಾಗಿ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಉಂಟಾಗಬಹುದು, ಸಣ್ಣಪುಟ್ಟ ಸಂಚಾರ ದಟ್ಟಣೆ ಉಂಟಾಗಬಹುದು, ದುರ್ಬಲ ಮರದ ಕೊಂಬೆಗಳನ್ನು ಕಿತ್ತು ಬೀಳುವ ಸಾಧ್ಯತೆಯಿದೆ, ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಈ ಮುಂದಿನ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಮನೆಯೊಳಗೆ ಇರಬೇಕು. ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸುವುದು ಒಳ್ಳೆಯದು. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯುವುದು ಒಳ್ಳೆಯದಲ್ಲ. ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಿಡಬೇಕು. ಜಲಮೂಲಗಳಿಂದ ತಕ್ಷಣವೇ ಹೊರಬರಬೇಕು. ವಿದ್ಯುಚ್ಛಕ್ತಿ ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರುವುದು ಒಳಿತು. ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳದಲ್ಲಿ ಇಡಬಾರದು. ಬೆಂಗಳೂರು ಹವಾಮಾನ ಕೇಂದ್ರದ ಪ್ರಕಟಣೆ ಕೇಳಿದಿರಿ. ಈಗ ಕೊಂಕಣಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲ ಐಚ್ ಕಾರ್ಯಕ್ರಮ ಅಂತು ಕವಯತ್ರಿ ಶ್ರೀಮತಿ ಫ್ಲಾವಿಯಾ ಆಲ್ಬುಕರ್ಕ್ ಪುತ್ತೂರು ಹಂಗೆಲ್ ಸಂಗಾತ ಸಂವಾದ ಐಕುವ್ಯ ಸಂವಾದ ಚಲಾಯಿಸುಂದಿತ್ತ ಸುಮಾ ಆರ್ ಮಿತ್ರ.

0: ನಮಸ್ಕಾರ ಐಕೋಪ್ಯಾನು. ಆಜಿ ಅಮ್ಗಿಲ್ ಸ್ಟುಡಿಯಂತು ಶ್ರೀಮತಿ ಫ್ಲಾವಿಯಾ ಆಲ್ಬುಕರ್ ಪುತ್ತೂರು ಹನ್ಯ ಸಾಚಿ. ನಮಸ್ಕಾರ ಫ್ಲಾವಿಯಾ ತುಮ್ಕಾ.
1: ನಮಸ್ಕಾರ ಮೇಡಮ್.
0: ಐಚೆ ಸಂವಾದ ಕಾರ್ಯಕ್ರಮಕ್ಕೆ ತುಮ್ಕಾ ಸ್ವಾಗತ.
1: ದೇವ್ ಬರೋ ದಿವಸ ಮಾಡ್ತಾ ಮೇಡಮ್.
0: ಹಂಗೆಲೆ ಪರಿಚಯ ಕೋರ್ಂಗೇವ್ಯ. ಫ್ಲಾವಿಯಾ ಹನ್ನಿ ಪುತ್ತೂರ್ಚೆ ಮಾಯ್ ದೇವೂಸ್ ಇಸ್ಕೊಲಾಂತು ಶಿಕ್ಷಕಿ ಜಾವನು ವಾವೃಕರ್ತ ಸಚಿ. ರಾಜ್ಯ ಜಿಲ್ಲೆ ಸಮುದಾಯಕ್ಕೆ ದುಸರೆ ದುಸರೆ ಭಾಷೆ ಅಷ್ಟೆ ಅಮ್ಗೆಲೆ ಭಾರತ ದೇಶಾಂತು ಇತರ ಭಾಷೆಚೆ ಕೃತಿ ಪ್ರಾದೇಶಿಕ ಭಾಷೆಕ ಅನುವಾದ ಜಲ್ಲರಿ ತಜ್ ಪರ್ಮೋಳು ದುಸರಿ ಭಾಷೆಚೆ ಸಾಹಿತ್ಯ ಪ್ರಿಯಾಂಕ ಮೆಳ್ಳಲೆವರಿ ಜತ್ತ. ಆಜಿ ಸಂಗಾತಂತು ಹಂಗೆಲೆ ಬುಕ್ಕ ವಿಷಯ ರೀ ಅಮ್ಮಿ ಸಂವಾದ ಚಲಾಯಿಸುವ್ಯ. ಫ್ಲಾವಿಯಾ ತುಮ್ಮಿ ಅಮ್ಗೆಲೆ ಐಕೋಪ್ಯಾಂಕ ತುಮ್ಗಿಲೇಕ ಪರಿಚಯ ಸನರಿತ್ತೀರಿ ಕೋರ್ಂದೇವೇದ್ಗಿ.
1: ಖಂಡಿತ. ಪಹಿಲಾ ಸುವಾತೆರ್ ಆಕಾಶವಾಣಿಚಾ ಐಕೋಪ್ಯಾಂಕ ಮುಜೆ ನಮಾನ್. ಹಾವು ಜಲ್ಮಾನ ದಕ್ಷಿಣ ಕನ್ನಡ ಜಿಲ್ಲೆಯಾಚಾ ಬೆಳ್ತಂಗಡಿ ತಾಲೂಕಾಚಾ ಮಡೆಂತ್ಯಾರ್ಚಿ. ಆಣಿ ಮುಜೋ ಬಾಬಾಸಾ ಫೆಲಿಕ್ಸ್ ಅಲ್ಬಕರ್ಕ ದೇವಾದಿನ್ ತಶೆನ್ಸ್ ಮಾಯೇಸಾ ರೀಟಾ ತೋರಸ್ ಆಣಿ ಅಮ್ಮಿ ಪಾನ್ಸಾ ನಾ ಬುರ್ಗಿ. ಅವತ್ತ ಪ್ರಸ್ತುತ ಮಾಯಿದಿ ದೇವಸ್ ಇಸ್ಕಲ್ ಪುತ್ತೂರ್ ಹಂಗಸರ್ ಶಿಕ್ಷಕಿ ಜಾವನು ವಾವೃತ ಮುಖ ದೋಗ ಜನ ಚರ್ಕೆ ಬುರ್ಗಿ ಆಸಾತ್ ಪೋತಿಯಾನಿ ಹಾವು ಪುತ್ತೂರ ಅಂತ ವಸ್ತಿ ಕರ್ನಾಸಾವ್. ಮುಜೋ ಬಾಬು ಏಕ ತಂಬ್ಯಾ ಕಮೇಲಿ ಅಮ್ಕ ಮೆಟಲ್ ಮರ್ಚೆಂಟ್ ಮುಳ್ಳಿ ಅಂಗಡ ಅಸಲಿ ತಿತ್ಲ ಮಾತ್ರ ನೈ ಬಾಬೇಕ ಸಾಹಿತ್ಯಕ ಮೋಗಿ ಜಾವನ್ ಅಸಲೋ ಬೊರೋ ಏಕ ನಟ್ ಜಾವನ್ ಅಸಲೋ ಅನಿ ಅಮ್ಚಾ ಘರಂತ ಸಭಾ ರೀತಿಚಿ ಪತ್ರ ಬೂಕು ಹಣ್ಣೆ ತಾಲೋ ಅನಿ ವಿವಿಧ ಸಂಗೀತ ಗರಂಚೋ ಕ್ಯಾಸೆಟಿಯು ಅಮ್ಗೆರ್ ಸರಾಗ್ವಳ್ತಲ್ಯೋ ತೇ ಮಾತ್ರ ನೀ ಅಸ್ತಾನ ಇಂಗ್ಲೀಷ್ ನೆಮಾಳಿ ಎತ್ತಾಲಿ ಸರ್ಡ್ ಶಿಕ್ಕಾಪಣಾಂತರಿ ಅಮ್ಚಾ ಘರಂತ ಸಾಹಿತ್ಯ ಸುಮೋಗು ಬರ್ಫೂರ ಅಸಲೋ ತ್ಯಾ ನಿಮ್ತಿ ಆಮಿ ಸರ್ ಭುರ್ಗಿ ಪಂಚಿ ಜನ ಭುರ್ಗಿ ವಿವಿಧ ಸಾಹಿತ್ಯಚ ಪ್ರಕಾರಚಿ ಪ್ರೇಮಿ ಜಾವನ್ ಅಸೋನ್ ಅಜೂನ್ ಆಮಿ ವಿವಿಧ ಬುಕ್ ಖರೀದ ಕರ್ನ ವಾಚ್ತಾವ್ ಆನಿ ಆಮಿ ಜನವಾಯ ಆಮಿ ಸಡಿ ಕರ್ನ್ ಘೆತಾವ್. ಹ್ಯಾ ದಿಶೆನ ಮಕಾಯಿ ಕಾಯಿಲಿ ಸಾಹಿತ್ಯಚಿ ಓಡು ಲಾಗ್ಲಿ ಅಶೆ ಮುನೋನ್ ಹಾಂ ಅಭಿಮಾನಾನ ಸಾಂಗ್ತಾ. ಆನಿ ಹ್ಯಾ ವೇಳಾರ ಮುಂಜೆ ಬಾಬಾ ಸೈ ಉಡಾಸ ಅಂಕೊಂಡು ಜಾವನ್
0: ಕಾಡ್ತಾ
1: ಸೊ ಆಮಚೆ ತಾವನು ಪೊಯ್ಸೋ ಸೋನೆ ಏಕ 17 ವರ್ಷ ಜಲಿಂತರಿ ಅಜೂನ್ ಮಕ್ಕ ಮುಜ ಬಾಬಾ ಸೊ ಉಡಾಸ್ ಎತ್ತಾ ಅಮ್ಕ ವಾಸುಂಕು ಪ್ರೇರಣೆ ದಿಲ್ಲೋ ಯಾ ಆಮಿ ಲಾನ್ ಅಸ್ತಾನ ಅಮ್ಕ ಏಕೇಕ ಬುಕಾಂತ್ಲೆ ಉಂಚೆ ಗಡಿತಾ ವಾಸೂನ್ ಸಂಗ್ಚಿ ತಸೋ ಅರ್ಥ ಸಂಗ್ಚೆ ತೆಂಪುರ ಅಜೂನ್ ಮಜಾ ಮೋತಿಂತ ಗುಂತಾ. ಹಾಂ ಏಕ ಶಿಕ್ಷಕಿ ಜಾವನ್ ಅಸ್ತಾನ ವಿಜ್ಞಾನಚೆ ವಿಷಯ ಯಾಗ ಲೆಕ್ಕಚೆ ವಿಷಯ ಕಷ್ಟ ಭಕ್ತಾನ ಮಕ್ಕ ಬಾಬಾ ಸೋ ಉಡಾಸೆ ಉಂಸೋ ಕಿ ತೆಮಳ್ಯಾರ ಅಮ್ಸು ಬಾಬ್ಸ್

0: ತರ್ಡ್ ಶಿಕಾಪ್ ನತ್ಲೋತರಿ ಭೋ ಸರ್ಡ್ ಮಹೇತ ಕಾಸಲಿ ಸೈನ್ಸ್ ಸಚ್ಚಾ ವಿಷಯ ಅಂತ ಭೋ ಸರ್ಡ್ ಮಹೇತ ಅಸಲಿ ಆಣಿ ಭೋ ಅಪೂರ್ಬ ಏನ್ ತೋ ವ್ಯೂ ಅರ್ದಿತಾಲೋ ಆಣಿ ತಕ್ಕ ಸಮಜನಿ ನಾ ಜಾಲ್ಯಾರ ಭೂ ಖಾಣ್ಣು ವಾಸೂನು ಮುನಿ ಹಮಕ ತೋ ಶಿಕೈತಾಲೋ ಆಣಿ ಹಮಕ ವಾಸ್ಯ ಗತಿರ್ ತೋ ಪ್ರೇರಣ ಕರ್ತಾಲೋ ಆಣಿ ಹೇ ಏಕ ಕಾರಣ ಅಸಾ ಹಮೇ ಸಾಹಿತ್ಯತೆಯ ಓಜಣಿ ಯೋಚ್ಯ ಖಾತೀರ ತ್ಯಾ ದೇಖೋಣ ಮಕ್ಕ ಅಭಿಮಾನ ಅಸಾ ಆಣಿ ಹಾಂ ಶಿಕ್ಷಕ ಜಾವನ ಅಸನಾ ಮುಜ್ಯಾ ಭುರ್ಗ್ಯಾಂಕ ಹಾಂ ವಾಸೂಂಕೋ ಸರ್ಡ್ ಉತ್ತೇಜನ ದಿತಾ
1: तुम्ही हा जी सांगता ना तुमगेले बापसूक मस्त उडगास करता असाची तशें जावन तुमकां एक तांगेली प्रेरणा निमतेची तुमी एक कविता बरोवची की चुटूक बरोवची की एक अनुवाद करची की त्या पुरो तांगेले निमते आयले म्हूण तुमी हाजी
0: उडगास
1: ताच्या हांव आतां म्हणलेले वरेची कविता चुटुका म्हूण तुमी कविता चुटुका लेखना कोंकणी तशी कन्नड भाशेर तुमी बरयताची तुमकां ह्या अशी बरोवच्याक कशी आसक्ती आयली?
0: हांव म्हज्या हायस्कुलाच्या प्रायर ಅಸ್ತಾನಂತ ಹೈಸ್ಕೂಲ್ ಅಂತ ಅಸ್ತಾನಂತ ಲಲ್ಲಾಣ್ ಚುಟುಕ ಬರೀತಲಿ ಕನ್ನಡ ಅಂತ ಉಪರಾಂತ ಐಸು ವಯಮ್ ಅಶಲೇಪುರ ಅಸ್ತಾನ ತಂತು ಸಂಘ ತಮ್ಕ ಅಂಸೋ ಯುವ ಮುಳಿ ಏಕ ಕೊಂಗಣಿ ಮ್ಯಾಗಝೀನ್ ಅಸ್ತಿಲ್ಲೆ ಯುವ ಜನ ಖಾತೀರ್ ತ್ಯಾ ಬುಕ ಅಂತ ಅಮಿ ಕೊಂಗಣಿ ಅಂತ ಚುಟುಕ ಬರೋಂಕು ಕೈ ತೊಡೆ ವಾಸೂನು ಅವಕಾಶ ಮೇಳನೆ ಆಣಿ ಆಮಚಿ ಚುಟುಕ ತಿ ಫೈಸ್ ಜಾತಾಲಿ ತೆದಾಳ ಆಮಕ ಭೋ ಖುಷಿ ಜಾತಾಲಿ ಆಣಿ ಕೈಂಗಿ ಶಿಕ್ಪಾ ಖುಷಿನ್ ಸಡ್ ಗುಮಾನ್ ದಿತಾನಾ ತೆ ಬರೋಂಚೆ ಕೈ ವಿಸ್ರೋನ್ ಗೆಲೆ ಬರೋಂಚ್ಯ ವಿಷಯಂತ ಸರ್ಡ್ ತಕ್ಲೇರ್ ಘೇವೂ ನಾ ಅಶೇ ಮುನ್ನ ಹಾಂ ಬಗ್ತಾ ಕೆದಾಳ ಮುಜೆ ಟ್ರೈನಿ ಮುಗ್ದಲೆ ಆಣಿ ಐಸ್ ವಯಮ್ ಅಂತ ಆಮಿ ಆಣಕಿ ಸಕ್ರಿಯ ಜಾಲೆ ಹಾಂ ತೆದಾಳ ಆಮಚ್ಯಾ ಐಸ್ ವಯಮಕ್ಕ 10 ವರ್ಷಾಂಸೋ ಸಂಭ್ರಮ ಅಸಲೋ ಒಡ್ಲೆ ಏಕ ಮ್ಯಾಗಝೀನ್ ಕಾಡೂಂಕ ಅಸಲ್ಲೆ ಹ್ಯಾ ವೇಳಾರ ಆಮಿ ಆಣಕಿ ಪರ್ತ್ಯಾಕ ಆಮಿ ಬರೋಂಗ್ ಸುರು ಕೆಲೆ ತಂತು ಮುಜೆ ತ್ಯಾ ಬುಕಾಂತ ಮುಜೆ ಚುಟುಕ ಅಸಾದ ತೈ ಮಕ್ಕ ತೇ ವಾಸ್ತಾನ ಏಕತಿರಿಸೋ ಸಂತೋಷ ಜಾತಾ ಆಣಿ ಖಜರ್ ಜಾಲೆ ಉಪರಾಂತ ಆಮಿ ಖಾಮಾಚ್ಯಾ ಬಿಝೀರ್ ಅಸ್ತಾನ ಇಸ್ಕಲಾನ್ ಮುಂಟಾನ ಭೂಕ್ ವಾಸೂಂಕ ಅಸ್ತಾತ ಭೂಕ್ ಅಸ್ತಾನ ಕಾಯಿ ಪರ್ತ್ಯಾಕ ಬರೋಂಚೆ ಪಿಶೆ ಸುರು ಜಾಲೆ ತಾಚೆ ಅನ್ನಿ ಸರ್ಡ್ ಮುಣ ಜೆ ಜಾಲ್ಯಾರ ವಾಟ್ಸಪ್ ಕೆದಾಳ ಪ್ರಾರಂಭ ಜಾಲೆಂಗಿ ತ್ಯಾ ವೇಳಾರ ವಾಟ್ಸಪರ್ ವಿವಿಧ ಗ್ರೂಪ್ ಯೋಂಗ್ ಸುರು ಜಾಲೆ ಚುಟುಕಾಂಚೆ ಕವಿತೆಚೆ ಆಣಿ ಹ್ಯಾ ವೇಳಾರ ಹಾಂ ಉಡಾಸ್ ಕಡಿ ಜೆ ಮನೆ ದಿಕ್ ಬಾಪು ಜೋಸಿ ಸಿದ್ದಾಗಟ್ಟೆ ಮನೆ ದಿಕ್ ಬಾಪು ಅಮ್ಸೋ ಕರ್ಮೇಲಿತ್ ಸ್ಟಿಫಾನ್ ತಶೆನ್ಸ್ ವಿಲ್ಸನ್ ಕಟೀಲ್ ಹಂಸೋ ಪ್ರತ್ಯೇಕ ಜನ ಉಡಾಸ್ ಕಡಿಜೆ ಹಂಸೋ ಪೊಯೆಟಿಕ್ಸ್ ಮುಳ್ಳ ಏಕ ಗ್ರೂಪ್ ಅಸಲ್ಲ ಆಣಿ ಹ್ಯಾ ವೇಳಾರ ಅಂತು ಮಸ್ತು ಚುಟುಕ ಪಾಯಿಸ್ತಲ್ಲಿ ಆಣಿ ಹೆಚ್ಚು ಮಕ್ಕ ಸರ್ಡ್ ಪ್ರೇರಣೆ ಲಭ್ಯ ಚುಟುಕ ಬರೋಂಕು ಕವಿತವರ್ನಿ ಸರ್ಡ್ ಚುಟುಕ ಮಕ್ಕ ಸರ್ಡ್ ಆವಡ್ತಾದ ಆಣಿ ಬರೋಬರೇ ಕವಿತಂತು ಅಸಲ್ಲೆ ಮಹಾನ್ ಕವಿತಂತು ಅಸಲ್ಲೆ ತೇ ಚುಟುಕ ವಸೂನ್ ವಸೂನ್ ವಸೂನ್ ಹಾವೇ ಬರೋಂಕ್ ಸುರು ಕೆಲೆ ಆಣಿ ಏಕದಾ ಮುತ್ತ ತೊಡ್ಯಾತ ಶಬ್ದಾನಿ ಭೋ ಸಡ್ ಅರ್ಥ ಅಸ್ತಿ ತಸಲಿ ಚುಟುಕ ಮಕ್ಕ ಲೈಕ್ ಜಾತಲಿ ಆಣಿ ಹಾಂ ತಸಲೆನ್ಸ್ ಬರೋಂಗ್ ಸುರು ಕೇರ್ತಲಿ
1: ತಶೀಚ ಕನ್ನಡ ತುಂಬಿ ತ್ಯಾ ಬರುಚ ಸುರು ಕೆಲಿಗಿ
0: ಹೋಯ್ ಕನ್ನಡ ಈ ಮಕ್ಕ ಭಾರಿ ಮಗಾಚಿ ಬಸ್ ಅಮ್ಚಿ ಬಸ್ ಕನ್ನಡ ಅಂತಿ ಬರೋಯ ಮುನ್ ಬಗ್ಲೆ ಪುಳೋಂಗೆಲ್ಲಾರ ಕನ್ನಡ ಅಂತ ಮಸ್ತು ಶಬ್ದ ಮೆಳ್ಟಾತ ಆಣಿ ಭೋ ವಿಸ್ತಾರ ಜಾವನ್ ಕಿತ್ಲೇ ಬರೋ ಏತು ಮುನ್ ಅಶೆ ಮಕ್ಕ ಬಗ್ಲೆ ತ್ಯಾ ಕತ್ತೀರ ಐಲೆ ವರವೇ ಕನ್ನಡ ಅಂತ ಮಜ ಸ್ವಂತ ಚುಟುಕ ಸೊಬ್ಬು ಕಡುರ್ಲೋ ಯಸ
1: ತುಂಬಿ ಬರೆಯತಾಚಿ ಮುನ್ ಸಾಂಗ್ಲೆ ಆಜಿ ಅಮ್ಗಿಲೆ ಸಂವಾದ ಅಂತು ತುಂಬಿ ಬೂಕ ಕನ್ನಡ ಅಂತ ಶಿಲೆ ಅನುವಾದ ಕೆಲಸ ಅನುವಾದ ಕರ್ಕ ಮುನ್ ತುಮ್ಕ ಕೆದ್ನ ದಿಸ್ಲೆ
0: ಅನುವಾದ ಗರ್ಜ ಅಸಾ ಕಿತ್ಯ ಮಳ್ಯಾರ ಆಮಿ ವಾಸ್ಚೆ ಭೋ ಉಣೆ ಜಾಲಾ ಕೆದಾಳ ಆಮ್ಚ್ಯಾ ಘರಾನ್ ಕೊಂಗಣಿ ಬೂಕು ಸಡ್ ಅಸ್ತಲೆ ಆಮಿ ಕೊಂಗಣಿ ವಾಸ್ತಲೆ ಆ ಕೊಂಗಣಿ ಪತ್ರ ವಸ್ತಲಿ ತಶೆನ್ ಪೇಪರ್ ಅಟ್ಟಣ ನ್ಯೂಸ್ ಮಾತ್ರ ನೀ ತ್ಯಾ ಪೇಪರ್ ಅನಿ ಮೊದ್ಲೆ ಪಾಣಿ ಲೆಕ್ಕಣ ಎತ್ತಲಿ ಭೋ ಊಂಚಿ ಭಾರಿ ಬರಿ ಲೆಕ್ಕಣ ಆಣಿ ಅಮ್ಸೊ ಲೋಕು ಅಮ್ಚೆ ಸಮುದಾಯಂತ ಲೋಕಣಿ ವಾಸ್ಚೆ ಉಣೆ ಕನ್ನಡ ವಾಸಿನ ಅಂತ ದಿಕ್ಕುನು ಆಮಿ ಕನ್ನಡ ಅಂತ ಅಸಲ್ಲೆ ಕೊಂಗಣಿ ಭಾಷೆ ಕಡ್ಲ್ಯಾರ ಅಮ್ಸೊ ಲೋಕು ವಸ್ತಾನೆ ಮಸ್ತು ಸಣ್ಣ ಬಣ್ಣ ಕಾಯಿಲೆ ಆಣಿ ಈ ಅಣುವಾದ ಕರ್ಚೆ ಕಶೆ ಮುನೋನ್ ಮಕ್ಕ ಸಡ್ ಜಾಣು ಐನಾತಲ್ಲಿ ಏಕ್ ಪಟ್ಟಿ ಆಮ್ಕ ಏಕ 5 ಜನಾಂಕ ಕೊಂಗಣಿ ವಿಶ್ವ ಕೊಂಗಣಿ ಕೇಂದ್ರ ಶಕ್ತಿನಗರ್ ಹಂಗಸರಿ ಏಕ ಸಾಹಿತ್ಯ ಅಕಾಡೆಮಿಚೆ ಏಕ ಕರಿ ಆಸಲೆ ವಸ್ತೆ ಶಿಬಿರ ಅಸಲ್ಲೆ ತಂತು ಹೌ ಏಕ್ಲಿ ಆಸಲಿ ಆಣಿ ಏ 3 ದಿವಸಾಂಚೆ ತರಬೇತಿ ವಸ್ತೆ ತರಬೇತಿ ಮಕ್ಕ ಸಡ್ ಮುಜೆತೆ ಪ್ರಭಾವ ಘಾಲೂಂಕ್ ಸಕ್ಲಿ ಆಣಿ ಅನುವಾದ ಮಳ್ಯಾರ ಕಿತೆ ಕಶೆ ಕರಿಯೇತ ಹ್ಯಾ ವಿಷಯನ್ ಸಡಿಯತ ಹಾಂ ಜಾಣಾ ಜಾಲಿ ह्या दिशेन हांव चिंतून आसले खंयचे अनुवाद करयेत म्हणून म्हाका गरज आसले सड लोकांनी वाचीजे आनी वाचले उपरांत तांतू कांय फायदो आसा जे अशे म्हज्या मतीन सदांच गुंताले बेश्टे नाका जाल्ले अनुवाद करन कांय फायदो ना लोकांक काळजाक लास्ट घेत आसलेले खंयचेय साहित्याचे प्रकार आसूं न्ही ते अनुवाद करून लोकांच्या काळजाक पावोवचे तसले करीजय अशे म्हजे हट्ट आसले आनी असे आसतना ಮುಜಾ ಕಾಳಜಾಕ್ಲಾಗುಲ್ಲೋ ಏಕ ಬೂಕಾಸುಲ್ಲೋ ವಾರಿಸ್ ರೀರಿಚಿ ಆತ್ಮಚರಿತ एक सोमालिया गांवचे आफ्रिका गांवचे

0: ना सबार जाना ची माका एक सुचान आयले फ्लाविया बाई तू गल्लाका तू एक बुक कर म्हळ्यार ती काणी भारी आतुरीत आसली भारी बरी
1: आसली
0: आवडली सबारांक मागीर हांवें तें बंद केलें आनी हांव सराक बरोवणूच आसली
1: तुमी ते कितली काळटाय लागले तुमकां ते बरोवन
0: दिसान दीस एक एक पान म्हणटा ना 3 म्हयन्यांनी हांवें ते सगळो बूक बरोवन काडलो आनी एका रितीची दादोसकाय म्हाका बुकली आतां चिंतलें हांवें आतां बूक करचो कसो ह्या विशयान म्हाका कितेंच माहीत ना दिल्ली त्या वेळार म्हाका डॉल्फी सर असो उडास आयलो डॉल्फी कासिया भोव फामाद साहित्य कोंकणी असो आदलो मनीस हांवें ताची कुमोग मागली आनी ताणें तक्षण म्हाका जायत फ्लाविया बाई तूं म्हाका दाण दी हांव तेका रिक्षान करता बूक करया म्हणून ताणें म्हाका उर्बा दिली आनी बुकाचे विशयान कितेंच माहीत म्हाका नातिल्ली आनी सर ताणें म्हाका ताचे विशयान कांय जाणवाय दिली अशें अशें करयत उपरांत ताचे उपरांत कन्नड साहित्य मस्त म्हाका मस्त वळखीचे आसात महान साहित्य म्हज्या वळखीचे आसात तेय कन्नड ग्रुपानूच म्हाका वळख जाली ये एस मखंदारा म्हणून गदागासो वकील एकलो आसलो ताच्यान तो स्वंत प्रकाशन आसलें निरंतर प्रकाशन म्हणून आनी ताणें सांगलें मॅडम हांव गदागल्ली पुस्तकां माडवा इल्ली प्रिंटींग कॉस्ट एला कडिमे अदेल्ल नानू वेवस्थे मारतेने एल्ल नान नोडकोळ्तेने अशें म्हणून ताणें म्हाका एक
1: प्रोत्साहन
0: आनी म्हाका कळीत नातली या आमच्या कोंकणी संवसाराक कळीत नातले मस्त विशय ताणें उगडापे केले म्हज्या मुखार आनी म्हाका जावंक पुरो जावं दी ಹಾಗಾದ್ರೆ ಮಾಡುವ ಸರ್ ಮುಳೆ ಅನಿ ಹಾವೆ ಜಾಯಿತು ಮುಳೆ ಅನಿ ಹ್ಯಾ ದಿಶೆನ ತ್ಯಾ ಬುಕಾ ಕತಿರ್ ಹಾವೆ ಕಿತೆನ್ಸ್ ಕಂತ ಕರುಣ ಕಿತ್ಯಾ ಮುಳೆ ತೆ ಸಗ್ಳೆ ಕಾಮ ತಾನೆ ಸಂಭಾಳ್ಳೆ ಕೆದಾಳ ಡಾಲ್ಫಿ ಸರ್ ಅನ್ ಮಕ್ಕ ಬುಕ್ ಕರೆಕ್ಷನ್ ಕನ್ ಗಿಲೋಗಿ ಅನಿ ಸಗ್ಳೆ ಫೈಲ್ ಹಾವೆ ಮಕಾಂದಾರ ಸರ್ ಹಾಕ ದಡ್ಲೆ ಅನಿ ತಾನೆ ಸಗ್ಳೆ ಬುಕಾಚಿ ವ್ಯವಸ್ಥಾ ಬರೀ ಕನ್ ಗೆಲಿ ಅನಿ ಮಕ್ಕ ಭೋ ಉಣ್ಯಾಕ ತೋ ಬೂಕ್ ಚಪೂನ್ ಗದಗ ತಾವನು ಗವಾಂಗ್ ದಾಣ ದಿಲೋ ಕೊಂಗ್ನಿ ಬರೋಪ್ಯಾಸೋ ಸಂಘ ಸಾ ತಾನಿ ಮಜೋ ಬೂಕ್ 1224 ವರ್ಷ ಮುಲೋಕರ್ಪಣ ಕೆಲೋ ಭೋವಡ ಕರಿಯ ಸಂದೇಶ ಅಂತ ಆಸಾ ಕೆಲ್ಲೆ ಅನಿ ಯಾ ಬುಕಾಚೋ ಖಾಲಿ 85 ಮಾತ್ರ ಹಾವೆ ಕಾಪಿ ಫಸ್ಟ್ ಪಹಿಲ್ಯಾ ಸಂದರ್ಭ ಚಾಪುಲ್ಯೋ ಅನಿ ಎಕಾಸ್ ಮಹಿನ್ಯಾನಿ ಯಾ ಬುಕಾಚೆ 85 ಕಾಪಿಯೋ ಖಾಲಿ ಜಾಲ್ಯೋ ವಿಕ್ರೋ ಜಾವನ್ ಗೆಲ್ಲ ಪ್ರತ್ಯೇಕ ಸಭಾರಾಣಿ ಬೂಕಿ ಸರ್ವ ಸುರು ಕೆಲ್ಲೆ ರೇಗಿಸ್ತಾನತ್ಲೆ ಫುಲು ಬೂಕು ಅಮಕಾ ಜಾಯ ಮುನೋನ್ ಅಶೇ ಮುಂಟಾನ ಪರ್ತ್ಯಾಕ ಹಾವೆ 1000 ಬೂಕ್ ಚಾಪಿಜೆ ಪಡ್ಲೆ ಅನಿ ತೇಯಿ ಕರ್ಸಾಲೆ ಸಭಾರಾಣಿ ಪೋಸ್ಟಾ ಮುಖಾಂತರ ಹಡೆಯಲೆ ಅನಿ ತೇಯಿ ಅನಿ ತೋಡೇಶ್ ಬೂಕ್ ಮಾತ್ರ ಮಕ್ಕ ಉರ್ಲೆ ಅದು ತೇಯಿ ವೆಗ್ಗಿನ್ಸ್ ಮುಗ್ದಾಲೆ ಅಶೇ ಮುಂಟಾನ ಲೋಕ ಬೂಕ್ ವಾಸಿನ ಅಶೇ ಮುನಿ ಏಕ
1: ಪೂರ್ವಜನೆ ಸಂಗ್ತ ಆಶಿಲಿ
0: ಆಮ್ಚೆ ಚಿಂತಾ ಪಾಸಿಲ್ಲೆ ಹಾವೆ ಚಿಂತ್ಲೆ ಬೂಕ್ ವಾಸಿನ ಮುಂಟಾತ ತರ ಲೋಕ ಕಿತ್ಯಾಕ ಮುಜೆ ಬೂಕ್ ಅಶೇ ಕಣ್ ಗೆತಾತ ಲೋಕ ಕಿತ್ಯಾಕ ಆಮ್ಚೆ ಬೂಕ್ ವಾಸಿನಂದ ಮಳ್ಯಾರ ಆಮಿ ತಿತ್ಲೆ ಗುಣಮಟ್ಟಚೆ ಸಾಹಿತ್ಯ ದೀನಾವ್ ತ್ಯಾ ಖಾತಿರ ಲೋಕಾನಿ ವಾಸ್ಚೆ ಉಣೆ ಉಣೆ ಕೆಲ ಆಮ್ಚೆ ಸಾಹಿತ್ಯ ಕಿತ್ಲೆ ಉಂಸ ಆಸಾ ಬಳೆ ತಿತ್ಲೋ ಲೋಕ ಕೈಸ್ ಕರ್ತಾನಿ ವಾಸ್ತಾ ಮಕ್ಕ ಬೊಗ್ಲೆ ತಶೇ ಹಾವೆ ಪ್ರತ್ಯಾಕ 1000 ಕಾಪಿ ಕೆಲ್ಯೋ ಆನಿ ತೇ ಬೂಕ್ ಕಿ ಸಭಾರ ಮುಗ್ದೋಣ ಆಯ್ಲ್ಯಾತ
1: ನೀ ತ ತುಮಕಾ ತೆಗೆ ಪಟ್ಟಿ 85 ಕೆಲ್ಲೆ ಮುಗ್ದೊಂದು ಗೆಲ್ಲಿ ಸತ್ತಾಕ ತದ್ನ ತುಮಗೆಲ್ಲ ಮನ ಏನಷ್ಟೇ ಪುರ ಆಮಿಗೆಲ್ಲ ಬುಕ್ ಲಾಯ್ಕ ಸುಖ ತಶ ಜಾವನು ವಿಕ್ರಯ ಜಾವನ್ ಗೆಲ್ಲೆ ಮುಣ ಬಾರಿ ಮನ ಖುಷಿ ಜಾವನಸ್ಕಾ ನೇ ವೈ
0: ಅನಿ ಯಾ ಬುಕಾನನ್ಸ್ ಮಕ್ಕ ನಾವು ದಿಲ್ಲ
1: ಫ್ಲಾವಿಯ ತುಮಕ ಚರ್ಡ್ ಜಾವನು ಕಂಚಿ ಸಾಹಿತ್ಯಿಕ ಪ್ರಕಾರ ಮಸ್ತ್ ಖುಷಿ ಜತ್ತ
0: ಮಕ್ಕ ಪೈಲ್ಯಾನ್ ಪೈಲೆ ಚುಟುಕ ಸರ್ಡ್ ಆವಡ್ಚಿ ಅವು ಕನ್ನಡಾನ್ ತಿ ಬರೀತಾ ಕೊಂಗ್ನೇನ್ ತಿ ಬರೀತಾ ಕಂಗಿ ಮಕ್ಕ ಮಜಿ ಮಾಯ ಬಾಸ್ ಕೊಂಗ್ನಿ ಮಕ್ಕ ಸರ್ಡ್ ಮೊಗಾಚಿ ತ್ಯಾ ಖಾತಿರ ಅವು ಕೊಂಗ್ನೇನ್ ತಿತ್ತು ಸರ್ಡ್ ಪೆಸ ಆಡ್ತಾರಿ ಕೊಂಗ್ನೇನ್ ತಿತ್ತು ಬರೀಜೆ ಮುನೋನು ಕಂಗಿ ಮಕ್ಕ ಇಲ್ಲ ಕನ್ನಡಚೆ ವಾರೆ ಲಾಗ್ಲೆ ಅನಿ ಬರೋವ್ ಸುರು ಕೆಲೆ ಬರೋವ್ ಸುರು ಕೆಲೆ ಕೆಲೆ ಗೆಲೆ ಕನ್ನಡಕ್ಕೆ ಅನ್ಕಿ ಸರ್ಡ್ ಜಾವನ್ ಕೊಂಗ್ನೇನ್ ಕಡಿಜೆ ಮನ ಹಟ್ಟಾನ ಅಸಲಿ ಕಂಗಿ ಸುಕ್ಕೋಣ ಕನ್ನಡ ಸೊ ಚುಟುಕ ಸೊಪ್ಪ ಇಲ್ಲೋ ಮಜೋ ಸ್ವಂತ ಬುಕ್ ಐಲೆ ವಾರ ಮೊಕ್ಲಿಗೆ ಜಾಲೋ ತಚ್ಚೆ ಅವನಿ ಪೈಲೆ ಎ ಎಸ್ ಮಕಂದಾರ ಹಂಸೋ ಪ್ಯಾರಿ ಪದ್ಯಗಳು ಮುಳ್ಳೋ ಕನ್ನಡ ಬೂಕ್ ಅಸಲೋ ತೋ ತಾನೆ ಕುಂಗ್ನೇಕರ್ ಮುಳ್ಳ್ಯಾ ಖಾತಿರ್ ತೀ ಭಾರಿ ಭಾರಿ ಅಪೂರ್ಬೈಚಿ ತಂತ್ಲಿ ಕವಿತಾ ಆಸಾತ್ ತೀ ಹಾವೆ ಕುಂಗ್ನೇಕ್ ಕೆಲಿ ಆನಿ ತಂತ್ಲ್ಯಾನ್ ತಂತು ಸದನ್ ಮಜೆ ಕಿತೆಂಗಿ ಮುಳ್ಳ್ಯಾರ ಕನ್ನಡ ಆನಿ ಕುಂಗ್ನೇಂತ್ ದ್ವಿಭಾಷ ಆನಿ ಕೊಂಗ್ನೇಚೋ 3 ಲಿಪಿ ತ್ಯಾ ಬುಕಾಂತ ಆಸಾತ್ ಅಸಲೆ ಕೊಯಿ ನಾ ಮುಣ ಚಿಂತಾ 3 ಲಿಪಿ ಹಾವೆ ಕೊಂಗ್ನೇ ಅಂತ ಗಲ್ಯೋ ವೈ ದೇವನಾಗರಿ ರೋಮಿ ಆನಿ ಕನ್ನಡಿ ಲಿಪಿ ಆನಿ ತ್ಯಾ ಬುಕಾಸ ವಿಕ್ರೋಯಿ ಬರೋ ಆಸಲೋ
1: ತುಮಿ ಕಿತ್ಲಿ ಬುಕ ಪ್ರಕಟ ಕೆಲ್ಲಿ ಅಂತಿ
0: ಹಾವೆ ಸಂಚೆ ಜಾಲ್ಯಾರ 3 ಬುಕ್ ಪುನ್ ರೇಗಿಸ್ತಾನ ಅಂತಲೇ ಫುಲ್ ಹೇ ದುಸ್ರೋ ಚಪೋಯಿ ಜಾಯಿಲ್ಲ देव बरें करूं दे डजर प्रत्यो इतळसो सड विकून गेल्यात आणि काही थोडे शंभर आयतलो कृत्यो मात्र उरल्यात प्रत्यो उरल्यात दुसरो बुक प्यारी पद्यागळ.

0: మక పద్రే బాండిలో వాసమునోను వాసలో నీసన్ మక సంతోషాలో ఏక తర్నేట బుర్గ్యాన తే అంచే సముదాయం దంచి బుర్గి పూరా ఇంగ్లీష్ మీడియం మకేచి తంగం కుంగ్ని వాసుమునక ఉలోంక కషేం కాయ ఏనా కాయ ఉలేతాత పును కుంగ్ని వాసినాంత ಕನ್ನಡಿ ಲಿಪಿ ವಾಸಿನಾಂತ ಹ್ಯಾ ಬುರ್ಗ್ಯಾನ ಕನ್ನಡಿ ಲಿಪಿ ಎಸೋತೋ ಬೂಕು ಮಜೋ ವಸ್ಲೋ ಮಳ್ಯಾನ ಮಕ್ಕ ನೀಸ ಖುಷಿ ಜಾಲಿ ಓಯ್ ಯಾಕ ಬುರ್ಗ್ಯಾನ ವಸ್ಲೋನೆ ಅನಿ ಅಶ್ಯಂತ ಅನೇಕ ಪಟ್ಟಿ ಎತ್ತಾನ ಮಜಾ ಭವಚೇದು ತೇ ಒಂದನೆ ದಸ ಏಕ್ ದಿಸ ಗಾರ ಎತ್ತಾನ ಚೆಡು ಉಮನಾಲೆ ಅಂಟಿ ರೇಗಿಸ್ತಾನ ಅಂತಲೇ ಫುಲ್ ಬೂಕ ವಿಷಾಂತು ಬಸ್ಸಾರ್ ಏಕ್ಲಿ ಅಂಟಿ ಉಲೈತಲಿ ಉಮನಾಲೆ ಕಂಚ ಬಸ್ಸಾರ್ ಪುತಾ ಮಳ್ಯಾವೆ ತೀ ಆಮಚೆ ಸ್ಕೂಲ್ ಅಚ್ಚೆ ಬಸ್ಸಾರ ತೀ ಅಂಟಿ ಜಡುಂಕ್ ಎಂಚ ಅಂಟಿ ಎತ್ತಾಲಿ ತಿನೆ ರೇಗಿಸ್ತಾನ ಅಂಚೆ ಫೂಲು ಪುರ ಮುನ್ನಾಲಿ ಫ್ಲಾವಿ ಅಲ್ಬುಕರ್ಕ ಮುಂಟಾನೋ ಮಕ್ಕ ತುಂಬ ಉಡಾಸೈಲು ಮುಜಿ ಅಂಟಿ ಆವೆ ಮುಳ್ಯಾವೆ ತಿಗ ತಂಕ ಉಣಾಲೆ ಅನಿ ತೆ ಬುಕಾನ್ ಕಾಲೆ ಅಸಾ ಪುತಾ ಮುಳ್ಯಾವೆ ತೀ ಅಶಿ ಅಶಿ ಸಂಗ್ತಾಲಿ ಅವೆ ಐಕಾಲೆ ದೇ ಗರ ಏನು ಅವೆ ತಶಂತ ಸಂಗ್ ಮಾವೆ ಮಕ್ಕ ತಶಂತ ಸಂಗ್ಲೆ ಖಾಣಿ ಪೂರಾ ಚೆಡು ಆ ಗೊತ್ತಾ ಬಸ್ತಾರ್ತಿಯನ್ನ ಐಕಾಲೆ ಆಕೆ ಖಾಣಿ ಜಾಯ್ತು ಬುದ ತುಕ ಅವ ಮುಜ ಬೂಕ್ ಖಾಣಿಗೆ ಒಡ್ ಜಾಲೆ ಪ್ರಾಂತ ವಾಸ ತುಕ ಆತ ವಸು ಕಷ್ಟ ಜಾತಾನೆ ಒಡ್ ಜಾಲೆ ಪ್ರಾಂತ ವಾಸ ಬೂಕ್ ದೋನ್ ಖಾಣಿಗೆ ಮಣ ಅವೆ ತಗ ದಿಲ್ಲ ತಶೆ ಇಲ್ಲ ಆಣ ಬುರ್ಗೇ ವಸ್ತಾ ಐಕಾತ ಯಾವ ತರ್ನಟಿ ಬುರ್ಗೇ ವಸ್ತಾತ ಅನಿ ಮಾಮ್ಕ ಒಳ್ಕಾತ ತುಮಟಾನ ನೀಸ್ ಜಾವ್ ಸಂತೋಷ
1: ಖುಷಿ
0: ಓ ಬೂಕು ಪೈಲೆ ಸುವತೇರು ವಸಲ್ಲೆ ತಕ್ಷಣ ಸಬಾರಣಿ ಮಕ್ಕ ವಾಟ್ಸಪ್ ಆರ್ ಬುಕಾ ವಿಷಯಂದು ಬರಿ ಅಭಿಪ್ರಾಯ ದಿಲ್ಲಿ ಅನಿ ತೋ ಹಾಯ್ ಕಾಯಿನ್ ತೋಡಿ ಅಂಚೆ ದುಸ್ರಿಯ ಚಪೆ ಅಂದ ಅವೇ ಪಟ್ಲ ಪಣಾರ ಗಲ್ಲೆ ಆಸಾ ಸಮಸ್ತ ಜನ ಅಂಚೆ ಓಯ್ ಅಭಿಪ್ರಾಯ ಓಯ್
1: ಅತ್ತಚೆ ವೈಜ್ಞಾನಿಕ ಕಾಲ ರೇ ಬೂಕ ಜನನಿ ವಜ್ಜತಾಕಿ ಮುಂಟು ಮುಗಿಸ್ತಕಿ
0: ಓಯ್ ಸಬಾರಣಿ ಮುಂಚೆ ಎಲ್ಲೋ ಬೂಕ್ ವಸ್ತಿನ ಅಂತ ಮುನೋನು ಮಕ್ಕ ಏಕ ಸವಾಲು ತರು ಮಜು ಬೂಕ್ ಇತ್ಲೋ ಸೇಲ್ ಜಾಲೋ ಕೊಸೋ ಮುನೋನು ಅತ್ತ ಕಳ್ಳೆ ಮಕ್ಕ ಲೋಕಾಕ ಬರೇ ಸಾಹಿತಿ ದಿಲಾರ ಲೋಕ ವಸ್ತಾ ಪೈಸೆ ದೀವ್ನ ಕಾಣಿ ಏತಾ ನೀ ವಸ್ತಾ ಏ ಹೌ 100% ಸಂಗ್ತ
1: ಮಳೆ ತುಮ್ಗೆ ಜನ್ ಬೋಜಲ್ಲ
0: ಜಲ
1: ಅಡ್ತಾಚಿ ತುಮ್ಗೆ ಕಂಚೆ ಬೂಕ್ ಪ್ರಕಟ ಜಲ್ಲಾಕಿ
0: ಹೊಯ್ ಎಸ್ ಡಿಸೆಂಬರ್ ಅಂತ ಐಲೆ ವರಸ್ ಮಕ್ಕ ಕೊಂಗ್ನಿ ಅಂತ ಚುಟುಕ ಸೊಬ್ಬು ಕಡಿ ಜಮನ ಆಶಾ ಆಸಲಿ ತಚ್ಚನಿ ಪೈಲೆ ಮುಜೋ ಕನ್ನಡ ಬೂಕ್ ಲೋಕಾರ್ಪಣ ಜಲ ಓಯ್ ಅನಿ ತಬುಕಾಚೆ ನಾವು ಸಖಿ ಸುಸಿದ ಸೌಗಂಧ ಅನಿ ಈ ಚುಟುಕ ಬರೋಂಕಿ ಮಾವೆ ಸಡ್ ವೇಳ್ ಕಾಣ್ಯೋಣ ಏ ಬರೀ 3 ಮಹಿನ್ಯಾನಿ ಬರೀಲಿ ಚುಟುಕ ಚರ್ಷಾ ಒಯ್ರ ಸಾತ್ ಅನಿ ಏಕತ್ತ ವಿಷಯ ಸಖಿ ವಿಷಯ ಬರೀಲಿ ಚುಟುಕ ಅಂದಿ ಸಖಿ ಮಳಾರ ಗೆಳತಿ ಫ್ರೆಂಡ್ ಅನಿ ಯಾ ಬುಕಾನ್ ಮಕ್ಕ ಹರೆಯಕ್ಕೆ ಮರಳಿದ ಅನುಭವ ಮಳಾರ ಸರ್ ಜಾವನ್ ಹೈಸ್ಕೂಲ್ ಅಚ್ಚ ಬುರ್ಗ್ಯಾನಿ ವಾಸಿಜೆ ಜಲ್ಲ ಬುಕ್ ಅನಿ ಐಲೆ ಪೋರ್ಸು ಏಕ ಹಪ್ತೋ ಜಾವಣ ಏಕ ಹೈಸ್ಕೂಲ್ ಅಚ್ಚ ಹೆಡ್ ಮಾಸ್ಟರ್ನ ಮೇಡಮ್ ನಿಮ್ಮ 20 ಪುಸ್ತಕ ನನಗೆ ಕಳಿಸಿಕೊಡಿ ನಮ್ಮ ಮಕ್ಕಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮುನಾಲೋ ಮಕ್ಕ ನೀಸನ್ ಖುಷಿ ಜಲಿ ತೋ ಮಸ್ಟ್ ಮುಜತೆ ಕರಿಯಾಕ ಇಲ್ಲೋ ಅನಿತಾನೆ ವಾಸ್ಲೆ ಬ್ರದ್ ಈ ಕವಿತೆಗಳಿಂದ ಈ ಚುಟುಕುಗಳಿಂದ ನಮ್ಮ ಮಕ್ಕಳು ಪ್ರೇರಿತರಾಗಿ ಅವರು ಒಂದು ದೊಡ್ಡ ಸಾಹಿತಿಗಳು ಕವಿಗಳು ಆಗುವ ಸಾಧ್ಯತೆಗಳಿವೆ ನಿಮ್ಮ ಪುಸ್ತಕವನ್ನೇ ನಾನು ಬಹುಮಾನ ಕೊಡ್ತೇನೆ ಮುನಾಲೋ ತಶದ ಕವೆ ದಂಡಿಲ್ಲ ಅನಿ ಇಲ್ಲ ಉಣ್ಯಾರಿ ರಿಯಾಯಿತಿ ದರ ದಂಡಿಲ್ಲ ಅವೆ ನಕ
1: ತುಮಿತೆ ಕೆಲವು ಚುಟುಕ್ ವಾಟ್ಸಪ್ ಅಂತ ನಿಗಲ್ತಾ ಶಿಲಿಗೆ ಕೆಲವು ಅಜ್ಜಿ ಹುಡುಗ
0: ಸಬಾರ ಸಂದರ್ಭಕ್ಕೆ ತೆಗಿಸೋನು ಬರೀ ಇಲ್ಲಿ ಚುಟುಕ ಅಂತಿ ಅನಿ ಥೋಡೆ ಸಂದರ್ಭ ಸಾತು ಅಮ್ಕ ಆಮ್ಚೆ ಆಸಾಯಕ್ ಪೋನು ಯಾ ಆಮ್ಚೆ ಬೇಜಾರಾಯಿ ಯಾ ಆಮ್ಸು ಮೋಗುಗಿ ಯಾ ಕೈನ್ ಸರಿ ಅಮ್ಕ ಬೇಜಾರಾಯಿ ಜಲ್ಲೆ ವೇಳಾರ ಯಾ ಕೊಣಕ್ ಏಟಿ ಜೆ ಜಲ್ಲ್ಯಾರಿ ಜತ್ತಾ ಅಶೆ ನಿಂಗೆ ತಕ್ಕ ಆಮಿ ಉಲ್ಲೋನು ಲಡಾಯಿ ಕುರುನು ಪುರ ಜಾಯಿನ ಅದೇಕೂನು ಆಮಿ ಪಳೆತೆ ಕೋಣಾಕ ಪಾವೈಜೆ ಅನಿ ಕಷೆ ಪಾವೈಜೆ ತಕ್ಕ ಆಮಿ ವಾಟ ಸೊತ್ತಾವ್ ಅವೆ ಚುಟುಕ ಬರೋ ಸ್ಟೇಟಸ್ ಸರ್ ಗಲ್ಚಿ ಹಸಿಲಿ ತ್ಯಾವೆಳಾರ ಮಕ್ಕ ಸಫಾರ ಹಂಚಿ ಹಸ್ ಕಿತ್ತೆ ಜಾಲೆ ಹಸ್ ಕಾಲ ಜಾಲೆ ಮುನೋನು ಸವಾಲ್ ಕರ್ಚಿ ಅನಿ ಏ ಆಮ್ಕ ಏಕ ಪ್ರೇರಣ ನೋಯ್ಯಾಳ ಬರ್ತ್ಯಾ ಬರ್ತ್ಯಾ ಬರೋ ಅಂಕು ಕೋಣಾಚಿ ಏಕ ಕೊಬರ್ ಐಲಿ ಏಕ ಸ್ಟೇಟಸ್ ಸರ್ ಗಲೆ ತಕ್ಷಣ ರಿಪ್ಲೈ ಐಲೋ ತೇ ಏಕ ಆಮ್ಕ ಪ್ರೇರಣ ತಚ್ಚೆ ವೈರ್ ಪರ್ತ್ಯಾಕ ಬರೋಂಚೆ ಅಶೆ ವೈರೆ ವೈರ್ ವೈಲೆ ವೈರ್ ಬರೋಣ ಬರೋಣ 3 ಮಹಿನ್ಯಾನಿ ಸ್ಪೈಶಾ ವೈರೆ ಚುಟುಕ ಜಾಲಿ ತಶೆ ಜಾವನು ಹೋ ಬೂಕು ಐಲೊ ಅನಿವಾರ್ಯ ಅವೆ ಚಿಂತೆ ನಸ್ತಾನ ಕಡುಲು ಬೂಕ್ತು
1: ಅತ್ತ ತುಂಬ ಶಿಕ್ಷಕಿ ಜಾವನು ಸಾವಿ ಸಚಿ ಸ್ಕೂಲಾಚೆ ಚಿರುಡುಮಾಲ್ ವಿಷಯ ಸಂಜಲ್ಲರಿ ತುಮ್ಗೆ ಸ್ಕೂಲಾ ವಿಷಯ ಸಂಜಲ್ಲರಿ ಕಸ ಸಂಗ್ತದ ಮ್ಯಾಮ್ ಗೆಲ್ಲ ಐಕೋಪ್ಯಾಂಗ್
0: ಅಮ್ಚ ಬುರ್ಗ್ಯಾನಿ ವಾಸಿಜೆ ಹೌ ಇಸ್ಕಾರ ಅಂತ ಬುರ್ಗ್ಯಾಂಗ್ ವಾಸು ಪ್ರೇರಣಿತ ಲೈಬ್ರರಿಚೆ ಬೂಕಣ್ಣ ತಂಚ ಹತಂದಿತ ಬೂಕು ಏ ಕಾಯಿನ ಬುರ್ಗ್ಯಾನಿ ಏಕು ಬೂಕು ಸೊಡೇಲ್ ಅರ್ಪುರೋ ತಿತ್ತಮ್ ಕದ ದುಸ್ಕಾಯ್ ತಚೆ ಬ್ರಾಂತ್ ಬೂಕು ಕಶ್ಯ ವಾಸಿಜೆ ಮುನ ಅವಶ್ಯಕ ಇತ ಇಲ್ಲ ಸುವತ್ತೇರು ಬೂಕಾಚೆ ಪಾಟ್ ಪಟ್ಲೋ ಪಾಣ್

0: ಕಾರಣ ತಂದು ಸಡಾವತ್ತು ಲೆಕ್ಕಾಗಂಚಿ ಒಳೋಕಸ್ತ ತೇವಾಸ ಮುಂಚೆ ನಾನು ತರ್ತ ಬುಕ್ಕಾಚಿ ಪರಿಚಯ ಅಸ್ತಾವ ಕೊಸೋಲೋ ಬೂಕು ಮುನಾನು ಸಡಾವತ್ತು ತೇವಾಸ ತಿತ್ಲೆ ವಾಸ ಸೊಗ್ಳು ಬೂಕು ಅಸ್ಲಿ ಬರಿ ಮುಂಚಾವೆ ಅಮ್ಚಿ ಲಾನ್ ಬುರ್ಗಿ ಅವ್ ಪ್ರೈಮರಿ ಶಿಕೇತದಲ್ಲಿ ಅನು ತಿತ್ಲೆ ವಾಸ್ಲೆ ಅಪುರೋ ಬುರ್ಗಿ ಅನಿ ತೇ ಏಕು ಜಲೆಬು ಅನೇಕ ಬುಕ್ ಕಣ್ಗೆತಾತ ಅನೇಕ ಬುಕ್ ಕಣ್ಗೆತಾತ ಅಶೆ ವಾಸ್ತಾತ ತಚೆ ಉಪರಾಂತ ಮೊಜೆ ಬೂಕು ಜಲೆ ಉಪರಾಂತ ಪೈಲೆ ದೊನಿ ಕಣ್ಣಾಡ ಕೊಂಗ್ನಿ ಅಂತ ಅಸಲ್ಲ ಜಲೆ ಅನ ಇಸ್ಕಲ ಬಾಕ ಬುರ್ಗಿ ಅಂತೆ ಬೂಕ ಒಳೋಗ್ ದಿಲ್ಯ ತಂಕ ವಾಸುಗ್ ನಿಮ್ ಜಾವಣ ಓ ತಿಸ್ರೋ ಬೂಕ ಸಾಬಳೆ ಹಾ ಭಾರಿ ಬುರ್ಗಿ ಅಂಗ್ ಖುಷಿ ಮಸ್ತು ನಾನು ಮಜೆ ಕಡ್ಚೆ ಬೂಕು ವೈಯಕ್ತಿಕ ಜಾವಣ ಕಣ್ಗೆಲೆ ಅದು ಮಸ್ತು ಜನಾನಿ ಬೂಕು ತೆ ವಾಸ್ಲ್ಯಾತ ಅನಿ ತ್ಯ ಬುರ್ಗ್ಯಾವ ಸಮಜತಾ ತಿ ಏಕ ಪ್ರಾಯ ಬುರ್ಗ್ಯಾಂಚಿ ಸಂತೋಷ ಬುರ್ಗ್ಯಾಂಗ್ ಖುಷಿ ತೆಂತ ಖುಷಿ ವಾಸ್ತಾ ಬುರ್ಗಿ ಮುನೋ ಅನಿ ವಾಸ್ಲ್ಯ ಉಪರಾಂತ ಬುರ್ಗಿ ಬರೋಣ ಅಂತಾತ ಸ್ವಂತ ಚಿಂತಪ ಅವೇ ಸಂಚೆ ತುಮ್ಕ ಕವಿತಾಸ್ ಬರೆಯಮ ನಾವು ಸಂಗಣ ಏಕ ಲೆಕ್ಕಿ ಬರೆಯ ನಾಲ್ಯಾರ ಕಣಿಯೋ ಬರೆಯ ಹಣಿ ದೋಕ ತೆಗ ಬುರ್ಗ್ಯಾನಿ ಮಾಕ ಕಣಿಯೋ ಬರೋಣ ಅಂದಿಲ್ಯೋ ಅವೆ ತ್ಯ ಕರೆಕ್ಷ ಅನ್ಕನ್ ಪರ್ತ್ಯ ಸಮ ಬರೋಣ ಅಡಾಮಳೆ ತಚಪ್ರ ಎ ಫೋರ್ ಶೀಟ್ ಸೈಜ್ ಅನ್ ಬರೆಯ ದಿಲ್ಯೋ ಕರೆಕ್ಷ ಅನ್ಕೈಲ ಬುರ್ಗೆ ಉರ್ಬೇನ್ ತಿ ಬರೋಣ ಅಂದಿತ್ತ ಅನಿ ಅವೆ ತಂಚೆ ಫೈಲ್ ಅನ್ ದೋರ್ಲೆ ಅದ್ ಪೂರ ಕೃತಿ ಸಂಪುಟ ಮನಸ ತಂತು ದೊರ್ಲೆ ತೆ ಉರ್ತಾಪಳೆ ಅನಿ ಅಮ್ಕೆ ನಾವಿ ಉರ್ತದ ಮೊತ್ತಿ
1: ಶಿಕ್ಷಕ ಏನು ಮಕ್ಕ ತನ್ನ ಪ್ರೋತ್ಸಾಹದಿಲ್ಲ
0: ಅವೇ ಈ ಕಲೆ ಸ್ಟೇಟಸ್ ಸರ್ಗಲ್ಲ ದೂಸರೆ ಮಕ್ಕ ಸಂಗಂಕ ಇದನ್ನ ನಾವು ಓದಿದೆ ಇದು ನನ್ನ ಅಪ್ಪನಿಗೆ ಖುಷಿ ಆಯ್ತು ಇದು ನಮ್ಮ ಅಮ್ಮನ ಹೇಗೆ ಹೇಗೆ ಅಂತ ಹೇಳಿದ್ರು ಖುಷಿ ಮುಟ್ಟ ನಮ್ಗೆ ನಿಜವನ್ನು ಖುಷಿ
1: ಫ್ಲಾವಿಯಾ ತುಮ್ಮಿ ತುಮ್ಗೆಲೆ ಆ ಬುಕ್ಕಾಚೆ ರೇಗಿಸ್ತಾನ ಅಂತಲೇ ಫೂಲ್ ಆ ವಿಷಯ ರೀ ತುಂಬಿ ಅಮ್ಕ ಚುಟುಕ್ ಜಾವನು ಅಮ್ಕೆ ಕಾಣಿ ಅಮ್ಗೆಲ್ಲ ಐಕೊಪ್ಪಿ ಅಂಕೆ ಸಂಗಿಲಸ್ ತನ್ನೆ ಯಾ ಬೂಕ್ ಗೇವನು ವಜೆತಲ್ ಮಾಡು ಮಕ್ಕ ದಿಸ್ತ ಅನಿ ಮುಖ ರೀ ತುಂಬಿ ಮಸ್ತ್ ಬೋರೋನು ಜರ್ಡ್ ಜನ ಹಾಕು ತುಮ್ಗೆಲ್ ಬೂಕ್ ಪಾವು
0: ದೇವ್ ಬರೇಂಕುರು ಮೇಡಮ್
1: ಅಮ್ಗೆಲ್ ಸ್ಟುಡಿಯೋ ಯೋನು ಯಾಕೆ ಸಂವಾದ ಅಂತ ಭಾಗ್ಯತಿಲ್ಲ ಅಂಕ ತುಮ್ಕ ಧನ್ಯವಾದ ನಮಸ್ಕಾರ
0: ನಮಸ್ಕಾರ ಮೇಡಮ್
1: ಎದುರ್ತಾಯ್ತು ಮೀ ಕವಯತ್ರಿ ಶ್ರೀಮತಿ ಫ್ಲಾವಿಯಾ ಆಲ್ಬುಕರ್ಕ್ ಪುತ್ತೂರು ಹಂಗಿಲ್ ಸಂಗಾತ ಸಂವಾದ ಕಲಿಂತಿ ಸಂವಾದ ಚಲಾಯಿಸುಂದಿಲ್ಲ ಸುಮಾ ಆರ್ ಮಿತ್ರ ಹಂಗಾಕ ಐಚೆ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ್ತ ನಮಸ್ಕಾರ.

ಕೊಂಕಣಿ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 5:30 ಆಗಲಿದೆ. ಇನ್ನು ಮುಂದೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ.
2: ಇಂದು ನಶಾಮುಕ್ತ ಭಾರತ ಅಭಿಯಾನ ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 31ನೇ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧದ ದಿನವನ್ನು ಸಂಯುಕ್ತವಾಗಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮವು ಭಾರತದ ಮಾನ್ಯ ಉಪರಾಷ್ಟ್ರಪತಿ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕನ್ನಡದಲ್ಲೇ ಮಾತುಗಳನ್ನು ಆರಂಭಿಸಿ

0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆದ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾತನಾಡಿ ವಿಶ್ವವಿದ್ಯಾಲಯದ ಸಾಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಸ್ತುತ ದೇಶದ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಯುವಜನತೆಯ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಗಾಗಿ ಯುವಶಕ್ತಿಗೆ ಸರಿಯಾದ ಶಿಕ್ಷಣ ದೊರೆತು ರಾಷ್ಟ್ರ ಸೇವೆಯ ಹೊಸ ದಿಶೆ ಸಿಕ್ಕಿದಲ್ಲಿ ವಿಕಸಿತ ಭಾರತಕ್ಕೆ ವೇಗವು ಸಿಗಲಿದೆ ಎಂದರು. ಹಾಗಾಗಿ ಯುವಜನತೆ ನಶಾಮುಕ್ತ ಭಾರತಕ್ಕೆ ಸಂಕಲ್ಪ ಮಾಡಬೇಕು ಎಂಬ ಕರೆಯನ್ನು ನೀಡಿದರು.
1: ಆಜ್ ಕಾ ಯಹ ಸಮಾರೋಹ ಯಹ ಸಂದೇಶ ದೇತಾ ಹೈ ಕಿ ಚಿಕಿತ್ಸಾ ಶಿಕ್ಷಾ ಕಾ ಉದ್ದೇಶ ರೋಗೋ ಕಾ ಉಪಚಾರ ಕರನೆ ಕೆ ಸಾಥ್ ಸಾಥ್ ಸಮಾಜ ಕೋ ಸ್ವಸ್ಥ ಜಾಗರೂಕ್ ಔರ್ ನೈತಿಕ ರೂಪ ಸೆ ಸಶಕ್ತ ಬನಾನಾ ಭೀ ಹೈ. ಭಾರತ ಯುವಾಓ ಕಾ ದೇಶ ಹೈ. ಆಜ್ ಹಮಾರಿ ಲಗಭಗ 65% ಆಬಾದಿ ಜನಸಂಖ್ಯಾ 35 ವರ್ಷ ಸೆ ಕಮ್ ಆಯು ಕಿ ಹೈ. ಯಹಿ ಯುವಾ ಶಕ್ತಿ ಭಾರತ ಕಿ ಸಬ್ಸೆ ಬಡಿ ಪೂಂಜಿ ಹೈ. ಯದಿ ಇಸ್ ಊರ್ಜಾ ಕೋ ಶಿಕ್ಷಾ ಕೌಶಲ್ ನವಾಚಾರ ಅನುಸಂಧಾನ ಔರ್ ರಾಷ್ಟ್ರ ಸೇವಾ ಕಿ ದಿಶಾ ಮಿಲೆ ತೋ ವಿಕಸಿತ ಭಾರತ 2047 ಕಾ ಲಕ್ಷ್ಯ ಪ್ರಾಪ್ತ ಕರ್ನಾ ಬಹುತ್ ಆಸಾನ್ ಹೋಗಾ. ಇಸ್ಲೇ ಯುವಾಓ ಕೋ ಸ್ವಚ್ಛ ಸಂಸ್ಕಾರಿತ ಜಾಗರೂಕ್ ಔರ್ ನಶಾ ಮುಕ್ತ ಬನಾನಾ ಹಮ್ ಸಭಿ ಕಿ ಸಾಮೂಹಿಕ ಜಿಮ್ಮೇದಾರಿ ಹೈ. ಸ್ವಚ್ಛ ಯುವಾ ಹಿ ಸಶಕ್ತ ಭಾರತ ಔರ್ ವಿಕಸಿತ ಭಾರತ ಕಿ ಆಧಾರಶಿಲಾ ಹೈ. ನಶಾ ವ್ಯಕ್ತಿಗತ ಸಮಸ್ಯಾ ಕೆ ಸಾಥ್ ಸಾಥ್ ಸಾಮಾಜಿಕ ಆರ್ಥಿಕ ಔರ್ ಸ್ವಾಸ್ಥ್ಯ ಸಂಬಂಧಿ ಚುನೌತಿ ಭೀ ಹೈ. ನಶಾ ವ್ಯಕ್ತಿ ಕಿ ಮಾನಸಿಕತಾ ಕೋ ಪ್ರಭಾವಿತ ಕರ್ತಾ ಹೈ, ಪರಿವಾರೋ ಕೋ ವಿಖಂಡಿತ ಕರ್ತಾ ಹೈ ಔರ್ ಸಮಾಜ ಮೇ ಅಸಂತುಲನ್ ಏವಂ ಅಪರಾಧ ಕೋ ಬಡಾವಾ ದೇತಾ ಹೈ. ಇಸ್ಲೇ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ನಶಾ ಮುಕ್ತ ಭಾರತ ಕಾ ಸಂಕಲ್ಪ ಏಕ ಅಭಿಯಾನ ಕೆ ಸಾಥ್ ಸಾಥ್ ರಾಷ್ಟ್ರೀಯ ಅವಶ್ಯಕತಾ ಭೀ ಹೈ. ಕಿಸಿ ಭೀ ಪರಿವರ್ತನ ಕಿ ಶುರುವಾತ್ ಸಂಕಲ್ಪ ಸೆ ಹೋತಿ ಹೈ ಔರ್ ಉಸ್ಕಿ ಸಫಲತಾ ಜನ ಭಾಗೀದಾರಿ ಸೆ ಹೋತಿ ಹೈ. ಆಜ್ ಯಹಾಂ ಉಪಸ್ಥಿತ ಪ್ರತ್ಯೇಕ ವ್ಯಕ್ತಿ ಇಸ್ ಪರಿವರ್ತನ ಕಾ ಸಕ್ರಿಯ ಭಾಗೀದಾರ ಹೈ. ಮೇ ಆಪ್ ಸಭಿ ಸೆ ಆಗ್ರಹ ಕರ್ತಾ ಹೂಂ ಕಿ ಆಪ್ ಸ್ವಯಂ ನಶೆ ಸೆ ದೂರ ರಹೇ, ಅಪ್ನೆ ಪರಿವಾರ ಸಮಾಜ ಕೋ ನಶೆ ಸೆ ದೂರ ರಹನೆ ಕೆ ಲಿಯೆ ಜಾಗರೂಕ ಕರೆ ಔರ್ ಇಸ್ ಅಭಿಯಾನ ಕೋ ಜನ್ ಜನ್ ತಕ್ ಪಹುಂಚಾನೆ ಮೇ ಸಕ್ರಿಯ ಭೂಮಿಕಾ ನಿಭಾಯೆ. ಆಯಿಯೆ ಹಮ್ ಸಬ್ ಮಿಲ್ಕರ್ ಯಹ ಸಂಕಲ್ಪ ಲೇ ಕಿ ಹಮ್ ಕರ್ನಾಟಕ ಔರ್ ಭಾರತ ಕೋ ನಶಾ ಮುಕ್ತ ಸಂಕಲ್ಪ ಸ್ವಚ್ಛ ಔರ್ ಸಶಕ್ತ ಸಮಾಜ ಕೆ ರೂಪ ಮೇ ಸ್ಥಾಪಿತ ಕರೆಂಗೆ. ಮೇ ಇಸ್ ಅವಸರ ಪರ್ ರಾಜ್ಯ ಸರ್ಕಾರ, ಶೈಕ್ಷಣಿಕ ಸಂಸ್ಥಾನೋ, ಸ್ವಯಂ ಸೇವಿ ಸಂಘಟನೋ ಔರ್ ಸಮಾಜ ಕೆ ಸಭಿ ವರ್ಗೋ ಕೆ ಪ್ರಯಾಸೋ ಕಿ ಸರಾಹನಾ ಕರ್ತಾ ಹೂಂ ಜೋ ಯುವಾಓ ಕೋ ನಶೆ ಸೆ ದೂರ ರಖೆ ಔರ್ ಉನ್ನೆ ಸಕಾರಾತ್ಮಕ ದಿಶಾ ದೇನೆ ಕೆ ಲಿಯೆ ನಿರಂತರ ಕಾರ್ಯ ಕರೆ. ಮೇ ನಶಾ ಮುಕ್ತ ಭಾರತ ಕಾನ್ಕ್ಲೇವ್ ತಥಾ ನಶೀಲಿ ದವಾಓ ಕೆ ದುರುಪಯೋಗ ಏವಂ ಅವೇಧ ತಸ್ಕರಿ ಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿವಸ ಕೆ ಮಹತ್ವಪೂರ್ಣ ಆಯೋಜನ ಕೆ ಲಿಯೆ ರಾಜೀವ್ ಗಾಂಧಿ ಸ್ವಾಸ್ಥ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ದಿಶಾಬೋಧ ಫೌಂಡೇಶನ್ ತಥಾ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೋ ಹಾರ್ದಿಕ ಬಧಾಯಿ ಔರ್ ಶುಭಕಾಮನಾ ದೇತಾ ಹೂಂ. ಆಪ್ಕಿ ಯಹ ಪಹಲ್ ನಿಶ್ಚಿತ ರೂಪ ಸೆ ಸಮಾಜ ಮೇ ಸಕಾರಾತ್ಮಕ ಸಂದೇಶ ಪ್ರಸಾರಿತ ಕರೆಗಿ ಔರ್ ನಶಾ ಮುಕ್ತ ಭಾರತ ಕೆ ಲಕ್ಷ್ಯ ಕೋ ಪ್ರಾಪ್ತ ಕರನೆ ಮೇ ಮಹತ್ವಪೂರ್ಣ ಯೋಗದಾನ ದೇಗಿ.
0: ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು, ಯುವಶಕ್ತಿಯು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿ, ವಿದ್ಯಾರ್ಥಿಗಳು ನಶಾಮುಕ್ತ ಭಾರತದ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು.
2: I am very happy that you are holding Nasha Mukta Bharata conclave and you all are the ambassadors of it. So drug menace is only the major challenge we are facing today. Today let us all join together. It is a shame that more of the youths are falling to this trap. You are the ambassador, you have to stop it, you have to guide them. It is your responsibility. You have taken this as a great profession. In this profession we should see that nothing comes to India and we have to protect it. Our goal is to create a drug free Karnataka in our state. We are doing lot of work in that. Drugs menace in this country is like a tap of a bucket. So adrinda tavellaru kuda ee nasha mukta bharatadalli raayabari aagi tavella kelasavanna maadbeku. Jawaharlal Nehru ondina ond maatu helidru, the children of today will make the India of tomorrow. If we do not secure the drugs today, there is no future. So Karnatakadalli ee drug free Karnatakavanna nirmana maadlike neevella kuda sahakari aagbeku, raayabari aagbeku. My entire government support stands.

0: ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಸಿ ಭಗವಾನ್ ಸ್ವಾಗತ ಭಾಷಣ ಮಾಡಿದರು. ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಸೈಯದ್ ಅಬ್ದುಲ್ ನಜೀರ್ ಅವರು ದತ್ತಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಶ್ರೀ ಶರಣಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀ ಯುಟಿ ಖಾದರ್ ಅವರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಭಾಗವಹಿಸಿ ನಶಾಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ಕೈಗೊಂಡರು. ಜಾಗೃತಿ ಸಂದೇಶಗಳೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು.
1: ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ನಿರ್ಮಾಣ ಆಶಾ, ಸಹಕಾರ ಪೂರ್ಣಿಮಾ ಎನ್ ರಘುನಾಥ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸಂತೋಷ್ ವೆಂಕಿ ಅವರು ಹಾಡಿರುವ ಮಹೇಶ್ ಬಾಬು ಅವರ ರಚನೆ, ಸಂಗೀತ ನೀಡಿದ್ದಾರೆ ಯುವನ್ ಶಂಕರ್ ರಾಜ, ಚಿತ್ರ ಅಜಿತ್.

ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ಅಜಿತ್ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಮಾಣಿಕ್ಯ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಗೂ ಪ್ರಿಯಾ ಹಿಮೇಶ್ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಹೌದು ಸ್ವಾಮಿ.
1: ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ ಈಗ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಘೋಷ್ ಪೀರ್ ಅವರ ರಚನೆಗೆ ಸಂಗೀತ ವಿ ಹರಿಕೃಷ್ಣ.

ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಪ್ರಿಯ ಕೇಳುಗರಿ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ನೆನಪಿಡಿ, ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30

ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಹತ್ತು ನಿಮಿಷಕ್ಕೆ ಭಕ್ತಿಗೀತೆಗಳು, ಆರು ಗಂಟೆ ಐವತ್ತು ನಿಮಿಷಕ್ಕೆ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಇದರ ಅಂಗವಾಗಿ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಕೇಳಬಹುದು. ರಾತ್ರಿ 8 ಗಂಟೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯು ಪ್ರಸಾರವಾಗಲಿದೆ. 9:15 ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಈ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. ಇದನ್ನು ಆಟದ ಮುಕ್ತಾಯವರೆಗೂ ಕೇಳಬಹುದು. ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ಭಕ್ತಿಗೀತೆಗಳ ವಂದನ, 6:30 ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ ಚಿಂತನ ಕೇಳಬಹುದು, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿ

ಆಚರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11 ಗಂಟೆಗೆ ವನಿತಾವಾಣಿ, ವಿಜಯಲಕ್ಷ್ಮಿ ಶಾನುಭಾಗ್ ಅವರಿಂದ ಕಥೆ ವ್ಯೂಹ. ಆ ಬಳಿಕ ಜನಪದ ಗೀತೆ ಪ್ರಸಾರವಾಗಲಿದೆ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ. ಪರಿಸರ ರಕ್ಷಣೆ ಮತ್ತು ಮಹಿಳೆ, ಈ ಕುರಿತು ದಾನೇಶ್ವರಿ ಸಾರಂಗಮಠ ಅವರಿಂದ ಭಾಷಣ. ಆ ಬಳಿಕ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನಗಳ ವಾಚನ. 12:35 ಆರೋಗ್ಯ ಸಂಚಿಕೆ. ಸ್ವಾಮಿ ವಿವೇಕಾನಂದರು ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 23ನೆಯ ಸಂಚಿಕೆ. ಕೇಳುಗರು ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಗೀತಾ ವಿ ಮೈಂದನ್ ವಿಜಯ್. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ ನಾಳೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ವಂದನಾ ಜಡಾಲ್, ವಿದ್ಯಾರ್ಥಿಗಳು ಅಹನ್ಯಾ ಶೆಟ್ಟಿ ಮತ್ತು ಭಾವಿಕಾ ಅಗರ್ವಾಲ್. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕೃಷಿ ರಂಗ. ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ. ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ಸಾನ್ನಿಧ್ಯ ಅವರಿಂದ ದಾಸ ಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು, ಈ ಕುರಿತು ಭಾಷಣ ಕೇಳಬಹುದು. 8:30 ತುಳು ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಕಣ್ವತೀರ್ಥ ಅವರಿಂದ ಭಾಷಣ, ತುಳುನಾಡ ಅಡ್ಡಿಯಲು. 9:15 ಸ್ಪಾಟ್ಲೈಟ್, 9:30 ಹಾಗೂ 10:30 ಚಿತ್ರಗೀತೆಗಳು, 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಎಸ್ ಅರುಣಕುಮಾರಿ ಅವರ ವೀಣಾವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಮುದ್ದು ಮೋಹನವರ ಧ್ವನಿಯಲ್ಲಿ ಇಂದ್ರೇಶ ದಾಸರ ಕೀರ್ತನೆ ಕೇಳಿದ್ರಿ. ಮುಂದೆ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಆರ್.ಎನ್.ಜಿ. ಗೋಪಾಲ್ ಅವರ ಭಕ್ತಿರಚನೆ ಸಲಹೋ ಮಂಜೇಶ ಸುಂದರ.

ದೇವರ ನಾಮಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಐಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತ್ಯಪಾದಯತ್ ಯತ್ ಸ್ವದೇಶೀ ರಕ್ಷೋತ್ಪಾದನೆ ಸವಿಶೇಷಂ ಬಲಂ ವಿಧಾಯ ಭಾರತಂ ಸಮುದ್ರತಃ ಆಕಾಶಪರ್ಯಂತಂ ಉತ್ತರೋತ್ತರಂ ಸುರಕ್ಷಿತಂ ಆತ್ಮನಿರ್ಭರಂ ಚ ಭವತಿ. ಆಕಾಶವಾಣ್ಯಾಃ ಮನ್ ಕಿ ಬಾತ್ ಕಾರ್ಯಕ್ರಮೇ ಪ್ರಧಾನಮಂತ್ರಿಣಾ ಮೋದಿನಾ ದೇಶಸ್ಯ ನಾಗರಿಕಾಣಾಂ ಪ್ರತಿ ಕಾರ್ತಜ್ಞ ಭಾವಂ ಜ್ಞಾಪಿತಂ. ಯತೋ ಹಿ ಜನೈಃ ಸ್ವರ್ಣ ಕ್ರಯಣಂ ವಿದೇಶ ಯಾತ್ರಾ ಚ ಕಿಂಚಿತ್ ಕಾಲಂ ಯಾವತ್ ಸ್ಥಗಿತಾ. ಸೆಷಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಆಯೋಜಿತಾಯಾಃ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಯಾಃ ಅನಂತರಂ ಭಾರತ ಸೆಷಲ್ಸ್ ದೇಶಯೋರ್ ಮಧ್ಯೆ ಸ್ವಾಸ್ಥ್ಯಂ ವಿತ್ತಂ ಸಮೇತ್ಯ ಅಂತರಿಕ್ಷಾದಿ ವಿವಿಧ ವಿಷಯೇಷು ಮಹತ್ವಪೂರ್ಣ ಸಹಮತಿ ಪತ್ರೇಷು ಹಸ್ತಾಕ್ಷರಾಣಿ ಅಭವನ್. ಪ್ರಶಾಸನೇನ ಭಾರತೀಯ ನಾಗರಿಕಾಃ ಸಂಚೇತಿತಾಃ ಯತ್ತೆ ಸರ್ವೇಷಾಂ ಆವಶ್ಯಕಾನಾಂ ಯಾತ್ರಾಪತ್ರಾಣಾಂ ಪೂರ್ತಿಕಯಾ ವಿನಾ ಕೈಲಾಶ ಮಾನಸರೋವರ ಯಾತ್ರಾಂ ನ ಆರಭೇರನ್. ಪಶ್ಚಿಮೇಷ್ಯಾ ದೇಶೆ ಸುರಕ್ಷಾ ಸ್ಥಿತಿಃ ತೀವ್ರಗತ್ಯಾ ಅಪಕ್ಷೀಯತೆ ಯತ್ರ ಸಂಯುಕ್ತ ರಾಜ್ಯ ಅಮೇರಿಕಾ ಇರಾನಃ ಉಭಾವಪಿ ಪರಸ್ಪರಂ ನೂತ್ನಾನಿ ಸೈನ್ಯ ಆಕ್ರಮಣಾನಿ ಅಕುರುತಾಂ. ಅಪಿ ಚ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಭಾರತೀಯ ಮಹಿಳಾ ದಲಂ ಅದ್ಯ ಲಂಡನ್ ನಗರೆ ಆಸ್ಟ್ರೇಲಿಯಾ ದಲೇನ ಸಹ ಸ್ಪರ್ಧಿಸಿಷ್ಟ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸವಿಶೇಷಂ ಪ್ರತ್ಯಪಾದಯತ್ ಯದ್ ಭಾರತೇನ ಜೂನ್ ಮಾಸೆ ವೈಮಾನಿಕೀ ಕ್ಷೇತ್ರ

ಭಾಗ್ಯವಂತಿದೆ ಸಿನಿಮಾದ ಪದ ಕೇಂಡರು ನನದೊಂಬಗು ವಿಜಯಕುಮಾರ್ ಕುಡ್ಲಾ ಮೇರೆನ ಪದರಚನೆಗು ಸ್ವರ ಸಂಯೋಜನೆ ಮಲ್ತಿನಾರು ರಾಜನ್ ನಾಗೇಂದ್ರ ಪದ ಪಂತೆರು ಎಸ್ ಜಾನಕಿ ಬೊಕ್ಕ ನಾಗೇಂದ್ರ ಸಿನಿಮಾದ ಪುದರು ದಾರಿದ ಬುಡಿದಿ.

0: ಎದ್ದು. ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಈ ಕನ್ನಡದ ಅಕ್ಷರ ಮಾಲೆ,
9: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
10: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
9: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
10: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
9: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲ ಗುಡ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, ಮೂರು ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಮಾದಕ ಪದಾರ್ಥಗಳನ್ನು ಬೆರಕೆ ಮಾಡಿದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಡ್ಕಾ ಮಾರಾಟವನ್ನು ನಿಷೇಧ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಪಾನ್ ಮಸಾಲ ಗುಟ್ಕಾ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಟ್ಕಾ ಪದಾರ್ಥಗಳ ಮಾರಾಟವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿ. ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾದಕ ವ್ಯಸನ ತಡೆಯುವಿಕೆ ದೊಡ್ಡ ಸವಾಲಾಗಿದ್ದು, ಎಲ್ಲರೂ ಒಂದಾಗಿ ಸೇರಿ ಯುವಜನರು ಈ ವ್ಯಸನದ ಸುಳಿಗೆ ಸಿಲುಕದಂತೆ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
1: 5 ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವಿಕಲತೆ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಆರೋಗ್ಯಕರವಾದಂತಹ ಕರ್ನಾಟಕ, ಆರೋಗ್ಯಕರವಾದಂತಹ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ ಎನ್ಜಿಒಸ್, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಶನ್

0: ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ.
1: ಹೆಬ್ಬಾಳ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವುದು ಹಾಗೂ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2.5 ಕಿಲೋಮೀಟರ್ ಉದ್ದದ ಕಟ್ ಅಂಡ್ ಕವರ್ ಟನಲ್ ಇದಾಗಿದ್ದು ಇದು ಟೋಲ್ ಮುಕ್ತವಾಗಿರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಈ ಯೋಜನೆಗೆ ಹಣ ಭರಿಸಲಿದೆ. ಮುಂದಿನ 50 ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪು ರಾಜ್ಯದ ಪರವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೂಚಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರತಿ ವರ್ಷದಂತೆ ಈ ವರ್ಷವೂ June 28 ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಮೊದಲ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ರಾಜ್ಯದ ಎಲ್ಲ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ನಡೆದ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಲಿಯೋ ಹಾಕಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಮುಕ್ತ ಭಾರತ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಡಳಿತ ಪೋಲಿಯೋ ಮುಕ್ತ ಯೋಜನೆಗೆ ನೆರವಾಗಿದೆ ಎಂದು ಹೇಳಿದರು. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೇಯರ್ ಪಿ ಗಾದೆಪ್ಪ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಮಕ್ಕಳಿಗಾಗಿ ಅಂಗವಿಕಲತೆ ಬಾರದಿರಲು ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ದೇಶದಲ್ಲಿ ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ರೋಗವಾಗಿದ್ದು ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದಲ್ಲಿ ಭಾಗವಹಿಸಿ

ಮಾತನಾಡಿದ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗದಗ ನಗರದ ಎಂಸಿಹೆಚ್ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ಕಾಯಿಲೆಯಾಗಿದ್ದು ಅದರ ವಿರುದ್ಧ ಪರಿಣಾಮಕಾರಿ ರಕ್ಷಣೆಯೇ ಪೋಲಿಯೋ ಲಸಿಕೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿದ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗದಗ ನಗರದ ಎಂಸಿಹೆಚ್ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ಕಾಯಿಲೆಯಾಗಿದ್ದು ಅದರ ವಿರುದ್ಧ ಪರಿಣಾಮಕಾರಿ ರಕ್ಷಣೆಯೇ ಪೋಲಿಯೋ ಲಸಿಕೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲ್ಲೂರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪಾರ್ಕಿಂಗ್, ವಸತಿ, ದರ್ಶನ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ನೀಡುವ ನಿಟ್ಟನಲ್ಲಿ ಸಮಗ್ರ ಯೋಜನೆ ತಯಾರಿಸಲಾಗಿದೆ ಎಂದರು. ಹಿರಿಯ ಪತ್ರಕರ್ತ ಮತ್ತು ಕನ್ನಡ ಚಲನಚಿತ್ರ ನಿರ್ದೇಶಕ ಎನ್ಎಸ್ ಶಂಕರ್ ಬೆಂಗಳೂರಿನಲ್ಲಿಂದು ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಅವರು ಪಾತ್ರರಾಗಿದ್ದರು. ಲೇಖನಿಯ ಮೂಲಕ ಸಮಾಜದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಿದ್ದ ಕ್ರಿಯಾಶೀಲ ವ್ಯಕ್ತಿ ಎನ್ಎಸ್ ಶಂಕರ್ ಅವರ ನಿಧನದ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಪತ್ರಕರ್ತರಾಗಿ, ಸಿನಿಮಾ ನಿರ್ದೇಶಕರಾಗಿ, ಜನಪ್ರಿಯ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದ ಅವರು ಕನ್ನಡ ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ಹಲವು ಪ್ರಶಂಸನೀಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಅಗಲಿಕೆ ಮಾಧ್ಯಮ ಕ್ಷೇತ್ರ ಹಾಗೂ ಸಾಹಿತ್ಯ ವಲಯಕ್ಕೆ ತುಂಬಲಾರದ ನಷ್ಟ ಎಂದರು. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ, ಅವರ ಕುಟುಂಬಸ್ಥರಿಗೆ ಹಾಗೂ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕರುಣಿಸಲಿ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಮತ್ತು ಹಾರೋಹಳ್ಳಿ ತಾಲೂಕಿನಲ್ಲಿ ಹೊಸದಾಗಿ ಪುನರ್ ರಚನೆಯಾದ ಒಟ್ಟು 8 ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆಯಾಗಬೇಕಾದ ಪ್ರಾದೇಶಿಕ ಚುನಾವಣಾ ಕ್ಷೇತ್ರ ವ್ಯಾಪ್ತಿಗೆ ಸದಸ್ಯರ ಸಂಖ್ಯೆ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಈ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಕ್ಷೇಪಣೆ ಮತ್ತು ಅಹವಾಲುಗಳನ್ನು ಸಲ್ಲಿಸಿರುವವರು 4 ಜುಲೈ ನಡೆಯಲಿರುವ ಸಭೆಯಲ್ಲಿ ಹಾಜರಾಗುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮಲು ಪದಾರ್ಥ ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲಾ ಗುಟ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, 3 ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 6:51 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಲಂಡನ್ನಿನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. 6:51 7:34 7:35 9:15 ಆಟದ ಕೊನೆಯವರೆಗೆ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ 6:51 ಕೃಷಿ ರಂಗ, ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು

0: ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ತರಕಾರಿ ಬೆಳೆಗಳಲ್ಲಿ ವಿವಿಧ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಮತ್ತು ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘವರ್ಷ ಚಿತ್ತರಿಗೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ಆಕಾಶವಾಣಿ ಬೆಂಗಳೂರಿಗೆ ಧನ್ಯವಾದಗಳು.
1: ಅದೇ ರೀತಿ ನಮ್ಮ ಜೊತೆಗೆ ಸಹೋದ್ಯೋಗಿ ರಾಜಲಕ್ಷ್ಮಿ ಅವರು ಇದ್ದಾರೆ.
3: ನಮಸ್ಕಾರ ಸರ್.
1: ಡಾಕ್ಟರ್ ಅಮೋಘವರೇ, ಇವತ್ತು ನಮ್ಮ ರೈತರಿಗೆ ತರಕಾರಿ ಬೆಳೆಗಳಲ್ಲಿ ಅನೇಕ ರೋಗಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಅನೇಕ ರೋಗಗಳ ನಿರ್ವಹಣೆ ಕೂಡ ನಮ್ಮ ರೈತರ ಒಂದು ಕಾಳಜಿ ಆಗಿದೆ. ಈ ಎಲ್ಲ ರೋಗಗಳನ್ನು ನಿರ್ವಹಿಸುವುದು ಕಠಿಣ ಸಮಸ್ಯೆ ಆಗಿದೆ. ಹಾಗಾಗಿ ಒಂದೊಂದು ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಳ್ಬೇಕು. ವಿವಿಧ ಬೆಳೆಗಳಲ್ಲಿ ಯಾವ್ಯಾವ ರೀತಿ ಕಂಡುಬರ್ತದೆ, ಒಂದೊಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಮಾಡಿಕೊಳ್ಬೇಕು.
2: ಸರ್, ಈಗ ತರಕಾರಿ ಬೆಳೆಗಳಲ್ಲಿ ಈ ಒಂದು ರೋಗಗಳು ಜಾಸ್ತಿ ಬಾಧೆ ಕಂಡು ಬರುತ್ತೆ. ಯಾಕಂತ ನೋಡೋದಾದರೆ ಇದರಲ್ಲಿ ಹೆಚ್ಚು ತೇವಾಂಶ ಹೊಂದಿರ್ತವೆ. ಯಾಕಂದರೆ ಇವು ಹೆಚ್ಚು ನೀರು ಕೊಡಬೇಕಾಗುತ್ತೆ ಈ ಬೆಳೆಗಳಿಗೆ. ಹಾಗಾಗಿ ಇದರಲ್ಲಿ ಏನಾಗುತ್ತಂದರೆ ಶಿಲೀಂಧ್ರ, ದುಂಡಾನು ಮತ್ತು ವೈರಾಣು ರೋಗಗಳು ಹೆಚ್ಚು ಕಾಣಿಸಿಕ್ತವೆ. ಸರಿಯಾದ ಸಮಯದಲ್ಲಿ ಈ ಒಂದು ರೋಗಗಳ ನಿಯಂತ್ರಣ ಮಾಡದಿದ್ರೆ 30-80% ವರೆಗೂ ಇಳುವರಿ ನಷ್ಟವಾಗಬಹುದು. ಆದ್ದರಿಂದ ಸಮಗ್ರ ರೋಗ ನಿರ್ವಹಣೆ ಅತ್ಯಂತ ಮುಖ್ಯವಾಗಿ ಇದರಲ್ಲಿ ಕಾಣಿಸಿಕತ್ತೆ. ಮೊದಲನೇದಾಗಿ ನಾವು ಈಗ ಬೆಳೆಗಳಲ್ಲಿ ನೋಡೋದಾದರೆ ಟೊಮ್ಯಾಟೊ ಒಂದು ಅತ್ಯಂತ ಮುಖ್ಯವಾದ ಬೆಳೆ ಆಗಿದೆ. ಟೊಮ್ಯಾಟೊ ಬೆಳೆಗಳಲ್ಲಿ ನೋಡೋದಾದರೆ ನಮಗೆ ಅಲ್ಟರ್ನೇರಿಯಾ ಬ್ಲೈಟ್ ಅಂತೀವಿ, ಅಥವಾ ಎಲೆ ಚುಕ್ಕೆ ರೋಗ ಅಂತೀವಿ, ಮೊದಲ ಅಂಗಮಾರಿ ರೋಗ ಅಂತೀವಿ. ಅದ್ರ ಜೊತೆ ಕೊನೆ ಅಂಗಮಾರಿ ರೋಗ ಅಂತ ಇದು ಲೇಟಾಗಿ ಬರುತ್ತೆ ಸ್ವಲ್ಪ, ಅದಕ್ಕೆ ಹಂಗೆ ಅದಕ್ಕೆ ಲೇಟ್ ಬ್ಲೈಟ್ ಅಂತ ಅಂತಾರೆ. ಆಮೇಲೆ ದುಂಡಾನು ಸೊರಗು ರೋಗ ಅಂತ ಬರುತ್ತೆ, ಆಮೇಲೆ ಎಲೆ ಮುದುಡು ರೋಗ ಅಂತ ಬರುತ್ತೆ. ಮೊದಲನೇದಾಗಿ ನಾವು ಈ ಎಲೆ ಅಂಗಮಾರಿ ರೋಗ ನೋಡೋದಾದರೆ ಇದಕ್ಕೆ ನಾವು ಇದರಲ್ಲಿ ಎಲೆಗಳಲ್ಲಿ ವಲಯಾಕಾರದ ಚುಕ್ಕೆಗಳು ಕಾಣಿಸ್ತವೆ. ಇದಕ್ಕೆ ನಾವು ಮ್ಯಾಂಕೋಜೆಬ್ ಅಥವಾ ಕ್ಲೋರೋಥಲಿನ್ ಅನ್ನು ಸಿಂಪರಣೆ ಮಾಡಿದರೆ 0.1% ಈ ರೋಗ ನಿಯಂತ್ರಣ ಬಹಳ ಸುಲಭ. ಮತ್ತೆ ನಮಗೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಕಾಡ ಸಿಗುವ ರೋಗ ಅಂದ್ರೆ ಸೊರಗು ರೋಗ, ವಿಲ್ಟ್ ಅಂತೀವಿ. ಇದು ಎರಡು ಒಂದು ಕಾರಣಗಳಿಂದ ಬರುತ್ತೆ, ಒಂದು ಶಿಲೀಂಧ್ರದಿಂದನೂ ಬರುತ್ತೆ, ಇನ್ನೊಂದು ದುಂಡಾನು ಬ್ಯಾಕ್ಟೀರಿಯಾ ಅಂತೀವಿ ಇದರಿಂದ ಕೂಡ ಬರುತ್ತೆ.
3: ಇವಾಗ ಹೇಳಿದ್ರಿ ಬ್ಯಾಕ್ಟೀರಿಯಾ ಮತ್ತೆ ಅವೆಲ್ಲ ತೊಂದರೆ ಆಗುತ್ತೆ ಅಂತ. ಸೋ ತರಕಾರಿ ಬೆಳೆಗಳಲ್ಲಿ ರೋಗ ನಿರ್ವಹಣೆ ನಾವು ಯಾವ ರೀತಿ ಮಾಡಬಹುದು, ಎಷ್ಟು ಮುಖ್ಯ ನಮಗೆ?
2: ಅದೇ ನಾನು ಈಗ ಹೇಳ್ದಂಗೆ ತರಕಾರಿ ರೋಗಗಳು ನಿಮ್ಗೆ ಗೊತ್ತಂಗೆ ಬೆಂಗಳೂರಿಗೆ ಅಥವಾ ಸುತ್ತಮುತ್ತಲ ನಗರ ಪ್ರದೇಶಗಳಿಗೆ ತರಕಾರಿ ಏನನ್ನು ಸಪ್ಲೈ ಮಾಡಬೇಕಂದ್ರೆ ಎಲ್ಲರೂ ಒಂದು ಆಹಾರ ಪದ್ಧತಿ ಇರ್ಬೋದು ಅಥವಾ ಅವರ ಒಂದು ಏನು ದಿನನಿತ್ಯದ ಆಹಾರ ಒಂದು ಸೇವನೆ ಪದ್ಧತಿ ಇರ್ಬೋದು, ಅದರಲ್ಲಿ ಏನಾಗಿದೆ ಅಂದರೆ ತರಕಾರಿ ಬಹುಮುಖ್ಯವಾದ ಅಂಗ. ಹಂಗಾಗಿ ನಾವು ಏನಾಗಿದೆ ಆಲ್ರೆಡಿ ನಾನು ಹೇಳ್ದಂಗೆ 30-80% ರೋಗದಿಂದ ಲಾಸ್ ಆಗುತ್ತೆ. ಸೊ ಅದನ್ನ ನಾವು ನಿರ್ವಹಣೆ ಮಾಡದಿದ್ರೆ ನೀವು ಲೆಕ್ಕ ಹಾಕಿ ಈಗ ದಿನಕ್ಕೆ ಅಥವಾ ಏನು ರೈತರು 30-80% ಏನಾದರೂ ತರಕಾರಿ ಬೆಳೆ ಲಾಸ್ ಆದರೆ ಜನಗಳಿಗೆ ತರಕಾರಿ ಸಿಗಲ್ಲ, ಮಾರ್ಕೆಟಲ್ಲಿ ಕೋಲಾಹಲ ಆಗಿಬಿಡುತ್ತೆ. ಸೊ ಅದಕ್ಕೆ ಏನಾಗುತ್ತಂದ್ರೆ ನಾವು ತರಕಾರಿ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ರೋಗ ನಿಯಂತ್ರಣ ಬಹಳ ಮುಖ್ಯ.
3: ತರಕಾರಿಗಳಲ್ಲಿ ಒಂದಾದ ಟೊಮ್ಯಾಟೊ ಬೆಳೆಗಳಲ್ಲಿ ಪ್ರಮುಖ ರೋಗಗಳು ಯಾವುವು?
2: ಅದೇ ನಾನು ಈಗ ಹೇಳ್ದಂಗೆ ಎಲೆ ಚುಕ್ಕೆ ರೋಗ ಅಥವಾ ಅಂಗಮಾರಿ ರೋಗ ಅಂದೆ, ಅಥವಾ ಕೊನೆ ಅಂಗಮಾರಿ ರೋಗ, ದುಂಡಾನು ಸೊರಗು ರೋಗ ಮತ್ತೆ ಎಲೆದು ಮುದುರುಡು ರೋಗ ಅನ್ನೋದು ಮುಖ್ಯವಾಗಿ ಇದರಲ್ಲಿ ಬರ್ತವೆ.
3: ಎಲೆ ಚುಕ್ಕಿ ರೋಗ ಅಂತ ಹೇಳಿದ್ರೆ ಆ ಎಲೆ ಚುಕ್ಕಿ ರೋಗ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
2: ಎಲೆ ಚುಕ್ಕೆ ರೋಗನ ನಾವು ಅಲ್ಟರ್ನೇರಿಯಾ ಲೀಫ್ ಬ್ಲೈಟ್ ಅಂತೀವಿ, ಅಥವಾ ನಾನು ಹೇಳ್ದಂಗೆ ಆಗಲೇ ಎಲೆ ಮೊದಲ ಅಂಗಮಾರಿ ರೋಗ ಅನ್ನೋ ಅಂತ ಕರಿತೀವಿ. ಅಲ್ಟರ್ನೇರಿಯಾ ಲೀಫ್ ಬ್ಲೈಟ್ ಅನ್ನೋದು ಒಂದು ಅಲ್ಟರ್ನೇರಿಯಾ ಒಂದು ಶಿಲೀಂಧ್ರದಿಂದ ಬರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಎಲೆಗಳ ಮೇಲೆ ಚುಕ್ಕೆಗಳು ಕಾಣಿಸ್ತವೆ, ವಲಯಾಕಾರದ ಚುಕ್ಕೆಗಳು ಕಾಣಿಸ್ತವೆ. ಆಮೇಲೆ ಅದು ಒಂದಕ್ಕೊಂದು ಸೇರಿಕೊಂಡು ದೊಡ್ಡದಾಗಿ ಬದಲಾವಣೆ ಆಗುತ್ತೆ. ಅವಾಗ ನಾವು ಬ್ಲೈಟ್ ಅಂತೀವಿ. ಲೀಫ್ ಸ್ಪಾಟ್ ಇರೋದು ಬ್ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಂಗಮಾರಿ ರೋಗವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನಂದ್ರೆ ನಾವು ಬೀಜಗಳನ್ನ ಒಂದು ತಗೋಬೇಕಾದ್ರೆ ನೋಡ್ಕೊಂಡು ಸರಿಯಾಗಿರೋ ಬೀಜಗಳನ್ನ ತಗೋಬೇಕು, ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಈ ರೋಗನ ನೀವು ನಿಯಂತ್ರಣ

0: ಮಾಡೋದು. ಮತ್ತೆ ನಾನು ಆಗಲೇ ಹೇಳ್ದಂಗೆ ಶಿಲೀಂಧ್ರ ನಾಶಕಗಳ ಬಳಕೆ, ಶಿಲೀಂಧ್ರ ನಾಶಕಗಳನ್ನ ಸರಿಯಾದ ಸಮಯಕ್ಕೆ ಚುಕ್ಕೆಗಳು ಸ್ಟಾರ್ಟ್ ಆದ್ಮೇಲೆ ಏನಾದರೂ ಸಿಂಪರಣೆ ಮಾಡಿದರೆ ಅಂಗಮಾರಿ ರೋಗ ಜಾಸ್ತಿ ತೊಂದರೆ ಕೊಡಲ್ಲ.
1: ಈಗ ನೀವು ಹೇಳಿದ್ರಿ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಂತ, ಈ ಶಿಲೀಂಧ್ರ ಸೊರಗು ರೋಗದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನೀಡಿ.
0: ಶಿಲೀಂಧ್ರ ಸೊರಗು ರೋಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಸೊರಗು ರೋಗ ಯಾಕಂತೀವಿ ಅಂದ್ರೆ, ಇಲ್ಲಿ ಗಿಡಗಳಿಗೆ ನೀರು ಏನು ಸಂಪರ್ಕ ಇರುತ್ತೆ, ಬೇರಿನಿಂದ ವಿವಿಧ ಭಾಗಗಳಿಗೆ ಹೋಗೋದು, ಅದು ಬಂದ್ ಆಗಿಬಿಡುತ್ತೆ. ಯಾಕಂದ್ರೆ ಜೈಲಮೆಸೆಲ್ಸ್ ಅಂತ ಏನಂತೀವಿ, ಅದರೊಳಗಡೆ ಹೋಗ್ಬಿಟ್ಟು ಶಿಲೀಂಧ್ರ ಬೆಳವಣಿಗೆ ಆಗಿ ಅದನ್ನ ಬ್ಲಾಕ್ ಮಾಡ್ತವೆ, ಅಂದ್ರೆ ನೀರಿನ ಸಂಪರ್ಕ ಬಂದ್ ಮಾಡ್ತೀವಿ. ಈಗ ನಲ್ಲಿಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಹೆಂಗ್ ನೀರು ಹೋಗಲ್ಲ, ಅದೇ ತರ ಇದ್ರಲ್ಲಿ ಏನಾಗುತ್ತಂದ್ರೆ ಒಳಗಡೆ ಶಿಲೀಂಧ್ರ ಬೆಳೆದ್ಬಿಟ್ಟು ನೀರಿನ ಒಂದು ಸಂಪರ್ಕನ ಬಂದ್ ಮಾಡ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಗಿಡ ಒಣಗಿಬಿಟ್ಟು ಸತ್ತೋಗುತ್ತೆ. ಸೊ ಇದು ನೀವು ಶಿಲೀಂಧ್ರದಲ್ಲೂ ನೋಡ್ಬೋದು, ಮತ್ತೆ ದುಂಡಾನು ಬ್ಯಾಕ್ಟೀರಿಯಾ ಅಂತೀವಲ್ಲ ಅದರಲ್ಲೂ ಕೂಡ ಈ ಒಂದು ಚಿಹ್ನೆನ ನಾವು ಕಾಣ್ಬೋದು. ಬಟ್ ಶಿಲೀಂಧ್ರದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಸ್ಲೋ ಆಗಿ ಡೆವಲಪ್ ಆಗ್ತವೆ, ಬ್ಯಾಕ್ಟೀರಿಯಾದಲ್ಲಿ ಬಹಳ ಬೇಗವಾಗಿ ನಾವು ಈ ಒಂದು ಸೊರಗು ರೋಗನ ನೋಡಬಹುದು.
1: ಇದಕ್ಕೇನಾದ್ರೂ ಪರಿಹಾರ ಇದೆನಾ?
0: ನಮಗೆ ಇದರಲ್ಲಿ ಪ್ರತಿರೋಧಕ ಜಾತಿಗಳು ಸಸ್ಯಗಳು ಸಿಗ್ತವೆ, ರೆಸಿಸ್ಟೆಂಟ್ ವೆರೈಟೀಸ್ ಅಂತೀವಿ, ಅದನ್ನ ಯೂಸ್ ಮಾಡಬಹುದು. ಮತ್ತೆ ಮಣ್ಣಿನ ಒಂದು ಏನು ಸೌರೀಕರಣ ಅಂತೀವಿ, ಮಣ್ಣಲ್ಲಿರುತ್ತೆ ಈ ರೋಗನು. ಫಿಜೇರಿಯಂ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಇದು ಟೊಮ್ಯಾಟೋದಲ್ಲಿ ಶಿಲೀಂಧ್ರಕ್ಕೆ ರೋಗ ಕಾರಣ ಆಗಿದೆ ಸೊರಗು ರೋಗ, ಇದು ಮಣ್ಣಲ್ಲಿರುತ್ತೆ. ನೀವು ಸಾಯಿಲ್ ಸೋಲರೈಸೇಷನ್ ಅಂತ ಮಾಡ್ತೀವಿ ನಾವು, ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ತಾಪಮಾನ ಹೆಚ್ಚಿಸಿ ಮಣ್ಣಲ್ಲಿರುವ ರೋಗಗಳನ್ನ ಕೊಲ್ಲೋದು. ಮತ್ತೆ ನಾವು ಏನಾದರೂ ಟ್ರೈಕೋಡರ್ಮಾ ಮತ್ತೆ ಸುಡೋಮನಾಸ್ ನ ಮಣ್ಣಿಗೆ ಅಪ್ಲೈ ಮಾಡೋದ್ರಿಂದ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತೀವಿ ನಾವು. ಬಯೋ ಕಂಟ್ರೋಲ್ ಅಂದ್ರೆ ನಾವು ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲದೇನೆ ಜೀವಿಗಳಿಂದನೇ ಒಂದು ರೋಗ ನಿರ್ವಹಣೆ ಮಾಡೋದು. ಸೊ ಮತ್ತೆ ಏನಂದ್ರೆ ಈ ಸೊರಗು ರೋಗಕ್ಕೆ ಇನ್ನೊಂದೇನಂದ್ರೆ, ಜಾಸ್ತಿ ನೀರು ನಿಲ್ಲೋ ಪ್ರದೇಶ ಆದ್ರೆ ಜಾಸ್ತಿ ಕಂಡು ಬರುತ್ತೆ, ಹಂಗಾಗಿ ನೀರು ನಿಲ್ದಿರೋಂಗೆ ನೋಡ್ಕೋಬೇಕು.
1: ಸೊ ಇವಾಗ ನಾವು ಟೊಮೊಟೋದು ಬೆಳೆ ಬೆಳಿಬೇಕು, ನೀವ್ ಹೇಳಿದ್ರಿ ಕೆಮಿಕಲ್ ಇಲ್ದೇನೆ ನಾವು ಬೆಳಿಬಹುದು ಅಂತ, ಸೊ ಸ್ವಲ್ಪ ಯಾವ ರೀತಿ ಅಂತ ತಿಳಿಸ್ಕೊಡಿ.
0: ಕೆಮಿಕಲ್ ಇಲ್ದೆ ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಕ್ ಆಗಲ್ಲ, ನಾವು ಕಡಿಮೆ ಮಾಡಬಹುದು. ಈಗ ಇನ್ನೊಂದು ಇದರಲ್ಲಿ ಮುಖ್ಯವಾದ ಎಲೆ ಇದು ರೋಗ ಅಂದ್ರೆ ಎಲೆ ಮುದುಡು ರೋಗ ಅಂತ ಬರುತ್ತೆ, ಲೀಫ್ ಕರ್ಲ್ ವೈರಸ್ ಅಂತೀವಿ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಸುತ್ತಲೂ ನಾವು ಬೇಲಿ ಹಾಕಬೇಕು. ಬೇಲಿ ಅಂದ್ರೆ ಬಟ್ಟೆ ಕಟ್ಟೋದಾಗಿರ್ಬೋದು, ಇಲ್ಲ ಅಂದ್ರೆ ಎತ್ತರವಾದ ಬೆಳೆ ಅಂದ್ರೆ ಜೋಳ ಮೆಕ್ಕೆಜೋಳ ಬೆಳೆಯೋದು, ಏನು ಎರಡು ಮೂರು ಲೇಯರ್ ಬೆಳೆಯೋದ್ರಿಂದ ಒಳಗಡೆ ನಾವು ವೆಕ್ಟರ್ ಅಂತೀವಿ, ವೆಕ್ಟರ್ ಅಂದ್ರೆ ವಾಹಕ ಅಂದ್ರೆ ಇನ್ಸೆಕ್ಟ್ಸ್, ಅವು ಏನ್ ಮಾಡ್ತವೆ, ವೈಟ್ ಫ್ಲೈ ಆಗಿರ್ಬೋದು ಏನ್ ಮಾಡ್ತಾವ ಅಂದ್ರೆ ಒಂದು ತಾಕಿನಿಂದ ಇನ್ನೊಂದು ತಾಕಿಗೆ ಹಾರಾಡ್ಕೊಂಡು ಬರ್ತವೆ. ಸೊ ಅವಾಗ ಬರೋ ಜೊತೆ ಏನ್ ಮಾಡ್ತಾವ ಅಂದ್ರೆ ವೈರಸ್ಗಳನ್ನು ತಗೊಂಡ್ಬರ್ತವೆ. ಸೊ ಅದ್ ಬರ್ದಿರೋಂಗ್ ಮಾಡ್ಬೋದು. ಹೆಂಗೆ ನಾವು ಕೋವಿಡ್ ಟೈಮಲ್ಲಿ ರೋಗಗ್ರಸ್ತ ನಾಗರಿಕರನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಹರಡಬಾರ್ದು ಅಂತ ದೂರ ಇಟ್ಟವಲ್ಲ, ಅದೇ ತರ ಇಲ್ಲಿ ಬ್ಯಾರಿಯರ್ ಹಾಕೋದು, ಇದು ಕೂಡ ವೈರಸ್ ಇಂದ ಬರುತ್ತೆ ವೈರಾಣು. ಹಂಗಾಗಿ ಅದು ಬರ್ದಂಗ್ ತಡೆಯಕ್ಕೆ ಬೇಲಿ ಬೆಲೆಯನ್ನು ಹಾಕ್ಬೋದು. ಆಮೇಲೆ ಏನಂದ್ರೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರ್ತವೆ, ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹುಳುಗಳು ಬಂದ್ಬಿಟ್ಟು ಅದಕ್ಕೆ ಅಂಟುಕೋತವೆ, ಮೆತ್ತುಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಹುಳುಗಳ ಸಂಖ್ಯೆನ ನಾವು ಕಡಿಮೆ ಮಾಡಬಹುದು. ಮತ್ತೆ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿರೋಧಕ ಜಾತಿಗಳ ಸಸ್ಯಗಳನ್ನ ಯೂಸ್ ಮಾಡೋದು, ವೆರೈಟೀಸ್ನ. ಮತ್ತೆ ಇನ್ನೊಂದು ಹೊಸ ಟೆಕ್ನಾಲಜಿ ಏನಂದ್ರೆ, ನಾವು ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ನ ಯೂಸ್ ಮಾಡ್ತೀವಿ. ಗ್ರಾಫ್ಟ್ ಮಾಡೋದು ಅಂದ್ರೆ ಮೇಲ್ಗಡೆ ಒಂದು ಜಾತಿ, ಕೆಳಗಡೆ ಒಂದು ಜಾತಿ, ಬೇರೆ ಬೇರೆದು ಮೇಲ್ಗಡೆ ಬೆಳೆನೆ ಬೇರೆ ಜಾತಿದು. ಅವಾಗ ಏನಾಗುತ್ತೆ ಅಂದ್ರೆ ಯಾವ್ದು ರೆಸಿಸ್ಟೆಂಟ್ ಇರುತ್ತೆ ಕೆಳಗಡೆದು ಬೇರೆ, ಅದನ್ನ ನಾವು ಹಾಕ್ಬಿಟ್ಟು ಗ್ರಾಫ್ಟೆಡ್ ಯೂಸ್ ಮಾಡಬಹುದು. ಇದು ಯೂಶುವಲಿ ಈಗ ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಅಲ್ಲಿ ತುಂಬಾ ರೈತರು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ.
1: ಇನ್ನೊಂದು ಬೆಳೆ ಆದ ಮೆಣಸಿನಕಾಯಿ, ಈ ಮೆಣಸಿನಕಾಯಿ ಬೆಳೆಯ ಪ್ರಮುಖ ರೋಗಗಳು ಯಾವುವು?
0: ಮೆಣಸಿನಕಾಯಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಂದು ಮುಖ್ಯವಾದ ರೋಗ ಅಂದ್ರೆ ಚಿಬ್ಬು ರೋಗ, ನಾವು ಇಂಗ್ಲಿಷ್ ಅಲ್ಲಿ ಆಂಥ್ರಾಕ್ನೋಸ್ ಅಂತೀವಿ. ಚಿಬ್ಬು ರೋಗ ಏನಾಗುತ್ತೆ ಅಂದ್ರೆ ಇದು ಅದು ಹಣ್ಣಿನ ಮೇಲೆ ಏನಂತಂದ್ರೆ ಚುಕ್ಕೆಗಳು ಸ್ಟಾರ್ಟ್ ಆಗಿ ಹಣ್ಣು ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ನೀವು ಮಾರ್ಕೆಟ್ ಅಲ್ಲಿ ಏನಾದ್ರೂ ಮೆಣಸಿನಕಾಯಿ ನೋಡಿದ್ರೆ ಕಪ್ಪು ಕಪ್ಪು ಚುಕ್ಕೆ ಕಲೆಗಳೆಲ್ಲ ನೋಡಿರ್ತೀರ, ಅದೇ ಆಂಥ್ರಾಕ್ನೋಸ್, ಚಿಬ್ಬು ರೋಗ ಅಂತೀವಿ. ಚಿಬ್ಬು ಅಂದ್ರೆ ಅದು ಒಂದು ಚಿಹ್ನೆ ಅದು ಹೆಸರು, ಅದು ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಆಂಥ್ರಾಕ್ನೋಸ್.
1: ನಾವು ಮಾರ್ಕೆಟಲ್ಲಿ ಹೋದಾಗ ನಮ್ಗೆ ಗೊತ್ತಾಗಲ್ಲ, ಬಣ್ಣಗಳ ನೋಡ್ಬಿಟ್ಟು ಇದು ಚೆನ್ನಾಗಿದೆ ಅಂತ ತಿಳ್ಕೊಂತೀವಿ, ಬಟ್ ಅಲ್ಲಿ ತಗೋಬೇಕಾದ್ರೆ ನಮಗೆ ಅದ್ರ ಏನು ಎತ್ತ ಅಂತ ಗೊತ್ತಾಗಲ್ಲ, ಸ್ವಲ್ಪ ಅದನ್ನ ತಿಳಿಸ್ಕೊಡಿ.
0: ನೀವು ಮಾರ್ಕೆಟ್ ಅಲ್ಲಿ ಮೆಣಸಿನಕಾಯಿ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಅದು ರೋಗ ಅನ್ನೋದೇನಿದೆ ಅಂದ್ರೆ ನಿಮ್ಗೆ ಎದ್ದು ಕಾಣಿಸುತ್ತೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹಾ ಇದು ಮೆಣಸಿನಕಾಯಿಗೆ ರೋಗ ಬಂದಿದೆ, ಸರಿ ಇಲ್ಲ. ಯಾವ್ದೇ ಒಂದು ಸಾಮಾನ್ಯವಾದ ಯಾವುದೇ ಒಂದು ಏನು ಮಾರ್ಕೆಟ್ಗೆ ಯಾರೋ ಹೋಗ್ತಾರೆ ಅವರಿಗೆ ನೋಡಿದ ತಕ್ಷಣ ಅಡುಗೆ ಮಾಡೋರಿಗೆಲ್ಲ ಗೊತ್ತಾಗುತ್ತೆ, ಓ ಈ ಮೆಣಸಿನಕಾಯಿ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದರೆ ಏನು, ಇದ್ರ ಮೇಲೆ ಯಾವ ಚಿಹ್ನೆಗಳಿದ್ದಾವೆ,

0: ಏನು ನಾನು ಹೇಳ್ದಂಗೆ ಚಿಬ್ಬು ರೋಗದ ಚಿಹ್ನೆಗಳು ಹೆಂಗಿರ್ತಾವೆ ಅಂದರೆ ಕಪ್ಪು ಕಲೆಗಳಿರ್ತವೆ, ಮತ್ತೆ ಅದು ಒಳಗಡೆ ಹೋಗಿರುತ್ತೆ. ಸಂಕನ್ ಅಂತೀವಿ ನಾವು, ಸಂಕನ್ ಅಂದ್ರೆ ಒಳಗಡೆ ಹೋಗಿರುತ್ತದೆ ಸ್ವಲ್ಪ, ನಿಮ್ಗೆ ನೋಡಿದ ತಕ್ಷಣ ಅದು ಸ್ವಲ್ಪ ಕೊಳ್ತಂಗ ಅನ್ಸುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಬಣ್ಣ ಕೂಡ ಬದಲಾಗುತ್ತೆ, ಹಸಿರಿದ್ರೆ ಎಲ್ಲ ಹಸಿರಿದ್ರು ಆ ಒಂದು ರೋಗ ಬಂದಿದ ಪ್ರದೇಶ ಮಾತ್ರ ಕಪ್ಪಗಾಗುತ್ತೆ, ಕೆಂಪು ಮೆಣಸಿನಕಾಯಿ ಆಗಿದ್ರೆ ಆ ರೋಗ ಬಂದ ಪ್ರದೇಶ ಮಾತ್ರ ಕಪ್ಪಗಾಗುತ್ತೆ.
1: ಈಗ ಬದನೆಕಾಯಿ ರೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿನ ನಮಗೆ ತಿಳಿಸ್ಕೊಡಿ.
0: ಬದನೆಕಾಯಿ ಒಂದು ಮುಖ್ಯವಾದ ಬೆಳೆ. ಏನಂದ್ರೆ ಎಷ್ಟೋ ಜನ ಬದನೆಕಾಯಿನ ಇಷ್ಟಪಡ್ತಾರೆ, ಮದುವೆಗಳಲ್ಲೆಲ್ಲ ಬದನೆಕಾಯಿ ಅಂದ್ರೆ ಬಹಳ. ಈಗ ನೀವು ಉತ್ತರ ಕರ್ನಾಟಕ ಕಡೆ ಎಲ್ಲ ನೋಡೋದಾದ್ರೆ ಮದುವೆಗಳಲ್ಲಿ ಬದನೆಕಾಯಿ ಪಲ್ಯ ಬೇಕೇ ಬೇಕು. ಸೊ ಅದರಲ್ಲಿ ಏನಂದ್ರೆ ಮುಖ್ಯವಾಗಿ ನಮ್ಗೆ ಇದು ಬದನೆಕಾಯಿ, ಟೊಮ್ಯಾಟೊ ಮತ್ತೆ ಪೊಟ್ಯಾಟೊ ಇವೆಲ್ಲ ಒಂದೇ ಜಾತಿಗೆ ಸೇರಿದ ಸಸ್ಯಗಳು, ಸೊಲನೇಸಿ. ಸೊ ಇದಕ್ಕೆ ಬರುವ ರೋಗಗಳು ಕೂಡ ಸಾಮಾನ್ಯವಾಗಿ ಇವೆಲ್ಲದಕ್ಕೂ ಬಂದೇ ಬರ್ತವೆ. ಟೊಮ್ಯಾಟೊಗೆ ಬರೋದು ಬದನೆಕಾಯಿಗೂ ಬರುತ್ತೆ, ಮತ್ತೆ ಪೊಟ್ಯಾಟೊಗೆ ಬರೋದು ಟೊಮ್ಯಾಟೊಗೆ ಬರುತ್ತೆ. ಸೊ ಇವೆಲ್ಲ ಏನಂದ್ರೆ ಒಂದು ಸಿಮಿಲರ್, ಒಂದು ಸೇಮ್, ಒಂದೇ ತರದ ರೋಗಗಳು ಬರ್ತವೆ. ಸೊ ಇದರಲ್ಲಿ ಬದನೆಯಲ್ಲಿ ಮೊದಲನೇದಾಗಿ ನಮಗೆ ಅಂಗಮಾರಿ ರೋಗ, ಪೊಮಾಪ್ಸಿಸ್ ಬ್ಲೈಟ್ ಅಂತ ಅಂತೀವಿ. ಇದು ಕೂಡ ಹಾಗೇನೆ. ಬ್ಲೈಟ್ ಅಂದ್ರೆ ಏನು, ನಾವು ಅಂಗಮಾರಿ ರೋಗ ಅಂತೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳ್ದಂಗೆ ಎಲೆ ಆಗಿರ್ಬೋದು ಹಣ್ಣಾಗಿರೋದ್ ಮೇಲೆ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ಕಪ್ಪಗಾಗಿ ಕನ್ವರ್ಟ್ ಆಗ್ತವೆ. ಆಮೇಲೆ ಇನ್ನೊಂದು ದುಂಡಾನುಸರಗು ರೋಗ, ನಾನು ಆಲ್ರೆಡಿ ಯಾವಾಗ್ಲೂ ಟೊಮ್ಯಾಟೊದಲ್ಲಿ ಹೇಳಿದ್ದೆ, ಅದು ಕೂಡ ಪೊಟ್ಯಾಟೊದಲ್ಲೂ ಬರುತ್ತೆ ಮತ್ತೆ ಬದನೆಕಾಯಲ್ಲೂ ಬರುತ್ತೆ. ಮತ್ತೆ ಇನ್ನೊಂದು ಇದರಲ್ಲಿ ಮುಖ್ಯವಾದ ರೋಗ ಅಂದ್ರೆ ಚಿಕ್ಕ ಎಲೆ ರೋಗ, ಲಿಟಲ್ ಲೀಫ್ ಅಂತ ಅಂತೀವಿ. ಇದು ಫೈಟೋಪ್ಲಾಸ್ಮಾ ಅಂತ ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದ ಒಂದು ಜೀವಿ ಆಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ ಇದು ಒಳಗಡೆನೆ ಬ್ಲಾಕ್ ಮಾಡುತ್ತೆ. ಇದು ಕೂಡ ಬ್ಲಾಕ್ ಮಾಡಿದಾಗ ಬೆಳವಣಿಗೆ ಆಗಲ್ಲ, ಅವಾಗ ಎಲೆಗಳು ಚಿಕ್ಕದಾಗಿ ಬಿಡ್ತವೆ, ಬೆಳವಣಿಗೆ
1: ಎಲೆಗಳು ಕೂಡ ಉದುರೋಗುತ್ತೆ,
0: ಉದುರಲ್ಲ, ಅಲ್ಲೇ ಇರ್ತವೆ, ಚಿಕ್ಕದಾಗಿರ್ತವೆ. ಹಂಗಾಗಿ ಇದಕ್ಕೆ ನಾವು ಲಿಟಲ್ ಲೀಫ್ ಅಂತ ಅಂತೀವಿ. ಲಿಟಲ್ ಲೀಫ್, ಲಿಟಲ್ ಅಂದ್ರೆ ಚಿಕ್ಕದು, ಲೀಫ್ ಅಂದ್ರೆ ಎಲೆ, ಚಿಕ್ಕ ಎಲೆ ರೋಗ.
1: ಈಗ ನಾವು ಮೆಣಸಿನಕಾಯಿ ಮತ್ತೆ ಬದನೆಕಾಯಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಬಹಳಷ್ಟು ತರಕಾರಿಗಳಾದ ಸೌತೆಕಾಯಿ, ಎಲ್ಲರಿಗೂ ತುಂಬಾ ಇಷ್ಟ ಸೌತೆಕಾಯಿ ಅಂದ್ರೆ, ಯಾಕೆಂದ್ರೆ ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ. ಸೌತೆಕಾಯಿ ಮತ್ತೆ ಸೋರೆಕಾಯಿ ಅದು ಒಂದೇ ರೀತಿಯಲ್ಲಿ ಇರೋದು ಅಂತ ಹೇಳ್ಕೊಂತೀನಿ. ಈ ಸೌತೆಕಾಯಿ ಸೋರೆಕಾಯಿ ಬೆಳೆಗಳು ರೋಗಗಳ ಬಗ್ಗೆ, ಅದಕ್ಕೂ ರೋಗ ಬರುತ್ತೆ, ಅದು ಯಾವ ರೀತಿ ಅಂತ ಹೇಳಿ.
0: ಖಂಡಿತ, ಈಗ ಸೌತೆಕಾಯಿ ನೀವು ಹೇಳ್ದಂಗೆ ಒಂದು ಮುಖ್ಯವಾದ ಬೆಳೆ. ಸಲಾಡ್, ಗ್ರೀನ್ ಸಲಾಡ್ ಅಂತ ಹೋದ್ರೆ ಎಲ್ಲರಿಗೂ ಏನಂದ್ರೆ ಸೌತೆಕಾಯಿ ಬೇಕೇ ಬೇಕು. ಸೌತೆಕಾಯಿ ಇಲ್ಲಾಂದ್ರೆ ಆ ಸಲಾಡ್ಗೆ ಮಜಾನೆ ಇರಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಗೆ ರೋಗ ಕಾಣಿಸೋದು ಅಂದ್ರೆ ಪೌಡ್ರಿ ಮಿಲ್ಡ್ಯೂ ಅಂತೀವಿ ನಾವು. ಪೌಡ್ರಿ ಮಿಲ್ಡ್ಯೂ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಯಾವಾಗ ಈಗ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ನೋಡಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಈ ರೋಗ ಜಾಸ್ತಿ. ಜನವರಿವರೆಗೂ ಚಳಿ ಬಿದ್ದಂಗೆ ಪೌಡ್ರಿ ಮಿಲ್ಡ್ಯೂ ಅಂತೀವಿ, ಬೂದಿ ರೋಗ ಅಂತೀವಿ ಕನ್ನಡದಲ್ಲಿ. ಬೂದಿ ರೋಗ ಯಾಕಂದ್ರೆ ಎಲೆ ಮೇಲೆಲ್ಲ ಬೂದಿ ಬಿದ್ದಂಗಾಗಿರುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ಅದು ಬಂದ್ಬಿಟ್ರೆ ಎಲೆ ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಆಮೇಲೆ ಕಾಯಿಗಳು, ಎಲೆ ಏನು ಸೌತೆಕಾಯಿ ಚಿಕ್ಕದಾಗ್ತವೆ, ಗಾತ್ರಗಳು ಚಿಕ್ಕದಾಗ್ತವೆ, ಮತ್ತೆ ಕ್ವಾಲಿಟಿ ಬರಲ್ಲ. ಸೊ ಈಲ್ಡ್ ಬಹಳ ಒಂದು ಏನು ಅದ್ರದ್ದು ಈಲ್ಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ಬರೋದೇ ಇಲ್ಲ. ಸೊ ಡೌನಿ ಮಿಲ್ಡು ಇನ್ನೊಂದು ಮುಖ್ಯವಾದ ಪ್ರಾಬ್ಲಮ್ ಇದರಲ್ಲಿ. ಪೌಡ್ರಿ ಮಿಲ್ಡ್ಯೂ ಒಂದೇ, ಅದೇ ತರ ಡೌನಿ ಮಿಲ್ಡ್ಯೂನು ಬರುತ್ತೆ. ಆಮೇಲೆ ಇದರಲ್ಲೂ ಕೂಡ ಎಂಥ್ರಾಕ್ನೋಸ್ ತೊಂದರೆ ಇದೆ. ಸೊ ನಾವು ಮೇನ್ ಅಂದ್ರೆ ಇದರಲ್ಲಿ ನಾವು ಪೌಡ್ರಿ ಮಿಲ್ಡ್ಯೂ ಸ್ವಲ್ಪ ಬಹಳ ಚಳಿಗಾಲದಲ್ಲಿ ಸಿವಿಯರ್ ಆಗಿರುತ್ತೆ.
1: ಅಂದ್ರೆ ನಾವು ಆ ತಿಂಗಳಲ್ಲಿ ಸ್ವಲ್ಪ ಬಳಕೆ ಮಾಡೋದು ಕಡಿಮೆ ಮಾಡ್ಬೇಕಂತ. ಅಂದ್ರೆ ಇವಾಗ ಮಾರುಕಟ್ಟೆಯಲ್ಲೆಲ್ಲ ಬರುತ್ತೆ, ಅಲ್ಲಿನೂ ನಾವು ನೋಡ್ತೀವಿ ಇದು ತುಂಬಾ ಚೆನ್ನಾಗಿದೆ ತಿನ್ಬೋದು ಅಂತ.
0: ನಿಮ್ ಮಾರ್ಕೆಟ್ ವರೆಗೂ ಸೌತೆಕಾಯಿ ಬಂದಿದೆ ಅಂದ್ರೆ ಅದು ಆ ಡಿಸೀಸ್ ಏನ್ ರೋಗ ಇದೆ ಅದನ್ನ ತಡ್ಕೊಂಡ್ ಬಂದಿದೆ ಅಂತ ಅರ್ಥ. ಏನ್ ತೊಂದರೆ ಇಲ್ಲ,
1: ಇಲ್ಲ
0: ಅದು ಏನಾಗುತ್ತೆ ನಷ್ಟ ಆಗೋದು ರೈತನಿಗೆ.
1: ಅಂದ್ರೆ ನಾವು ಆರಾಮಾಗಿ
0: ತೊಂದರೆ ಇಲ್ಲ, ನೀವು ಸೇವಿಸಬಹುದು. ಅದೇ ನಾನು ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಸೇವನೆಗಿಂತ ಮುಂಚೆ ಸ್ವಲ್ಪ ಉಪ್ಪು ನೀರಲ್ಲಿ ಇದನ್ನ ನೆನೆ ಇಟ್ಬಿಟ್ಟು ಒಂದು 2 ಸ್ಪೂನ್ ಉಪ್ಪು 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ತೊಳ್ಕೊಂಡು ತಿಂದ್ರೆ ಒಳ್ಳೇದು. ಯಾವುದೇ ಒಂದು ಕೀಟನಾಶಕ ಅಥವಾ ಶಿಲೀಂದ್ರನಾಶಕದ ಒಂದು ಅವಶೇಷ ಉಳಿದಿರಲ್ಲ.
1: ಈಗ ಬೆಂಡೆಕಾಯಿಯಲ್ಲಿ ಯಾವ ಮುಖ್ಯ ರೋಗ ನಾವು ಕಾಣಬಹುದು?
0: ಬೆಂಡೆಕಾಯಿ ಒಂದು ಏನಂದ್ರೆ ಲೇಡೀಸ್ ಫಿಂಗರ್ ಅಂತೀವಿ, ಬಹಳ ಒಂದು ಮುಖ್ಯವಾದ ಬೆಳೆ. ಇದರಲ್ಲಿ ನಾವು ನಮ್ ಕಡೆ ನೋಡೋದಾದ್ರೆ ಒಂದು ವೈರಸ್ ಡಿಸೀಸ್ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ. ವೈರಾಣು ಯಾವ್ದಂದ್ರೆ ಯೆಲ್ಲೋ ವೇನ್ ಮೊಸಾಯಿಕ್ ಅಂತ ಅಂತೀವಿ. ಯೆಲ್ಲೋ ವೇನ್ ಮೊಸಾಯಿಕ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಎಲೆಗಳಲ್ಲಿ ಏನು ಅದರದ್ದು ಏನ್ ಎಲ್ಲ ಒಳಗಡೆ ನೀವು ಹಳದಿ ಬಣ್ಣದ ಏನು ನರಗಳನ್ನ ಕಾಣಬಹುದು, ಅದಕ್ಕೆ ಯೆಲ್ಲೋ ವೇನ್ ಅಂತ ಅಂತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಎಲೆಗಳಲ್ಲಿ ಒಂದು ಫೋಟೋಸಿಂಥಸಿಸ್ ಅದು ಆಗಕ್ ಬಿಡಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬೆಂಡೆಕಾಯಿಗಳು ತಮ್ಮ ಗಾತ್ರಗಳನ್ನ ಪಡ್ಕೊಳ್ಳಲ್ಲ, ಮತ್ತೆ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಸೊ ಇದಕ್ಕೆ ಏನಂದ್ರೆ ಮೊದಲು ನಾವು ಇದು ವೈಟ್ ಫ್ಲೈ ಅನ್ನೋ ಒಂದು ಬಿಳಿ ನೊಣ ಅಂತೀವಿ ಕನ್ನಡದಲ್ಲಿ, ವೆಕ್ಟರ್ ಅಂದ್ರೆ ವಾಹಕ ಅವಾಗಲೇ

0: ಈ ವಾಹಕ ಏನ್ ಮಾಡುತ್ತೆ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗನ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಇದರಲ್ಲಿ ವೈಟ್ ಫ್ಲೈ ಅಥವಾ ಬಿಳಿ ನೊಣದ ಒಂದು ಹತೋಟಿನ ಮಾಡಬೇಕು. ಆಗ್ಲೇ ಹೇಳ್ದಂಗೆ ಬೇಲಿ ಬೆಳೆ ಬೆಳಿಬಹುದು ಅಥವಾ ಸ್ಟಿಕ್ಕಿ ಟ್ರ್ಯಾಪ್ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಪೆಸ್ಟಿಸೈಡ್ ಅಥವಾ ಕೀಟನಾಶಕಗಳನ್ನ ಇದರಲ್ಲಿ ಸಿಂಪರಣೆ ಮಾಡಬಹುದು.
1: ಇನ್ನೊಂದು ತರಕಾರಿಯಾದ ಕೋಸು, ಈ ಕೋಸು ಬೆಳೆಯಲ್ಲಿ ಯಾವುದು ಮುಖ್ಯ ರೋಗ ಬರುತ್ತೆ?
0: ಕೋಸು ಇಲ್ಲಿ ಮೊದಲು ನಮಗೆ ಮುಖ್ಯವಾಗಿ ಕಂಡುಬರೋ ರೋಗ ಅಂದರೆ ಕಪ್ಪು ಕೊಳೆ ರೋಗ. ಕಪ್ಪು ಕೊಳೆ ರೋಗ ಏನು ಮಾಡುತ್ತೆ ಅಂದರೆ, ಇದು ನೀವು ನೋಡಿದ ತಕ್ಷಣ ಯಾವ ಥರ ಕಾಣಿಸುತ್ತೆ ಅಂದರೆ ಎಲೆಯಲ್ಲಿ ವಿ ಆಕಾರದ ಚಿಹ್ನೆಗಳು ಕಾಣಿಸಿಕ್ತವೆ. ಸೊ ಇದು ಏನಂದರೆ ಬೀಜದಿಂದ ಬರುತ್ತೆ. ನಾವು ಹಾಗೆ ಬೀಜದ ಆಯ್ಕೆ ಭಾಳ ಮುಖ್ಯ. ಒಳ್ಳೆಯ ಒಂದು ಆರೋಗ್ಯವಾದ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಮತ್ತು ಬಿಸಿ ನೀರಿನಲ್ಲಿ ಬೀಜದ ಚಿಕಿತ್ಸೆ ಕೊಡಬೇಕು. ಆಮೇಲೆ ಔಷಧಿ ಕೂಡ ನಾವು ಟ್ರೀಟ್ಮೆಂಟ್ನ ಕೊಡಬೇಕು. ಸೀಡ್ ಏನು ಬೀಜಕ್ಕೆ
1: ಅಂದರೆ ಆ ಬೀಜಗಳಿಗೆ ನಾವು ಔಷಧಿ,
0: ಯಾಕಂದರೆ ಅದು ಚಿಕ್ಕ ಬೀಜದಿಂದ ಬರೋದ್ರಿಂದ ನಾವು ಮುಂಚೆನೆ ಸೀಡ್ ಟ್ರೀಟ್ಮೆಂಟ್ ಅಂತ ಅದನ್ನು ಕೊಟ್ಬಿಟ್ಟು ಏನಾದರೂ ಇದನ್ನು ಬೆಳೆಯೋದಾದರೆ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು.
1: ನೀವು ಹೇಳಿದ್ರಿ ಬೀಜಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಅದು ಯಾವ ರೀತಿ, ಎಷ್ಟು ದಿನ ಬೇಕಾಗುತ್ತೆ ಅದು ಬೀಜ ಇದು ಮಾಡೋದಕ್ಕೆ?
0: ಎಷ್ಟು ದಿನ ಏನಿಲ್ಲ, ಈಗ ನೀವು ನಾವೇನ್ ಮಾಡ್ತೀವಿ ಅಂದ್ರೆ ಯೂಶುವಲಿ ನಾವು ಟ್ರೇ ಅಲ್ಲೆಲ್ಲ ಏನ್ ಮಾಡ್ತೀವಿ, ಸೀಡ್ಲಿಂಗ್ಸ್ ಗ್ರೋ ಮಾಡ್ತೀವಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಇದು ಬೀಜಗಳನ್ನ ಏನ್ ಮಾಡ್ತೀವಿ ಹಿಂದಿನ ದಿನ ಅಥವಾ ನೀವು ಮುಂಚೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ನಾವು ಕೆಮಿಕಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೀಜದನ್ನ ಅದರಲ್ಲಿ ಅದ್ದುಬಿಟ್ಟು ಸ್ವಲ್ಪ ಒಣಗಿದ್ಮೇಲೆ ಅದನ್ನ ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸಕ್ ಹೋಗ್ಬಾರ್ದು, ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ನಾವು ಯೂಸ್ ಮಾಡಬಹುದು.
1: ಓಕೆ, ಈಗ ನೀವು ಎಲ್ಲಾ ತರಕಾರಿಗಳ ಬಗ್ಗೆ ಯಾವ ರೀತಿ ರೋಗಗಳು ಬರುತ್ತೆ ಅನ್ನೋದನ್ನ ತಿಳಿಸಿದ್ರಿ, ಈ ಎಲ್ಲಾ ರೋಗಗಳ ಹೇಗೆ ತಡೆಗಟ್ಟಬೇಕು ಎಂದು ನೀವು ಸ್ವಲ್ಪ ಸಮಗ್ರವಾಗಿ ತಿಳಿಸಿ.
0: ಏನಂದ್ರೆ ಇಷ್ಟೊಂದು ಎಲ್ಲಾ ರೋಗಗಳನ್ನು ನಾನು ಹೇಳಿದೆ, ಇನ್ನೂ ತುಂಬಾ ರೋಗಗಳಿದಾವೆ. ಬಟ್ ಏನಂದ್ರೆ ಆಲ್ರೆಡಿ ಈಗ ನಾವು ಡಿಸ್ಕಸ್ ಮಾಡಿದಂಗೆ ಒಂದಿಷ್ಟು ರೋಗಗಳು ಒಂದು ಬೆಳೆಗಳಿಂದ ಇನ್ನೊಂದು ಬೆಳೆಯಲ್ಲಿ ಕಾಮನ್ ಆಗಿ ಕಾಣಿಸಿಕ್ತವೆ. ಮತ್ತೆ ಮುಖ್ಯವಾದ ಬೆಳೆಗಳು ಈ ಒಂದು ಪ್ರಾಂತ್ಯಕ್ಕೆ ನೋಡಿದಾಗ ಇವಾಗಿರೋದ್ರಿಂದ ಇವುಗಳಲ್ಲಿ ಮೇನ್ ನಮಗೆ ಸಮಗ್ರ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಮೊದಲನೇದು ನಮ್ದು ಸ್ಟಾರ್ಟ್ ಆಗೋದು ಬೀಜದಿಂದ. ಸೀಡ್ ಸೆಲೆಕ್ಷನ್ ಆಫ್ ಸೀಡ್ ಅಂತೀವಿ ನಾವು, ಅಂದ್ರೆ ಒಳ್ಳೆಯ ಬೀಜಗಳನ್ನ ಕೊಂಡ್ಕೋಬೇಕು. ರೈತರು ಯಾವುದೇ ಒಂದು ಕಾರಣಕ್ಕೂ ಬೀಜ ಕೊಂಡ್ಕೊಳ್ಳೋದ್ರಲ್ಲಿ ಎಡುಬಾರ್ದು. ಒಳ್ಳೆ ಎಲ್ಲಿ ನಿಮ್ಗೆ ರೈತರಿಗೆ ಅನ್ಸುತ್ತೆ ಒಳ್ಳೆ ಬೀಜ ಇಲ್ಲಿ ಸಿಗುತ್ತೆ, ನಂಬಿಕಸ್ಥ ಸಂಸ್ಥೆಗಳು ಮತ್ತೆ ನಂಬಿಕಸ್ಥ ಏನು ನಿಮ್ಗೆ ಪ್ರೈವೇಟ್ ಆಗಿರ್ಲಿ ಗೌರ್ಮೆಂಟ್ ಆಗಿರ್ಲಿ ಎಲ್ಲಿ ಅನ್ಸುತ್ತೆ ಒಳ್ಳೆ ಬೀಜ ಸಿಗುತ್ತೆ ಅಂತ ಅಲ್ಲಿ ಕೊಂಡ್ಕೋಬೇಕು. ಯೂಶುವಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಥವಾ ಯಾವುದೇ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಪ್ರಾಮಾಣೀಕರಿತ ಬೀಜಗಳು ಸಿಗ್ತವೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಮುಖ್ಯವಾದ ಇದರಲ್ಲಿ ಏನಂದ್ರೆ ನಾವು ಸೀಸನ್ ಅಂದ್ರೆ ಬೆಳೆ ಪರಿವರ್ತನೆ ಅಂತೀವಿ. ಅಂದ್ರೆ ಈ ಸೀಸನ್ಗೆ ಒಂದು ಬೆಳೆ ಬರ್ತಿದ್ರೆ ಇನ್ನೊಂದು ಸೀಸನ್ಗೆ ಸೇಮ್ ಬೆಳೆನ ನಾವು ಬೆಳೆಯುವಂಗಿಲ್ಲ. ಈಗೇನಾದ್ರೂ ನೀವು ಈಗ ಟೊಮ್ಯಾಟೊ ಹಾಕಿದ್ರಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಟೊಮ್ಯಾಟೊ ಯೂಶುವಲಿ ನಾವು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಬೆಳೆ ಒಂದೇ ಜಾಗದಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಒಂದು ಸಂಬಂಧಿಸಿದ ರೋಗ ಮತ್ತು ಕೀಟಗಳು ಆ ಪ್ರದೇಶದಲ್ಲಿ ಜಾಸ್ತಿ ಆಗ್ತವೆ. ಅದಕ್ಕೆ ನಾವು ರೆಕಮೆಂಡ್ ಯಾವತ್ತು ಬೆಳೆಯನ್ನ ಮಾಡಲ್ಲ. ಹಂಗಾಗಿ ನಾವು ಬೆಳೆ ಪರಿವರ್ತನೆ ನಾವು ಮಾಡ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇವೆ. ಬಟ್ ಆಸೆಗೆ ಏನೋ ದುರಾಸೆಗೆ ರೈತರು ಏನ್
1: ಮಾಡ್ತಾರೆ
0: ಅವ್ರಿಗೆ ಇನ್ನೊಂದು ನನಗೆ ಈ ಬೆಳೆಯಲ್ಲಿ ಪ್ರಾವೀಣ್ಯತೆ ಇದೆ ಇದನ್ನ ಬೆಳೆದ್ರೆ ನನಗೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಆಸೆನೂ ಇರ್ಬೋದು ಅಥವಾ ಜಾಸ್ತಿ ಲಾಭ ಬರುತ್ತೆ ಅನ್ನೋ ದುರಾಸೆನೂ ಇರ್ಬೋದು. ಆ ಒಂದು ಕಾರಣಕ್ಕೆ ಯೂಶುವಲಿ ರೈತರು ಏನ್ ಮಾಡ್ತಾರೆ ಬೆಳೆ ಪರಿವರ್ತನೆಗೆ ಹೋಗಲ್ಲ. ಆವಾಗನೇ ಅವ್ರಿಗೆ ಜಾಸ್ತಿ ಲಾಸ್ ಆಗ್ಬಿಟ್ಟು ಎಲ್ಲ ಏನಾಗುತ್ತೆ ನಷ್ಟ ಜಾಸ್ತಿ ಆಗುತ್ತೆ. ಇನ್ನೊಂದು ಯಾವುದೇ ಬೆಳೆ ಇರಲಿ ನಾವು ಕ್ಷೇತ್ರವನ್ನ ಸ್ವಚ್ಛವಾಗಿಟ್ಕೋಬೇಕು. ಕ್ಷೇತ್ರ ಫೀಲ್ಡ್ ನಮ್ದು ಹೊಲ ತೋಟ ಗದ್ದೆ ಏನೇ ಇರುತ್ತೆ ಯಾವುದೇ ಬೆಳೆ ಇರಲಿ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಬದುವಲ್ಲಿ ಕಸ ಇರಬಾರ್ದು. ಈಗ ನಾವು ಹೆಂಗೆ ಕೈ ತೊಳ್ಕೊಂಡು ಊಟ ಮಾಡ್ತೇವೆ ಡೈಲಿ ಸ್ನಾನ ಮಾಡ್ತೇವೆ ಸ್ವಚ್ಛವಾಗಿದ್ರೆ ಯಾವುದೇ ರೋಗಗಳು ಬರಲ್ಲ. ಅದೇ ತರ ನಾವು ನಮ್ದು ಏನು ಈಗ ರೈತನಿಗೆ ಮುಖ್ಯವಾಗಿ ಅನ್ನ ಕೊಡೋದು ಅಂದ್ರೆ ಭೂಮಿ, ಆ ಭೂಮಿನ ಸ್ವಚ್ಛವಾಗಿಟ್ಕೊಂಡ್ರೆ ರೋಗನ ನಾವು
1: ದೂರ
0: ಕೆಲವೊಂದು ಪ್ರಮಾಣದಲ್ಲಿ ದೂರ ಮಾಡಬಹುದು. ಕಂಪ್ಲೀಟ್ ಆಗಿ ನಾನು ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ, ಬಟ್ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದು ಜೈವಿಕ ನಿಯಂತ್ರಣಗಳು ಅಂತ ಬರ್ತವೆ, ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತೀವಿ. ಆಗ್ಲೇ ಹೇಳ್ದಂಗೆ ಟ್ರೈಕೋಡರ್ಮಾ ಸುಡಾಮೋನಾಸ್ ಏನೋ ರೆಗ್ಯುಲರ್ ಆಗಿ ಇದನ್ನ ಅಪ್ಲೈ ಮಾಡ್ತಾ ಇದ್ರೆ ಮಣ್ಣಿಗೆ ಟೈಮಿಗೆ ತಕ್ಕಂಗೆ ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ರೋಗಾಣುಗಳು ಬೆಳೆದಕ್ಕೆ ಬಿಡೋದಿಲ್ಲ. ಇದನ್ನ ನಮ್ಮ ಯೂನಿವರ್ಸಿಟಿಗಳಲ್ಲೆಲ್ಲ ಇದು ಸಿಗುತ್ತೆ. ಕೃಷಿ ವಿಷಯದಲ್ಲಿ ಬೆಂಗಳೂರಲ್ಲಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ ನ ಪಡ್ಕೋಬಹುದು. ನಮ್ಮ ವಿಷಯದಲ್ಲಿ ಒಂದು ಪ್ರಾಮಾಣೀಕರಿಸಿದ ಒಂದು ಬಯೋ ಕಂಟ್ರೋಲ್ ಏಜೆಂಟ್ಸ್ ನ ನಾವು ಕೊಡ್ತೀವಿ.
1: ಅಂದ್ರೆ ನೀವು ಹೇಳಿದ್ರಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಅಂತ, ಬಟ್ ಕೆಲವರು ತುಂಬಾ ದೂರ ಇರ್ತಾರೆ. ಸೊ ಅಂತವ್ರಿಗೆ
0: ಈಗ ನಾವು ಆ ಒಂದು ಕಾರಣಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ

0: ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಅಲ್ಲೂ ಕೂಡ ನಾವು ಬಯೋಕಂಟ್ರೋಲ್ ಏಜೆಂಟ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ಮ ಚಿಂತಾಮಣಿಗೆ ತಗೊಳ್ಳೋದಾದ್ರೆ, ಚಿಂತಾಮಣಿ ಕೃಷಿ ರೇಷ್ಮೆ ಕಾಲೇಜಿನಲ್ಲಿ ಕೂಡ ಏನು ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ನಿಮಗೆ ಈ ಒಂದು ಜೈವಿಕ ನಿಯಂತ್ರಣ ಏನು ಏಜೆಂಟ್ಸ್ ಇದಾವೆ, ಬಯೋಕಂಟ್ರೋಲ್ ಏಜೆಂಟ್ಸ್, ಅವೆಲ್ಲ ನಿಮಗೆ ಅಲ್ಲಿ ಸಿಗ್ತವೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬಂದ್ರೆ ಸಿಗ್ತವೆ.
1: ಅಂದ್ರೆ ವಾರದಲ್ಲಿ ಎರಡು ದಿನಗಳಲ್ಲಿ ನಾವು ಹೋಗಿ ಅಲ್ಲಿ
0: ಚಿಂತಾಮಣಿ ಸುತ್ತಮುತ್ತರವರು ಬಂದು ತಗೋಬಹುದು. ಇಲ್ಲಾಂದ್ರೆ ನಿಮ್ಗೆ ವಾರ ಪೂರ್ತಿ ಬೇಕಂದ್ರೆ ನಮ್ಮ ಕೃಷಿ ವಿಶ್ವದಲ್ಲಿ ಬೆಂಗಳೂರು GKVK ಮುಖ್ಯ ಆವರಣ ಇದೆ, ಅಲ್ಲಿ ನೀವು ಯಾವಾಗ ಬೇಕಾದರೂ ಬಂದ್ರು ಆಫೀಸ್ ಅವರ್ಸ್ ಅಲ್ಲಿ 9-5 ಗಂಟೆ ಒಳಗಡೆ ನೀವು ಬಂದು ಪಡ್ಕೊಂಡು ಹೋಗ್ಬಹುದು.
1: ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಇವಾಗ ಹೇಳಿದ್ರೆ ಎಲ್ಲಾ ತರಕಾರಿಗಳ ಬಗ್ಗೆ ರೋಗ ಯಾವ ರೀತಿ ಬರುತ್ತೆ, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಇದೆಲ್ಲದಕ್ಕೆ ಬೇಕಾಗಿರೋದು ಹವಾಮಾನ. ಈ ಹವಾಮಾನದ ಪಾತ್ರ ಎಷ್ಟು ಮುಖ್ಯ?
0: ಹವಾಮಾನ ನಿಮಗೆಲ್ಲರೂ ಕೇಳ್ಪಡ್ತಾರ, ಹವಾಮಾನ ವೈಪರೀತ್ಯ, ಕ್ಲೈಮೇಟ್ ಚೇಂಜ್ ಅಂತೀವೆಲ್ಲರೂ ನಾವು. ಏನು ಕ್ಲೈಮೇಟ್ ಚೇಂಜ್ ಅಂದ್ರೆ, ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ,

0: ಅಂತ ತಿಳಿಸ್ಕೊಟ್ರೆ. ಇದೆಲ್ಲದಕ್ಕೆ ಬೇಕಾಗಿರೋದು ಹವಾಮಾನ. ಈ ಹವಾಮಾನದ ಪಾತ್ರ ಎಷ್ಟು ಮುಖ್ಯ?
1: ಹವಾಮಾನ ನಿಮಗೆಲ್ಲರೂ ಕೇಳ್ಪಡ್ತಾರ, ಹವಾಮಾನ ವೈಪರೀತ್ಯ, ಕ್ಲೈಮೇಟ್ ಚೇಂಜ್ ಅಂತೀವೆಲ್ಲರೂ ನಾವು. ಏನು ಕ್ಲೈಮೇಟ್ ಚೇಂಜ್ ಅಂದರೆ, ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಚಳಿಗಾಲ ಬಂದಾಗ ಚಳಿ ಜಾಸ್ತಿ ಆಗುತ್ತೆ, ಬಿಸಿಲು ಬಂದಾಗ ಬಿಸಿಲು ಜಾಸ್ತಿ ಆಗುತ್ತೆ, ಮಳೆ ಬಂದಾಗ ಮಳೆ ಜಾಸ್ತಿ ಆಗುತ್ತೆ, ಒಂದೊಂದು ಸಾರಿ ಮಳೆನೇ ಬರಲ್ಲ, ಚಳಿನೇ ಆಗಲ್ಲ. ಸೊ ಹವಾಮಾನ ಬದಲಾವಣೆ ಹೆಂಗಾಗಿದೆ ಅಂದರೆ, ಈಗ ಇದರಿಂದ ಎಲ್ಲ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಒಂದು ಪ್ರಭಾವ ಜಾಸ್ತಿ ಆಗಿದೆ. ಯಾಕಂದರೆ ಹವಾಮಾನ ನಮಗೆ ಒಳ್ಳೇದು ಅಲ್ಲದೆ ಇರ್ಬೋದು, ಬಟ್ ಅವುಗಳಿಗೆಲ್ಲ ಇದು ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಏನು ಮಾಡ್ತಾ ಇದ್ದಾವೆ ಅಂದರೆ, ಅವು ತಮ್ಮದೇ ಒಂದು ಸಂತಾನೋತ್ಪತ್ತಿಯಲ್ಲಿ ಜಾಸ್ತಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾವೆ. ಅದಕ್ಕೆ ನಾವು ಈ ಒಂದು ಸರಿಯಾದ ಸಮಯದಲ್ಲಿ ಮುಖ್ಯವಾದ ಇನ್ನೊಂದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ನಾನು ಹೇಳೋದು ಇದರಲ್ಲಿ ಬಿಟ್ಟಿದ್ದೆ ಏನಂದರೆ, ಕೆಮಿಕಲ್ಸ್, ಇನ್ಸೆಕ್ಟಿಸೈಡ್ ಕೀಟನಾಶಕ ಆಗಿರ್ಬೋದು, ಫಂಜಿಸೈಡ್ ಶಿಲೀಂದ್ರನಾಶಕ ಆಗಿರ್ಬೋದು, ಮತ್ತು ಬ್ಯಾಕ್ಟೀರಿಯಸೈಡ್ ದುಂಡನಾಶಕ ಆಗಿರ್ಬೋದು, ರೈತರು ತಮ್ಗೆ ಯಾವುದೇ ಒಂದು ಬೆಳೆಗೆ ಈ ತರಕಾರಿ ಬೆಳೆಗಳಲ್ಲಿ ಯಾವುದೇ ಒಂದು ರೋಗದ ಲಕ್ಷಣ ಕಂಡು ಬಂದರೆ ಹತ್ತಿರವಿರುವ ಕೃಷಿ ವಿಜ್ಞಾನವನ್ನು ಸಂಪರ್ಕಿಸಿ, ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಕಾಲೇಜ್ ಆಗಿರ್ಬೋದು, ಅಥವಾ ಯಾವುದೇ ಕೃಷಿ ಅಧಿಕಾರಿ ಆಗಿರ್ಬೋದು, ಅವ್ರನ್ನ ಸಂಪರ್ಕಿಸಿ ಆ ರೋಗದ ಬಗ್ಗೆ ಮಾಹಿತಿ ಪಡ್ಕೊಂಡು ಯಾವ ಕೆಮಿಕಲ್ ಸ್ಪ್ರೇ ಮಾಡಬೇಕು ಅಂತ ತಿಳ್ಕೊಂಡು ಸ್ಪ್ರೇ ಮಾಡಬೇಕು. ಡೈರೆಕ್ಟಾಗಿ ಇವರು ಏಜೆಂಟ್ಸ್ ಹತ್ರ ಹೋದರೆ ಏನು ಮಾಡ್ತಾರೆ, ಪೆಸ್ಟಿಸೈಡ್ ಅಂಗಡಿಯವ್ರ ಹತ್ರ, ಅವರು ತಮ್ಮ ಹತ್ರ ಯಾವುದಿರುತ್ತೆ ಸ್ಟಾಕ್ ಅದನ್ನು ಕೊಟ್ಬಿಡ್ತಾರೆ, ಮತ್ತೆ ಅವ್ರಿಗೆ ಅಷ್ಟು ರೋಗದ ಬಗ್ಗೆ ಇನ್ನೂ ಸರಿಯಾದ ಒಂದು ಅನುಭವ ಮಾಹಿತಿ ಇರಲ್ಲ. ಅದಕ್ಕೆ ರೈತರು ಯಾವಾಗಲೂ ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳನ್ನು ನಂಬಿ ಅವರಿಂದ ಮಾಹಿತಿ ಪಡ್ಕೊಂಡು ಆಮೇಲೆ ಕೆಮಿಕಲ್ಸ್ನ ಸರಿಯಾದ ಟೈಮಿಗೆ ವಾತಾವರಣ ನೋಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಎಲ್ಲ ತರಕಾರಿ ರೋಗಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹವಾಮಾನದಿಂದ ನಾವು ಏನಾಗುತ್ತೆ, ನಮ್ಮ ಕೈಯಲ್ಲಿ ಹವಾಮಾನ ಇಲ್ಲ, ಬಟ್ ನಮ್ಮ ಕೈಯಲ್ಲಿ ಬೆಳೆಗಳಿದ್ದಾವೆ,
0: ಕಾಪಾಡ್ಕೋಬಹುದು. ಸರಿ ಸರಿ, ಇಲ್ಲಿವರೆಗೂ ತರಕಾರಿ ಬೆಳೆಗಳಲ್ಲಿ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ, ಹಾಗೆ ಅದಕ್ಕೆ ಯಾವ ರೀತಿ ನಾವು ತಡೆಗಟ್ಟಬಹುದು ಎಂಬುದರ ಬಗ್ಗೆ ಇಲ್ಲಿವರೆಗೂ ನಮಗೆ ಈ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಇಲ್ಲಿ ನಮ್ಮ ಜೊತೆ ಸಸ್ಯ ರೋಗಶಾಸ್ತ್ರದ ವಿಜ್ಞಾನಿಯಾದ ಡಾಕ್ಟರ್ ಅಮೋಘ ವರ್ಷ ಚಿತ್ತರ್ಗಿ ಅವರು, ಇವರು ನಮಗೆ ಈ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಸರ್ ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ಯಾರೇ ರೈತರಿಗೆ ಏನೇ ಒಂದು ಮತ್ತೆ ಏನಾದರೂ ಸಲಹೆಗಳು ಅಥವಾ ಏನಾದರೂ ಡೌಟ್ಸ್ ಇದ್ರೆ ಈ ನನ್ನ ಒಂದು ದೂರವಾಣಿ ನಂಬರ್ ನಾನು ಶೇರ್ ಮಾಡ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 7 7 5 4 6 4 6 2 7 7 9 5 4 6 4 6 2. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ ಮತ್ತು ರಾಜಲಕ್ಷ್ಮಿ ಜಿ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು.

0: ಸದ್ಯಕ್ಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಸಮ್ಮುಖದಲ್ಲಿ ಇಂದು ಕೃಷಿ, ಹಣಕಾಸು, ಬಾಹ್ಯಾಕಾಶ ಹಾಗೂ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಷಲ್ ಭೇಟಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ವಿಕ್ಟೋರಿಯಾದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಪರಿಸರ ನಾಯಕತ್ವಕ್ಕಾಗಿ ನೀಡಲಾಗುವ ಅತ್ಯುನ್ನತ ಗೌರವ ಇದಾಗಿದೆ. ಸುಸ್ಥಿರ ಅಭಿವೃದ್ಧಿ ಹಾಗೂ ಹಸಿರು ಬೆಳವಣಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಬದ್ಧತೆ ಗುರುತಿಸಿ ಈ ಮನ್ನಣೆ ನೀಡಲಾಗಿದೆ. ನಂತರ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಮನ್ನಣೆ ಭಾರತದ ನಾಗರಿಕರಿಗೆ ಸಂದ ಗೌರವವಾಗಿದೆ ಎಂದರು. ಭವಿಷ್ಯ ಸಿದ್ಧ ಸದೃಢ ಆರ್ಥಿಕ ಸಹಕಾರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ದೇಶಗಳು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರಕ್ಕಾಗಿ

0: ಸಂಶೋಧನೆ ನಡೆಸಲಿವೆ. ಭಾರತ ಸೆಷಲ್ ನಡುವಿನ ಸಂಪರ್ಕ ಹೆಚ್ಚಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಮೇರಿ ಯಾತ್ರಾ ಐಸೆ ಐತಿಹಾಸಿಕ ಅವಸರ ಪರ ಹೋ ರಹಿ ಹೈ ಜಬ್ ಸೆಷಲ್ ಅಪ್ನಿ ಸ್ವತಂತ್ರತಾಕ್ಕೆ 50 ವರ್ಷ ಪೂರೆ ಕರ್ ರಹಾ ಹೈ ಔರ್ ಹಮ್ ಭಾರತ ಸೆಷಲ್ ರಾಜನೈತಿಕ ಸಂಬಂಧೋ ಕಿ ಭೀ 50ವೀ ವರ್ಷಗಾಂಠ ಮನಾ ರಹೆ ಇನ್ 50 ವರ್ಷೋ ಕಿ ಯಾತ್ರಾ ಮೇ ಹಮನೆ ಮಿತ್ರತಾ ಕೋ ವಿಶ್ವಾಸ ಮೇ ವಿಶ್ವಾಸ ಕೋ ಸಹಯೋಗ ಮೇ ಔರ್ ಸಹಯೋಗ ಕೋ ಜನ ಕಲ್ಯಾಣ ಮೇ ಬದಲಾ ಹೈ ಹಿಂದ ಮಹಾಸಾಗರ ನೇ ಭಾರತ ಔರ್ ಸೆಷಲ್ ಕೆ ಸಂಬಂಧೋ ಕೋ ಸಿಂಚಾ ಹೈ.
0: ಉಭಯ ದೇಶಗಳ ನಡುವಿನ ಸಂಪರ್ಕವನ್ನು ಉತ್ತಮಪಡಿಸಲು ಡಿಜಿಟಲ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿದೆ. ಡಿಜಿಟಲ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಭಾರತದ ಯಶಸ್ವಿ ಅನುಭವವನ್ನು ಸೆಷಲ್ನೊಂದಿಗೆ ಹಂಚಿಕೊಳ್ಳಲಾಗುವುದು ಎಂದರು. ಸೆಷಲ್ನಲ್ಲಿ ಯುಪಿಐ ಅನುಷ್ಠಾನಗೊಳಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಲಸಿಕೆಯನ್ನು ಪೂರೈಸುವ ಮೂಲಕ ಭಾರತ ತನ್ನ ಸ್ನೇಹ ಪ್ರದರ್ಶಿಸಿದೆ. ಜನೌಷಧಿಗೆ ಸಂಬಂಧಿಸಿದಂತೆ ಮಾಡಿಕೊಂಡ ಒಪ್ಪಂದ ಸೆಷಲ್ ಜನತೆಗೆ ಗುಣಮಟ್ಟದ ಹಾಗೂ ಕೈಗೆಟಕುವ ದರದಲ್ಲಿ ಔಷಧಿ ದೊರಕಲು ನೆರವಾಗಲಿದೆ ಎಂದರು. ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತದೊಂದಿಗೆ ಪರಸ್ಪರ ನಂಬಿಕೆಯ ಹಾಗೂ ಗಹನವಾದ ಸ್ನೇಹ ಸಂಬಂಧ ಹೊಂದಿರುವುದನ್ನು ಸೆಷಲ್ ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷದ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಭೌಗೋಳಿಕ ಐತಿಹಾಸಿಕ ಹಾಗೂ ಹಿಂದೂ ಮಹಾಸಾಗರ ವಲಯದಲ್ಲಿ ಸಮೃದ್ಧಿ ಮತ್ತು ಸ್ಥಿರತೆಯ ದೃಷ್ಟಿಯನ್ನು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿರುವುದಾಗಿ ಪ್ಯಾಟ್ರಿಕ್ ಹರ್ಮಿನ್ ಹೇಳಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ನ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ಹಾಗೂ ಪರಿಸರ ಸಂರಕ್ಷಣೆಯ ಉಪಕ್ರಮಗಳು ನ್ಯಾಯಯುತ ಜವಾಬ್ದಾರಿಯುತ ಹಾಗೂ ಪಾಲುದಾರಿಕೆಯ ಅಂಶಗಳಿಂದ ನಿರ್ದೇಶಿತವಾಗಿರಬೇಕು. ಇದು ಹವಾಮಾನ ನ್ಯಾಯದ ಸಾರವಾಗಿದೆ ಎಂದರು. ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಿರಬೇಕು ಎನ್ನುವುದು ಭಾರತ ಮತ್ತು ಸೆಷಲ್ನ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಪ್ರತಿದಿನ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮುತ್ತಿವೆ. ಈ ಸಂದರ್ಭದಲ್ಲಿ ಜನರ ಸೃಜನಾತ್ಮಕತೆಯನ್ನು ರಕ್ಷಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ ಎಂದು ಪ್ರಧಾನಿ ಇಂದು ಪ್ರಸಾರವಾದ ಮನ್ ಕಿ ಬಾತ್ನಲ್ಲಿ ತಿಳಿಸಿದ್ದಾರೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮ ಆರಂಭಿಸಿದ್ದು, ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ವಿಮಾನಯಾನ ಕ್ಷೇತ್ರ ಈ ತಿಂಗಳು ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಂತಹ 40 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಉತ್ತೇಜನ ದೊರೆಯುತ್ತಿದೆ, ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ದೀರ್ಘ ವ್ಯಾಪ್ತಿಯ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಂದು ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ಭಾರತ ಅಧಿಕ ಸುರಕ್ಷಿತ ಹಾಗೂ ಆತ್ಮನಿರ್ಭರವಾಗುತ್ತಿದೆ ಎಂದು ಪ್ರಧಾನಿ ಅವರು ತನ್ನ

ಇಪ್ಪತ್ತೈದನೇ ಮನದ ಮಾತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶೆ ಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಇದು ಮಹಿಳಾ ನೇತೃತ್ವದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು 2047ರ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ವಿಕಸಿತ ಭಾರತ ಗ್ರಾಮೀಣ ಯೋಜನೆಯಡಿ ರಾಜ್ಯಗಳ ಕೊಡುಗೆ ಸೇರಿದಂತೆ 1,51,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಮಾರ್ಗಸೂಚಿ ಹಿಮೋಗ್ಲೋಬಿನ್ ಪರೀಕ್ಷೆ, ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಗೆ ಉಪಚಾರ, ವ್ಯವಸ್ಥಿತ ಆರೈಕೆ, ಆರೋಗ್ಯಕರ ಆಹಾರ ಅಭ್ಯಾಸ ಮೊದಲಾದವುಗಳಿಗೆ ಒತ್ತು ನೀಡಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 63 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವ ಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಭಾಷಣ
1: ಆಕಾಶವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳುವಿರಿ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತಿದೆ. ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ವಿದ್ಯಾವುಳ್ಳನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಎಂದಿದ್ದಾರೆ. ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು. ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ, ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ. ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ, ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿ

ಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳಿತು, ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ, ಪ್ರೇಮ, ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ, ಸಪ್ತ ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು, ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ, ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು, ಸಮಸ್ಯೆ ಸಂಕಷ್ಟಗಳನ್ನು, ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ, ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ, ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ
ಬೋಧಕರ

ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣ ಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆ ಅಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು ಹಲವಾರು ಕಾರಣಗಳಿವೆ. ಕವಿ ಶ್ರೀ ಡಿವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲಾ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 100,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ: ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ: 1835 1.5 lakh ಕಾಲೇಜುಗಳಿದ್ದವು, 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ ಹೈಯರ್ ಎಜುಕೇಷನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು, 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನ ಮಾಡಬೇಕು. ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನ ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನ ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910 1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನು ಕಲಿತು

0: ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನು ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಷನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನು ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನು ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನು ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಷು ಎಂದು ನಾವು ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನು ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಹಿಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು, ಸಮಯ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026ನೇ ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಿಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್

ನ ಯಶಸ್ವಿ ಪರೀಕ್ಷೆಯನ್ನೂ ನಡೆಸಿದೆ. ಈ ಕ್ಷಿಪಣಿಯನ್ನು ಡಿಆರ್ಡಿಒದ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವು ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ
ತಮ್ಮ ಮನೆಯ ಮದುವೆ ಸಮಾರಂಭ

ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11,00,000 ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000,000 ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು.
ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ

ನರ್ಗಿಲಾ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲಾ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲಾ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲಾ ಆರ್ಮಿ ಎಂದು ಗುರುತಿಸಲಾಗುತ್ತದೆ.

ಗ್ರಾಮೀಣ ಮಹಿಳೆಯರು ಹರ್ಗಿಲಾ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲಾ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು, ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು, ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ 40%+ ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ.
ಇದಕ್ಕಾಗಿ

ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು.

ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ಕನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೇ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ.

0: ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಸರಿಯಾಗಿ 8:45 ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಅಂಕಿತಾ ಅಮರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. 9:30 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನ ಸಂಚಿಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆಗೆ. ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ, ವಿದ್ವಾನ್ ಎಸ್ ಕಲ್ಯಾಣರಾಮ ಅವರಿಂದ ಮೃದಂಗಂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು.

ಕಟ್ಟಿದ

ಕಾಂದಟ್ಟಿದ್ದ.

ಕತ್ ಕತ್ ಟೆಕ್ ಧಾನ ಕತ್ ಬೆಗಿನ ಕತ್ ಧಾಳನ ದಟ್ ಧಾಳ ಕತ್ ಗದಿನ ಗೆಲ್ಲ ನಗಿನ ತಟ್ ತಗಿನ ತಟ್ಟೆ ತಗಿನ ತಟ್ಟೆ ತಗಿನ ತಟ್ಟೆ ತಾನ ತಾ ದಿನ್ನ ಘಗೆ ದಿನ್ನ ಧಾತಿ ಧಾ ಕಿರ್ಧಾತಿ ಧಾ ಕಿರ್ಧಾತಿ ದಿನ್ನ ಘಗೆ ದಿನ್ನ ಧಾತಿ ಧಾ ಕಿರ್ಧಾತಿ ಧಾ ಕಿರ್ಧಾತಿ ದಿನ್ನ ಘಗೆ ದಿನ್

ಕಾತಾಧ ಹಿಂತಾಧ ಹಿಂತಾಧ ಹಿಂತಾ ಕಾತಾಧ ಹಿಂತಾಧ ಹಿಂತಾಧ ಹಿಂತಾ ಕಾತಾಧ ಹಿಂತಾಧ ಹಿಂತಾಧ ಹಿಂತಾ.

0: ನಡುವೆ ನಡೆದ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮಂಜುಳಾ ಗುರುರಾಜ್ ಹಾಡಿರುವ ದುರ್ಗಾ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: ಇದು ಹೆಣ್ಣು

ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ದುರ್ಗಿ ಚಿತ್ರದ ಗೀತೆ ಕೇಳಿದ್ರಿ. ಮುಂದೆ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ. ಈ ಗೀತೆಯ ರಚನೆ ಚಿ ಉದಯಶಂಕರ್, ಸಂಗೀತ ನೀಡಿರುವವರು ಡಿ ಕೆ ವೆಂಕಟೇಶ್.

ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶುಭಮಂಗಳ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ರಚನೆಗೆ ಸಂಗೀತ ವಿಜಯ ಭಾಸ್ಕರ್.

0: ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ

0: ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ ಅಂಗಳ ಎಲ್ಲ ನೆನಪು ಬರುತ್ತದೆ.
1: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
5: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಿಲಯದಿಂದ ಮೊದಲ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಭಕ್ತಿಗೀತೆಗಳ ವಂದನ, 6:30 ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ, ವಿಜಯಲಕ್ಷ್ಮೀ ಶಾನುಭಾಗ್ ಅವರಿಂದ ಸಣ್ಣ ಕಥೆ ವ್ಯೂಹ, ಆ ಬಳಿಕ ಜನಪದ ಗೀತೆಗಳನ್ನು ಕೇಳಬಹುದು. 11:30 ಶಾಸ್ತ್ರೀಯ ಸಂಗೀತ, ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ಆ ಬಳಿಕ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನಗಳ ವಾಚನ. 12:35 ಆರೋಗ್ಯ ಸಂಚಿಕೆ, ಸ್ವಾಮಿ ವಿವೇಕಾನಂದರು ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಅವರು ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಗೀತಾ ವಿ ಮೈಂದನ್ ವಿಜಯ್. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಆಕಾಶವಾಣಿ ಮಂಗಳೂರು, ಸಮಯ 11:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಮುಂಜಾನೆ 5:55 ಆರಂಭ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.